ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕ ವರ್ಷ ಆಷಾಢ ಮಾಸದ 21ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 12ನೇ ತಾರೀಕು ಭಾನುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58 ಆತ್ಮೀಯ ಕೇಳುಗರಿಗೆ ನಾನು ಮೀನಾ ಎನ್ನುವ ನಮಸ್ಕಾರ ಹಾಗೂ ಶುಭೋದಯ.

ನಿಮಿಷಕ್ಕೆ ಗೀತಾರಾಧನ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. 6:35 ಕರುಣಾಳು ಬಾಬಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳನ್ನು ಆಲಿಸುವಿರಿ. 6:40 ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅರ್ಪಿಸುವ ಯುಎಎಚ್ಎಸ್ ನೇಗಿಲ ಮಡಿತ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಸಾವಯವ ಗೊಬ್ಬರದ ಉತ್ಪಾದನಾ ತಾಂತ್ರಿಕತೆ ಈ ಕುರಿತು ಇರುವಕ್ಕೆ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ತಜ್ಞರಾದ ರುದ್ರಮುನಿ ಅವರಿಂದ ಮಾಹಿತಿ. 6:45 ಹೆಲ್ತ್ ಹೆನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಕಣ್ಣಿನ ದೃಷ್ಟಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಎವಿ ಶ್ರೀನಿವಾಸ್. 6:50 ಸುದ್ದಿ ಮಿಂಚು, 7:00 ಭಾವಗೀತೆಗಳ ಕಾರ್ಯಕ್ರಮ. 7:45 ಹಾಗೂ 8:30 ಚಿತ್ರಗೀತೆಗಳು ಮೂಡಿಬರಲಿವೆ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಈ ದಿನ ಕಥೆ ನಿಮ್ಮ ಜೊತೆ. 11:00 ಚಿನ್ನರ ಬಳಗ ಕಾರ್ಯಕ್ರಮ, ಇದರಲ್ಲಿ ನರಸಿಂಹರಾಜಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. 11:30 ಸೇವಾ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಎಸ್ಜಿ ಗಂಗಾಧರಪ್ಪ ಮತ್ತು ತಂಡದವರಿಂದ ಭಜನೆ ಪದಗಳನ್ನು ಆಲಿಸುವಿರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರೊಂದಿಗೆ ಅವರ ಅನುಭವ ಕುರಿತು ಸಂದರ್ಶನ ಮೂಡಿಬರಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು ಈ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಲತೀಶ್ ಪಾಲ್ದಾನೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಇದರಲ್ಲಿ ಪಿಎಂ ಧನಧಾನ್ಯ ಯೋಜನೆ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಭಾವಗೀತೆಗಳು ಮೂಡಿಬರಲಿವೆ.

ಈ ಮಧ್ಯಾಹ್ನ 3 ಗಂಟೆಗೆ ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿ ಬಾನನ್ನ ಪ್ರೀತಿಸು. 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 4:45ಕ್ಕೆ ಮನೆ ನುಡಿದ ಕ್ಷಣಗಳು. ಕತೆ ಹುಳಿಯಾದ ಶರಬತ್ತು. ರಚನೆ ಮತ್ತು ಪ್ರಸ್ತುತಿ ಎಂಕೆ ಶಿವಕುಮಾರ್. 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ. 6 ಗಂಟೆಗೆ ಸೇವಾ ಮಾಹಿತಿ. 6:30ಕ್ಕೆ ವಿಜ್ಞಾನದ ಮುನ್ನಡೆ. 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ. ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯ ಬಾನುಲಿ ವರದಿಯ 2ನೇ ಭಾಗ ಕೇಳಲಿದ್ದೀರಿ. 7:45ಕ್ಕೆ ಕನ್ನಡ ಭಾಷಣ. 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕ್ರೀಡಾಪಟು ಅಥ್ಲೀಟ್ ಸಿಂಧುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. 8:30ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ. 9:30ಗಂಟೆಗೆ ರಾಷ್ಟೀಯ ನಾಟಕ ಮೂಡಿಬರಲಿದೆ. ಈ ರಾತ್ರಿ 10 ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಕೇಳಲಿದ್ದೀರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು.

0: 3 in the Wimbledon women's singles final at Centre Court, London last night. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:10:20 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಗೀತಾರಾಧನಾ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ನಾವಿವತ್ತು ಗೀತಾರಾಧನಾ ಕಾರ್ಯಕ್ರಮದಲ್ಲಿ 12ನೇ ಶತಮಾನದಲ್ಲಿ ಜೀವಿಸಿದ್ದಂಥ ಶಿವಶರಣರಾದಂಥ ವಚನಕಾರರಲ್ಲಿ ಒಬ್ಬರಾದಂಥ ಅಂಬಿಗರ ಚೌಡಯ್ಯ ಇವರ ಕುರಿತು ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಉಳಿದೆಲ್ಲ ವಚನಕಾರರಿಗಿಂತ ಅಂಬಿಗರ ಚೌಡಯ್ಯನವರು ವಿಶಿಷ್ಟವಾದಂತಹ ಹಾಗೆಯೇ ವಿಭಿನ್ನವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು. ವೃತ್ತಿಯಲ್ಲಿ ಅಂಬಿಗನಾಗಿದ್ದರೂ ಕೂಡ ತಮ್ಮ ಒಂದು ಪ್ರವೃತ್ತಿಯಲ್ಲಿ ಅನುಭಾವಿಯಾಗಿರ್ತಾರೆ. ನೇರ ನಿರ್ಭೀತ ನುಡಿಗಳಿಂದ ಇವರ ವಚನಗಳಲ್ಲಿ ನಾವು ಕಾಣಬಹುದು. ಅಂಬಿಗರ ಚೌಡಯ್ಯನವರ ಕುರಿತು ಮತ್ತಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಈಗ ಕೇಳೋಣ ಗಜ ಚರ್ಮಾಂಬರ ಒಂದು ಭಕ್ತಿಗೀತೆ, ಹಾಡಿದ್ದಾರೆ ಕೆ ಯುವರಾಜ್.

ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರ. ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಂಬಿಗರ ಚೌಡಯ್ಯನ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅಂಬಿಗರ ಚೌಡಯ್ಯರ ಜನ್ಮಸ್ಥಳ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರದಲ್ಲಿ ಇವರ ಜನನವಾಗುತ್ತೆ. ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ ಇವರು ಸಮಾನ ವೇದಿಕೆಯನ್ನ ಸೇರ್ಕೊಳ್ತಾರೆ. ಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನ ಪಡ್ಕೊಂಡಂತ ಅಂಬಿಗರ ಚೌಡಯ್ಯ ತಮ್ಮ ಒಂದು ಕಾಯಕವನ್ನೇ ತಮ್ಮ ಅಂಕಿತ ನಾಮವನ್ನಾಗಿ ಇಟ್ಕೊಳ್ತಾರೆ. ಅಂಬಿಗರ ಚೌಡಯ್ಯ ಎಂಬುದು ಇವರ ಒಂದು ಅಂಕಿತ ನಾಮವಾಗಿದೆ. ಶಿವಾನುವಾದ ಒಂದು ಪರವಾದ ವಚನಗಳನ್ನು ಇವರ ಒಂದು ವಚನಗಳನ್ನು ನಾವು ಕಾಣಬಹುದು. ಹಾಗೆಯೇ ಸಮಕಾಲೀನ ಸಮಾಜದ ಒಡಂಬನೆ ಒಂದು ವ್ಯಗ್ರದೃಷ್ಟಿಯನ್ನು ಕೂಡ ಇವರ ವಚನಗಳಲ್ಲಿ ಕಂಡುಬರುತ್ತೆ. ಈ ಒಂದು ವಿಚಾರ ಉಳಿದ ವಚನಕಾರರಲ್ಲಿ ನಾವು ಕಾಣೋದಕ್ಕೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಅಂಬಿಗರ ಚೌಡಯ್ಯನವರ ವಿಶಿಷ್ಟವಾದ ಶೈಲಿಯನ್ನು ಅವರ ವಚನಗಳಲ್ಲಿ ನಾವು ಕಾಣ್ತೇವೆ. ಮತ್ತೊಂದು ಭಕ್ತಿ ರಚನೆಯ ನಂತರ ಮತ್ತಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಪುರಂದರದಾಸರ ರಚನೆ, ಹಾಡಿದ್ದಾರೆ HS ಭಾನು. ಕೈಯ ತೋರು ಕರುಣೆಗಳ ಅರಸಾ.

ಅಂಬಿಕರ ಚೌಡಯ್ಯನವರ ಕುರಿತು ಇವತ್ತಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ತಿದ್ವಿ ಸ್ನೇಹಿತರೆ. ಅಂಬಿಕರ ಚೌಡಯ್ಯನವರ ವಚನಗಳ ವಸ್ತು ಭಾಷೆ ಶೈಲಿ ಗಮನಿಸಿದರೆ ಅವರೊಬ್ಬ ಕೆಚ್ಚೆದೆಯ ನಿಷ್ಠೂರ ಪ್ರಕೃತಿಯ ಗ್ರಾಮ್ಯ ಸ್ವಭಾವದ ಒಬ್ಬ ವಚನಕಾರರು ಅಂತ ನಮಗೆ ತಿಳಿದು ಬರುತ್ತೆ. ಅವರ ವಚನಗಳ ಒಂದು ಸಾಲಗಳನ್ನು ನೋಡಿದಂದ್ರೆ ಕೇಳಿರೋ ಮಾನವರೆ, ಶೀಲದಲ್ಲಿ ಸಂಪನ್ನರಾದವರು ನೀವು ಕೇಳಿರು, ನನಗೊಬ್ಬ ಅಂಜನನು ಸೇರದೆಂದು ಶುಚಿತನವನ್ನು ಬದುಕುವ ಬರಿಯ ಮಾತಿನ ಭುಜಂಗರು ನೀವು ಕೇಳಿರು, ಪರಪುರುಷಾರ್ಥವ ಮರೆಯದವರೇ, ಕೆಟ್ಟ ಮರಕುರಿಗಳು ನೀವು ಕೇಳಿರು ಎಂಬ ಆರಂಭವಾಗಿ ಮುಟ್ಟಿದ್ದ ದೊಡ್ಡ ಪಾದರಶ್ಯ ತಕ್ಕೊಂಡು ಲಟ ಲಟನೆ ಹೊಡೆಯಿಂದ ಪಡಿಹಾರ ಉತ್ತಮನ ಎಡಪಾದರಕ್ಷೆಯಿಂದ ಪಟಪಟನೆ ಹೊಡೆಯಿಂದ ಮೂರು ಕೊಯ್ದು ಇಟ್ಟಂಗಿಯ ಕಲ್ಲಿನ ಸಾಸಿವೆಯ ತಿಕ್ಕಿ ಹಿಟ್ಟಿನ ತುಳಿದು ಮೇಲೆ ನಂಬಿಯ ಹುಡಿಯಲ್ಲಿ ಹಿಂಡಿ ಪಡುವಲ ಬಾಲಿಗೆ ಹಿರಿ, ಹೀಗೆ ಅವರ ಒಂದು ವಚನಗಳ ಸಾಲನ್ನು ನಾವು ಕಾಣಬಹುದು. ಹಳೆಯ ಹಾಗಿನ ಹೊಸ ನಂಬಿಕೆಗಳ ಒಂದು ಅವಸ್ಥೆಯಲ್ಲಿ ಅವರು ವೈದಿಕ ಶ್ರೇಣೀಕೃತ ಸಮಾಜದ ಲೋಪದೋಷಗಳನ್ನು ಎತ್ತಿ ಹಿಡಿದಂತವರು ಅಂಬಿಕರ ಚೌಡಯ್ಯ ಅವರ ವಚನಗಳನ್ನು ನಾವು ಕಾಣಬಹುದಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನೋಡ್ಕೊಳ್ತಾ ಮತ್ತೊಂದು ಭಕ್ತಿಗೀತೆಯನ್ನು ಕೇಳೋಣ. ಬಸವೇಶ್ವರರ ವಚನ ಹಾಡಿದ್ದಾರೆ ಹುಸೇನ್ ಬಾಷಾ. ಎರೆದೊಡೆ ನೆನೆಯದು.

ಆರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೆಲವು ದಿನಗಳ ಆರಾಧನಾ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯನ ಕುರಿತು ಮಾಹಿತಿಯನ್ನು ನೋಡ್ಕೊಳ್ತಾ ಇದ್ವಿ. ಅಂಬಿಗರ ಚೌಡಯ್ಯನವರ ವಚನಗಳಿಂದ ನಿಮಗೆ ಕಂಡು ಬರುವಂಥದ್ದಂದ್ರೆ ಆಗಿನ ಸಮಾಜದ ಒಂದು ಅವ್ಯವಸ್ಥೆಯ ಚಿತ್ರಣ. ಬೇರೆಯವರೆಲ್ಲ ನಮಗೆ ಇಷ್ಟರ ಮಟ್ಟಿಗೆ ಕಾಣೋದು ಸಾಧ್ಯವಿಲ್ಲ. ಆದರೆ ಅವರ ಒಂದು ವಚನಗಳಲ್ಲಿ ನಿಜಶನ ಮರೆತದ ಜೊತೆಗೆ ಒಂದು ಸುಧಾರಕನ ಒಂದು ಕಟು ಟೀಕೆಗಳನ್ನು ನಾವು ಕಾಣಬಹುದು. ಈ ರೀತಿಯ ವಚನಗಳನ್ನು ನಾವು ಸರ್ವಜ್ಞನ ಒಂದು ವಚನಗಳಲ್ಲಿಯೂ ಕೂಡ ಕಾಣಬಹುದಾಗಿದೆ. ಇದಾಗಿತ್ತು ಸ್ನೇಹಿತರೆ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಡದಾನಪುರದಲ್ಲಿ ಜನಿಸಿದಂತ ಅಂಬಿಗರ ಚೌಡಯ್ಯನರ ಕುರಿತು ಒಂದಿಷ್ಟು ಮಾಹಿತಿ ಗೀತಾರಾಧನಾ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಶಿವ ಅವರು ಮಾಡಿರುವಂತಹ ಗ್ರಹೇಶ್ವರ ವಿದ್ಯಾರಣ್ಯಂ ಅವರ ಒಂದು ರಚನೆ ಬಯಸಲಿ ಎನ್ನು.

0: ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:30 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ 1/2 ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ 1/2 ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ 1/2 ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ 1/2 ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. 100+ ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೆ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ

0: ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೂ ದಿವಾಕರ್ ಡೋಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕರುನಾಡು ಬಬಳಿಕೆ ಡಾ ಗುರುರಾಜ್ ಕರ್ಜಿಗವರಿಂದ ಕಥನಗಳು.
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆ. ಇದೊಂದು ಅತ್ಯಂತ ಸುಂದರವಾದ ಕಥೆ, ನಮ್ಮೆಲ್ಲರ ಮನಸ್ಸನ್ನ ತಟ್ಟಿ ಎಚ್ಚರಿಸುವಂತಹ ಕಥೆ. ವಸಂತ ಪ್ರಯಾಣ ಮಾಡ್ತಿದ್ದ, ಫಸ್ಟ್ ಎ ಸಿ ಏರ್ ಕಂಡೀಷನ್ ಹವಾನಿಯಂತ್ರಿತ ಬೋಗಿಯಲ್ಲಿ ಹೋಗ್ತಾ ಇದ್ದ. ಎಲ್ಲವೂ ಚೆನ್ನಾಗಿದ್ರು ಅವನು ಸಂತೋಷದಲ್ಲಿ ಇದ್ದಂಗೆ ಕಾಣಿಸ್ತಿಲ್ಲ. ಅವನಿಗೇನು ಬೇಜಾರು ಗೊತ್ತಾ, ತಾನು ದೊಡ್ಡ ಕಂಪನಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿದ್ದಾನೆ, ವಿಮಾನಕ್ಕೆ ಹೋಗ್ಬೇಡ ಟ್ರೈನ್ನಲ್ಲಿ ಹೋಗು ಅಂತ ಹೇಳಿದ್ದಾರೆ. ಬೇಜಾರಿಂದ ಕೂತಿದ್ದ. ಆಮೇಲೆ ತನ್ನ ಲ್ಯಾಪ್ಟಾಪ್ ತೆಗೆದ, ಕಂಪ್ಯೂಟರ್ ತೆಗೆದ, ಚಾಲನೆ ಮಾಡಿದ. ಪಕ್ಕದಲ್ಲಿದ್ದಂಥ ಹುಡುಗ ಒಬ್ಬ ಕೇಳಿದ, ಸರ್ ತಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ ಅಂತ ಯಾರೋ ಕೇಳಿದಂಗಾಯ್ತು. ತಿರುಗಿ ನೋಡಿದ, ದಷ್ಟಪುಷ್ಟ ತರುಣ, ಸಾಧಾರಣ ಬಟ್ಟೆ ಹಾಕಿದ್ದಾನೆ, ನೋಡಿದ್ರೆ ಒಂದು ಆಟಗಾರ ಕಂಡಂಗೆ ಕಾಣಿಸ್ತಾನೆ. ಇವನು ಕರುಣೆ ಬಂತು, ಪಾಪ ರೈಲ್ವೆ ಇಲಾಖೆ ಆಟಗಾರ ಇರಬೇಕು, ಒಂದೇನೋ ಪಾಸ್ ಕೊಟ್ಟಿದ್ದಾರೆ, ಇದ್ದರೆ ಫಸ್ಟ್ ಎ ಸಿ ಸೀಟ್ ಅವನಿಗೆ ಹೆಂಗೆ ಸಿಗ್ತದೆ, ಅವನಿಗೆ ಪಾಪ ಎಷ್ಟು ಕಾಸ್ಟ್ಲಿ ಟಿಕೆಟ್ ಅವನೇ ಹೆಂಗೆ ತಗೋತಾನೆ ಅಂದ್ಬಿಟ್ಟು ಹೌದು ಹೌದು ಅಂತ ಮತ್ತೆ ಕಂಪ್ಯೂಟರ್ ನೋಡೋಕೆ ಶುರು ಮಾಡಿದೆ. ಆಗ ಹುಡುಗ ಸುಮ್ಮನೆ ಕೂಡಲಿಲ್ಲ, ಸರ್ ತಾವೆಲ್ಲ ಸೇರಿ ದೇಶದ ಎಷ್ಟು ಮುಂದಕ್ಕೆ ತಂದಿದ್ದೀರಿ ಸರ್, ಎಲ್ಲಿ ನೋಡಿದಲ್ಲಿ ಕಂಪ್ಯೂಟರ್ ಕಾಣಿಸ್ತಾ ಇದ್ದಾವೆ ಈಗ, ಅದರಿಂದ ಕೆಲಸ ನಡೀತಾ ಇದೆ ಎಂದ ತರುಣ. ಈ ವಸಂತ ವ್ಯಂಗ್ಯದ ನಗೇನಕ್ಕ, ನೋಡಪ್ಪ ಜನ ತಿಳಿದಿದ್ದಾರೆ, ನಾವೆಲ್ಲ ಆರಾಮಾಗಿ ಏರ್ ಕಂಡೀಷನ್ ರೂಮಲ್ಲಿ ಕೂತ್ಕೋತೀವಿ, ಕಂಪ್ಯೂಟರ್ ಏನೇನೋ ಮಾಡ್ತೀವಿ, ಭಾರಿ ಹಣ ಗಳಿಸ್ತೀವಿ ಅಂತ. ನಮ್ಮ ಕೆಲಸ ಸುಲಭ ಅಲ್ರಿ, ನಿಮಗೇನು ಗೊತ್ತು ನಿಮ್ಮ ಕೆಲ ನಮ್ಮ ಕೆಲಸ, ನಿಮಗೇನು ಹೇಳಿಲ್ಲ ನನ್ನ ಕೆಲಸ ಎಂಥದ್ದು ಅಂತ. ಒಂದೇ ಮಾತಲ್ಲಿ ಹೇಳೋದಾದರೆ ನನ್ನ ಕೆಲಸ ನಡೆಸೋಕೆ ಸಾಧ್ಯವೇ ಇಲ್ಲ, ಯಾರು ಕಡಿದಾನು ಸಾಧ್ಯ ಇಲ್ಲ, ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ಅಂದ. ಆ ಹುಡುಗ ಹೌದು ಹೌದು ಸರ್, ಅದಕ್ಕೆ ನಿಮಗೆಲ್ಲ ಹೆಚ್ಚಿನ ಸಂಬಳ ಕೊಡ್ತಾರೆ ಅಂದ. ಸಿಟ್ಟು ಬಂದ್ಬಿಡ್ತು ವಸಂತನಿಗೆ, ಎಲ್ಲವೂ ನಮ್ಮ ಸಂಬಳದ ಮೇಲೆ ಕಣ್ಣಿದೆ ಅಲ್ರಿ, ನಮ್ಮ ಶ್ರಮ ಕಾಣಿಸಲ್ವಾ, ನೋಡಿ ನಾವು ಪ್ರಯಾಣ ಮಾಡ್ತಿರುವಂಥ ರೈಲ್ವೆ ಟಿಕೆಟ್ ಕಾಯ್ದಿರಿಸೋದು ಕಂಪ್ಯೂಟರಿಂದಾನೆ, ಲಕ್ಷಾಂತರ ಜನರ ಅವಶ್ಯಕತೆಗಳನ್ನು ಸುಲಭವಾಗಿ ಪೂರೈಸುವಂಥ ಕೆಲಸ ಕಂಪ್ಯೂಟರಿಂದಾನೇ ಆದದ್ದು, ನಾವು ಮಾಡಿದ್ದೆಲ್ಲ ಇದನ್ನು, ಹಾಗಾದ್ರೆ ನೀವೇ ಇದನ್ನೆಲ್ಲ ಕಂಪ್ಯೂಟರ್ ಮಾಡ್ತೀರಾ ಸರ್ ಅಂತ ಮುಗ್ಧವಾಗಿ ಕೇಳಿದ ಹುಡುಗ. ಈಗ ಮಾಡ್ತಾ ಇಲ್ಲ, ನಾ ಪ್ರಾಜೆಕ್ಟ್ ಮ್ಯಾನೇಜರ್, ಈಗ ಬೇರೆ ಕಡೆ ಮಾಡಿಸ್ತೀನಿ, ಆದರೆ ನಮ್ಮ ಪರಿಸ್ಥಿತಿ ಅರ್ಥ ಯಾರಿಗೂ ಇಲ್ಲ, ನಿಮಗೇನ್ರಿ ಗೊತ್ತಾಗುತ್ತೆ ನಮ್ಮ ಕಷ್ಟ, ಜೋರು ಮಾಡಿದೆ ಅವನು. ಆ ಕಡೆ ಕೆಲಸ ಕೊಟ್ಟು ಗಿರಾಕಿಗಳು ಪ್ರಾಣ ಹಿಂಡುತ್ತಿದ್ರೆ ಈ ಕಡೆ ಕಂಪನಿ ಮಾಲಕರ ರಕ್ತ ಹೀರ್ತಾರೆ, ಅವರಿಬ್ಬರು ಗುಂಡಿನ ಚಕಮಕಿಯಲ್ಲಿ ನಾ ಸಿಕ್ಕಾಕೊಂಡಿದ್ದೀವಿ, ಈ ಗುಂಡಿನ ಚಕಮಕಿ ಸಿಕ್ಕೊಂಡು ನಮ್ಮ ಹಣೆ ಬಾರಿ ಏನಾಗ್ತದೆ, ನಿಮಗೇನದು ಅರ್ಥ ಇದೆ ಏನ್ರಿ, ನಿಮ್ಗಾರು ಹೇಳಿ ಏನು ಪ್ರಯೋಜನ, ನಿಮಗೇನು ಗೊತ್ತು ನಮ್ಮ ಕಷ್ಟ ಅಂದ ವಸಂತ. ತಕ್ಷಣ ಹುಡುಗ ಗಂಭೀರವಾಗಿ, ನನಗೆ ಸ್ವಲ್ಪ ಕಲ್ಪನೆ ಇದೆ ಸರ್ ಅಂದ. ಆತ ಹೇಳಿದ, ಸರ್ ನೀವು ಗುಂಡಿನ ಚಕಮಕಿ ಅಂದಾಗ ನನಗೆ ಹೇಳಬೇಕಾಯ್ತು, ನನ್ನ ಹೆಸರು ಕ್ಯಾಪ್ಟನ್ ಸುಮಂತ್ ಅಂತ, ಜಮ್ಮು ಕಾಶ್ಮೀರ್ ರೈಫಲ್ ಪಡೆಗೆ ಸೇರಿದವನು, ಕಳೆದ ವರ್ಷ ಕಾರ್ಗಿಲ್ ಯುದ್ಧ ಮುಗಿಸಿ ಮನೆಗೆ ಬರಳುತ್ತಾ ಇದ್ದೇನೆ, ಮೇಜರ್ ಬಾತ್ರಾ ನಮ್ಮ ನಾಯಕರು, 30 ಜನರಿಗೆ ಆಜ್ಞೆ ಕೊಟ್ಟರು, ಈ ಪೀಕ್ ನಂಬರ್ 7845 4875 ಇದನ್ನು ವಶಪಡಿಸಿಕೊಂಡು ಅದರ ಮೇಲೆ ಭಾರತ ಧ್ವಜ ಹಾರಿಸಬೇಕು ಅಂತ ಅಪ್ಪಣೆ ಮಾಡಿದರು. ರಾತ್ರಿ 10ಕ್ಕೆ ಶುರು ಆಯ್ತು ಯುದ್ಧ, ಏನೂ ಕಾಣಿಸಲ್ಲ, ಕತ್ತಲೆ, ಬೆಳಗಿನವರೆಗೂ ಗುಂಡುಗಳು ಮಿಂಚಿ ಕಾಣಿಸ್ತಾ ಇತ್ತು, ಎಲ್ಲಿಂದ ಗುಂಡು ಬರ್ತಾವೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ನಾವೆಲ್ಲ ಸಾವನ್ನು ಕಟ್ಕೊಂಡೆ ಹೋದವರಲ್ವಾ ಸರ್, ವೇಣಿಗೆ ಹೋದ್ವಿ ಧ್ವಜ ತಗೊಂಡು. ಬೆಳಿಗ್ಗೆ ಭಾರತ ಧ್ವಜ ಮೇಲೆ ಹಾರಿಸಿದಾಗ ಸ್ವಾಮಿ 30ರಲ್ಲಿ ಉಳಿದವರು 4 ಜನ, ಅಲ್ಲಿ ಗಾಯಗೊಂಡು ಬಿದ್ದಿದ್ದಂಥ ಒಬ್ಬ ಸೈನಿಕರನ್ನು ಎತ್ಕೊಂಡು ಬರಬೇಕಾಗಿತ್ತು ನಾನು, ಅದನ್ನು ನಾಯಕ ಬಾತ್ರ ಗೊತ್ತಾಯ್ತು ಅಪಾಯಕಾರಿ ಸನ್ನಿವೇಶ ಅದು ಅಂತ ಹೇಳಿ ನನಗೆ ಅವಕಾಶ ಕೊಡದೆ ತಾವೇ ನುಗ್ಗಿ ಅವನು ಹೊತ್ಕೊಂಡು ಬರುವಾಗ ಅವನನ್ನು ಕಾಪಾಡಿದ್ರೆ ವಿನಃ ತಮ್ಮನ್ನು ಕಾಪಾಡಿಸ್ಕೊಳ್ಳಿಲ್ಲ, ಆ ಸೈನಿಕನನ್ನು ಉಳಿಸಿ ತಾವು ಹೆಣ ಆಗಿದ್ರು. ಇದು ನಮ್ಮ ದೇಶ ಸೇವೆದು ಕಲ್ಪನೆ ಸ್ವಾಮಿ. ಅವರನ್ನು ಹಿಡಿಯೋಕೆ ಹೋದಾಗ ನನ್ನ ಎಡಗೈಗೆ 3-4 ಗುಂಡು ಬಿದ್ದು ಪೂರ್ತಿ ಎಡಗೈ ಕತ್ತರಿಸಿ ಹಾಕಿದ್ದಾರೆ. ಇದು ನನ್ನ ಎಡಗೈ ಇದೆಯಲ್ಲ, ಇದು ಮರದ ಕೈ, ದುಃಖ ಏನೂ ಇಲ್ಲ ಸರ್, ಬಲಗೈ ಇದೆಯಲ್ಲ ದೇಶ ಸೇವೆಗೆ ಇನ್ನೂ ಬೇಕಾದಷ್ಟು ಮಾಡೋದಕ್ಕೆ ಅಂದ. ರೈಲ್ ನಿಲ್ತಾ ಇತ್ತು, ತರುಣ ಎದ್ದು ನಿಂತು ಬಲಗೈಯಲ್ಲಿ ತನ್ನ ಪೆಟ್ಟಿಗೆ ಹಿಡ್ಕೊಂಡ, ಎಡಗೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ. ವಸಂತನಿಗೆ ಮಾತಾಡೋಕೆ ಬಾಯಿನೇ ಬರಲಿಲ್ಲ. ಆ ತರುಣನ ಮರದ ಎಡಗೈ ಇದೆಯಲ್ಲ ಅದನ್ನು ಮುಟ್ಟಿದ, ವೈರಿಗಳನ್ನು ಮೆಟ್ಟಿದ.

0: ಅಂತ ಭಾರತ ಧ್ವಜ ಹರಿಸದಂತ ಈ ತ್ಯಾಗದ ಕೈ ಮುಟ್ಟಿದಾಗ ಮೈ ಜುಮ್ಮಂತು. ತನಗರಿವಿಲ್ಲದ ಹಾಗೆ ಕೈ ಎತ್ತಿ ಸೆಲ್ಯೂಟ್ ಹೊಡೆದ. ಆ ಹೊತ್ತಿನಲ್ಲಿ ವಸಂತನಿಗೆ ತನ್ನ ಕಷ್ಟ ಮರೆತು ಹೋಗಿತ್ತು. ಅಂಥ ದೊಡ್ಡ ತ್ಯಾಗಗಳು ಗಮನಿಸ್ತಾ ಇದ್ರೆ ನಮ್ಮ ಕಾಲ್ಪನಿಕ ಸಮಸ್ಯೆಗಳು ನಿರುಪದ್ರವೇ ಅಂತ ಅನಿಸ್ಬಿಡುತ್ತದೆ. ಒಂದು ಕ್ಷಣ ಯೋಚನೆ ಮಾಡಿ ಸ್ವಾಮಿ, ನಾವು ಜೀವನದಲ್ಲಿ ಬಹುದೊಡ್ಡ ಕಾಣಿಕೆ ಕೊಡಬಹುದಾದದ್ದು ಅಂದರೆ ನಮ್ಮ ಜೀವ ಮಾತ್ರ. ಆ ಜೀವವನ್ನೇ ಒತ್ತೆ ಇಟ್ಟು ಅಲ್ಲಿ ಯೋಧರು ಯುದ್ಧ ಮಾಡ್ತಿದ್ದಾರಲ್ಲ, ತಾವು ನೆನೆಸ್ಕೊಳ್ಳಿ, ಆ ಲೇಹ್ ಬಾರ್ಡರಲ್ಲಿ ಆ ಹಿಮಪಾತದಲ್ಲಿ -30 -40 degrees ಟೆಂಪರೇಚರ್ ಅಲ್ಲಿ ಎಲ್ಲೋ ಹೆಂಡತಿ ಮಕ್ಕಳನ್ನು ಬಿಟ್ಟು ಒಬ್ಬರೇ ಏಕಾಂಗಿಯಾಗಿ ನಿಂತ್ಕೊಂಡು ನಮಗೋಸ್ಕರ ಯುದ್ಧ ಮಾಡಿ ಪ್ರಾಣ ಕೊಡ್ತಾರಲ್ಲ ಜನ, ಅವ್ರು ನಮಸ್ಕಾರ ಮಾಡದೆ ಹೋದರೆ ನಾವೆಂಥ ಕೃತಜ್ಞರಾಗ್ತೀವಿ ಅಂತ. ಒಂದೇ ಅಪೇಕ್ಷೆ ನಿಮ್ಮಲ್ಲಿ, ಒಂದು ಕ್ಷಣ 24 hours ಒಂದು ಕ್ಷಣ ಅವ್ರ ಬಗ್ಗೆ ನಿಮ್ಮ ಮನಸ್ಸನ್ನು ಕೊಡೋದಾದ್ರೆ ಅವರಿಗೆ ನಿಜವಾಗ್ಲೂ ನಾವು ಶ್ರದ್ಧಾಂಜಲಿ ಕೊಟ್ಟ ಹಾಗೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 hectares ಪ್ರದೇಶಕ್ಕೆ %90 ಸಹಾಯಧನವನ್ನು ಹಾಗೂ 2-5 hectares %45 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ %15 ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.

0: ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರುದ್ರಮುನಿ. ನಾನು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ಇಂದಿನ ವಿಷಯ ಏನೆಂದರೆ ಸಾವಯವ ಗೊಬ್ಬರದ ಉತ್ಪಾದನಾ ತಾಂತ್ರಿಕತೆ. ಬೆಳೆಗಳು ಪೋಷಕಾಂಶಗಳನ್ನು ಅವುಗಳ ಮೂಲ ರೂಪದಲ್ಲಿ ತೆಗೆದುಕೊಳ್ಳಲಾರವು. ಆದ್ದರಿಂದ ಪೋಷಕಾಂಶಗಳನ್ನು ಅವುಗಳ ಸಂಯುಕ್ತ ರೂಪದಲ್ಲಿಯೇ ಪೂರೈಸಬೇಕಾಗುತ್ತದೆ. ಗೊಬ್ಬರಗಳಲ್ಲಿ ಹಲವು ವಿಧಗಳು: ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಜೈವಿಕ ಗೊಬ್ಬರ. ಗೊಬ್ಬರವನ್ನು ಮಣ್ಣಿನೊಂದಿಗೆ ಬೆರೆಸಿ ಪೋಷಕಾಂಶಗಳನ್ನು ಬೆಳೆಗಳಿಗೆ ಪೂರೈಸುವುದೇ ಸೂಕ್ತ. ಗೊಬ್ಬರವನ್ನು ಮಣ್ಣಿಗೆ ಪೂರೈಸುವುದರಿಂದ ಮಣ್ಣಿನಲ್ಲಿ ಅಪೇಕ್ಷಿತ ಬದಲಾವಣೆ ನಿರ್ಮಾಣವಾಗುತ್ತದೆ. ಯಾವುದೇ ಗೊಬ್ಬರವನ್ನು ಬೆಳೆಗಳಿಗೆ ಪೂರೈಸಿದಾಗ ಮುಖ್ಯವಾಗಿ ಈ ಕೆಳಕಂಡ ಅಪೇಕ್ಷಿತ ಬದಲಾವಣೆಯಾಗಬೇಕು. ಮಣ್ಣಿನ ಭೌತಿಕ ಗುಣಧರ್ಮಗಳು, ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು, ಜೈವಿಕ ಗುಣಧರ್ಮಗಳು. ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು ಏನೆಂದರೆ, ಬೆಳೆಗಳಲ್ಲಿ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳು ಮಣ್ಣಿನಲ್ಲಿ ದೊರೆಯುವಂತಾಗಬೇಕು. ಪೋಷಕಾಂಶಗಳು ಬೆಳವಣಿಗೆ ಅವಶ್ಯಕ ಪ್ರಮಾಣದಲ್ಲಿ ಇರಬೇಕು. ಎಲ್ಲಾ ಪೋಷಕಾಂಶಗಳು ಪರಸ್ಪರ ಸಮತೋಲನ ಪ್ರಮಾಣದಲ್ಲಿರಬೇಕು. ಮಣ್ಣಿನ ಭೌತಿಕ ಗುಣಧರ್ಮಗಳು ಏನೆಂದರೆ, ಮಣ್ಣಿನ ಜಲಧಾರಣ ಸಾಮರ್ಥ್ಯವು ಅಧಿಕಗೊಳ್ಳಬೇಕು. ಹವೆ ಹೊರಗಿನಿಂದ ಒಳಗೆ ಮತ್ತು ಒಳಗಿನಿಂದ ಹೊರಗೆ ಸರಿಯಾಗಿ ಚಲಿಸುತ್ತಿರಬೇಕು. ಬೇರುಗಳ ಬೆಳವಣಿಗೆ ಇರುವ ಅಡಚಣೆಗಳು ದೂರವಾಗಬೇಕು. ಜೈವಿಕ ಗುಣಧರ್ಮಗಳೆಂದರೆ, ಪ್ರಯೋಜನಕಾರಿಯಾದ ಅಸಂಖ್ಯಾತ ಸೂಕ್ಷ್ಮಜೀವಿಗಳು ಕಾರ್ಯಚಟುವಣಿಗಳನ್ನು ನಡೆಸಲು ಅನುಕೂಲವಾದ ವಾತಾವರಣವನ್ನು ನಿರ್ಮಾಣಗೊಳ್ಳಬೇಕು. ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತ ದೊರೆಯುವ ವಸ್ತುಗಳನ್ನು ಸಗಣಿಯೊಂದಿಗೆ ಬೆರೆಸಿ ತಯಾರಿಸಿದ ಗೊಬ್ಬರಗಳು ಸಾವಯವ ಗೊಬ್ಬರ ಎನ್ನುತ್ತಾರೆ. ಸಾವಯವ ವಸ್ತುಗಳನ್ನು ಮೂಲ ರೂಪದಲ್ಲಿ ಅಥವಾ ಪರಿವರ್ತಿತ ರೂಪದಲ್ಲಿ ಮಣ್ಣಿಗೆ ಹಾಕುವುದರಿಂದ ಬೆಳೆಗಳಿಗೆ ಅವಶ್ಯಕವಾದ ಪೋಷಕಾಂಶಗಳು ಪೂರೈಕೆ ಆಗುವುದರ ಜೊತೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಉತ್ತಮಗೊಳ್ಳುತ್ತವೆ. ಗೊಬ್ಬರವನ್ನು ತಯಾರಿಸುವ ಗುಂಡಿಯ ಸ್ಥಳದ ಆಯ್ಕೆ: ಗೊಬ್ಬರದ ಗುಂಡಿಯನ್ನು ನಿರ್ಮಿಸಲು ಆದಷ್ಟು ಎತ್ತರ ಸ್ಥಳವನ್ನು ಆರಿಸಿಕೊಳ್ಳಬೇಕು. ಸುಮಾರು 2 ಮೀಟರ್ ಅಗಲ, 1 ಮೀಟರ್ ಆಳ ಮತ್ತು ಅನುಕೂಲಕ್ಕೆ ತಕ್ಕಂತೆ ಆ ಉದ್ದವನ್ನು ನಿರ್ಮಿಸಬೇಕು. ಮಳೆಗಾಲದಲ್ಲಿ ಗುಂಡಿಯೊಳಗೆ ನೀರು ನುಗ್ಗದಂತೆ ಸುತ್ತಲೂ ಭದ್ರವಾದ ಬದವನ್ನು ನಿರ್ಮಿಸಬೇಕು. ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಛಾವಣಿಯನ್ನು ಅಳವಡಿಸುವುದು ಸೂಕ್ತ. ಗೊಬ್ಬರವನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ಸಗಣಿ, ಮೂತ್ರ, ಕೊಟ್ಟಿಗೆಯಲ್ಲಿ ಹಾಸಿದ ಸಾವಯವ ವಸ್ತುಗಳು, ಬೂದಿ ಅಥವಾ ಸುಣ್ಣ. ಗೊಬ್ಬರದ ಗುಂಡಿಯನ್ನು ತುಂಬುವ ವಿಧಾನ: ಇಡೀ ಗುಂಡಿಯನ್ನು ತುಂಬಲು ಕೆಲವು ತಿಂಗಳುಗಳು ಬೇಕಾಗುವುದರಿಂದ ಉದ್ದದಲ್ಲಿ ಮೊದಲಿನ ಸುಮಾರು 1 ಮೀಟರ್ನಷ್ಟು ಭಾಗವನ್ನು ಆರಿಸಿಕೊಂಡು ತುಂಬಿಸಬೇಕು. ಅನುಕೂಲಕ್ಕೆ ತಕ್ಕಂತೆ ಗುಂಡಿಗೆ ಅಡ್ಡವಾಗಿ ತಡೆಗಳನ್ನು ಇಡಬೇಕು. ಸಾವಯವ ವಸ್ತುಗಳನ್ನು ಮತ್ತು ಕೊಟ್ಟಿಗೆ ತ್ಯಾಜ್ಯವನ್ನು ಮತ್ತು ಸಗಣಿಯನ್ನು ಸರಿಯಾಗಿ ಮಿಶ್ರಣ ಮಾಡಿ ಮೇಲೆ ಸೂಚಿಸಿದಂತೆ ಆರಿಸಿಕೊಂಡ ಸ್ಥಳದಲ್ಲಿ ಪಸರಿಸಬೇಕು. ಇದರ ಮೇಲೆ ಸಂಗ್ರಹವಾದ ಮೂತ್ರವನ್ನು ಸಿಂಪಡಿಸಬೇಕು. ಸುಮಾರು 30 ಸೆಂಟಿಮೀಟರ್ ಎತ್ತರಕ್ಕೆ ತುಂಬಿದ ನಂತರ ಅದರ ಮೇಲೆ ಸುಮಾರು 1.5 ಸೆಂಟಿಮೀಟರ್ನಷ್ಟು ದಪ್ಪದಷ್ಟು ಪುಡಿ ಮಣ್ಣನ್ನು ಹರಡಬೇಕು. ಹಾಸಿನ ಮಣ್ಣಿನ ಪದರದ ಮೇಲೆ ಬೂದಿ ಇಲ್ಲವೇ ಸ್ವಲ್ಪ ಸುಣ್ಣವನ್ನು ಉದುರಿಸಬೇಕು. ಈ ರೀತಿ ನೆಲಕ್ಕಿಂತ 0.5 ಮೀಟರ್ ಎತ್ತರದವರೆಗೆ ಗೋಲಾಕಾರದಲ್ಲಿ ತುಂಬಿದ ಸಗಣಿ ಮತ್ತು ಮಣ್ಣಿನ ರಾಶಿಯಿಂದ

0: ಹಾಕಬೇಕು. ಗುಂಡಿಯನ್ನು ತುಂಬಿಸಲು ಸುಮಾರು 3 ತಿಂಗಳು ಸಮಯ ಬೇಕಾಗಬಹುದು. 4-5 ದನಗಳಿದ್ದರೆ ಸುಮಾರು 2 ಗುಂಡಿ ಸಾಕು. ಇವುಗಳಿಗೆ ವರ್ಷಕ್ಕೆ 5-6 ಟನ್ನಷ್ಟು ಗೊಬ್ಬರ ಉತ್ಪಾದನೆಯಾಗುತ್ತದೆ. ಉತ್ತಮ ಗೊಬ್ಬರ ತಯಾರಿಸಲು ಇರಬೇಕಾದ ಅವಶ್ಯಕತೆಗಳು. ಸೂಕ್ಷ್ಮಜೀವಿಗಳಿಗೆ ಸೂಕ್ಷ್ಮವಾದ ಆಹಾರ. ಗುಂಡಿಯಲ್ಲಿರುವ ಸಾವಯವ ಪದಾರ್ಥಗಳ ಸಾರಜನಕ ಮತ್ತು ಇಂಗಾಲದ ಅನುಪಾತವು ಸುಮಾರು 1:40 ಇದ್ದರೆ ಕಳೆಯುವ ಪ್ರಕ್ರಿಯೆ ವೇಗವಾಗಿರುತ್ತದೆ. ಆರ್ದ್ರತೆ 50-60% ಆರ್ದ್ರತೆ ಇರುವಂತೆ ನೋಡಿಕೊಳ್ಳಬೇಕು. ಆರ್ದ್ರತೆ ಕಡಿಮೆಯಾದಲ್ಲಿ ನೀರನ್ನು ಸಿಂಪಡಿಸಬೇಕು ಅಥವಾ ಹೆಚ್ಚಾದಲ್ಲಿ ಒಣ ಸಾವಯವ ಪದಾರ್ಥವನ್ನು ಸೇರಿಸಬೇಕು. ಆಮ್ಲಜನಕ ಬಹಳ ಪೊಳ್ಳು ಉಳಿಯುವಂತೆ ತುಂಬಬಾರದು ಮತ್ತು ಆಮ್ಲಜನಕಕ್ಕೆ ಆಪದವೇ ಸಿಗದಂತೆ ತುಂಬಬಾರದು. ಉಷ್ಣತೆ 50-60 ಡಿಗ್ರಿ ಸೆಂಟಿಗ್ರೇಡ್ ಮುಟ್ಟುವಂತೆ ಉಷ್ಣತೆಯನ್ನು ನೋಡಿಕೊಳ್ಳಬೇಕು. ಗೊಬ್ಬರವನ್ನು ಸಂಗ್ರಹಿಸಿಟ್ಟಾಗ ಪೋಷಕಾಂಶಗಳ ನಷ್ಟ. ಮುಖ್ಯವಾಗಿ ಗೊಬ್ಬರದ ಗುಂಡಿಗೆ ನೀರು ಸೇರಿಕೊಳ್ಳದಂತೆ ನೋಡಬೇಕು ಮತ್ತು ಗೊಬ್ಬರದ ರಾಶಿ ಒಣಗದಂತೆ ಮೇಲ್ಭಾಗದಲ್ಲಿ 5-6 ಸೆಂಟಿಮೀಟರ್ ದಪ್ಪದಷ್ಟು ಪುಡಿ ಮಣ್ಣಿನಿಂದ ಮುಚ್ಚಬೇಕು. ಉತ್ತಮ ಗೊಬ್ಬರದ ಲಕ್ಷಣಗಳು. ಗೊಬ್ಬರವನ್ನು ತಯಾರಿಸಲು ಬೆಳೆಸಿದ ಸಾವಯವ ವಸ್ತುಗಳು ಗುರುತು ಸಿಗಲಾರದಷ್ಟು ಪೂರ್ತಿಯಾಗಿ ಕಳಚಿರಬೇಕು. ಗೊಬ್ಬರವು ಕಪ್ಪು ಮಿಶ್ರಿತ ಮತ್ತು ಕಪ್ಪು ಬಣ್ಣದಾಗಿರಬೇಕು. ಆಳವಾದ ಅಚ್ಚು ಕಪ್ಪು ಬಣ್ಣವಾಗಲಿ ಅಥವಾ ತಿಳಿ ಬಣ್ಣವಾಗಲಿ ಇರಬಾರದು. ಗೊಬ್ಬರದಲ್ಲಿ ಹೊಲಸು ವಾಸನೆ ಬರಬಾರದು. ಸಾವಯವ ಗೊಬ್ಬರ ತಯಾರಿಕೆಯಲ್ಲಿ ಕಾಂಪೋಸ್ಟ್ ಜೈವಿಕ ಮಿಶ್ರಣಗಳ ಬಳಕೆ. ಕಳೆಯುವ ಕ್ರಿಯೆಯು ಅದರ ವೇಗವು ಸೂಕ್ಷ್ಮಜೀವಿ ಪ್ರಭೇದಗಳಾದ ಟ್ರೈಕೋಡರ್ಮಾ, ಫಿನಾಲ್ಕೇಟಾ, ಪ್ಲೋರೋಟಸ್ ಇತ್ಯಾದಿಗಳನ್ನು ಪ್ರಯೋಗದಲ್ಲಿ ಬೆಳೆದು ಕಾಂಪೋಸ್ಟ್ ಅನ್ನು ತಯಾರಿಸುವ ವೇಳೆ ಈ ಜೀವಿಗಳ ಮಿಶ್ರಣವನ್ನು ಬಳಸುವುದು. ಇದರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಿರಂಜನ್ ಕೆಎಸ್ ಈ ನಂಬರ್ಗೆ ಸಂಪರ್ಕಿಸಬೇಕಾದ ವಿನಂತಿ 9606759848 ಮತ್ತು ಗಣಪತಿ ಮಣ್ಣು ವಿಜ್ಞಾನ ವಿಭಾಗ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನೆವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕಣ್ಣಿನ ದೃಷ್ಟಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಎಚ್ ವಿ ಶ್ರೀನಿವಾಸ್.
3: ನಮಸ್ಕಾರ, ನಾನು ಡಾಕ್ಟರ್ ಎಚ್ ವಿ ಶ್ರೀನಿವಾಸ್ ಅಂತ, ನೇತ್ರ ತಜ್ಞ. ಮೊನ್ನೆ ಒಬ್ರು ರೋಗಿ ನಮ್ಮ ಹತ್ರ ಬಂದಿದ್ರು. ಡಾಕ್ಟ್ರೇ, ನನ್ನ ಎಡಗಣ್ಣಲ್ಲಿ ನೋಡಿದ್ರು ಮಧ್ಯದಲ್ಲಿ ಕಪ್ಪು ಚುಕ್ಕೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಡ್ರಾಪ್ಸ್ ಎಲ್ಲ ಹಾಕಿ ಪರೀಕ್ಷೆ ಮಾಡಿದಾಗ ಅವರಿಗೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಇದೆ ಅಂತ ಗೊತ್ತಾಯಿತು. ಈಗ ನಾವು ಏನೇ ನೋಡಿದ್ರು ಕೂಡ ಅದು ನಮ್ಮ ಕಣ್ಣಿನ ಒಂದು ಪರದೆ, ಅದು ರೆಟಿನಾ ಅನ್ನೋ ಭಾಗದ ಮೇಲೆ ಮೂಡುತ್ತೆ. ಈ ರೆಟಿನಾದಲ್ಲಿ ಸೂಕ್ಷ್ಮ ದೃಷ್ಟಿ ಕಾಣಬೇಕು ಅಂತ ಅನ್ನೋದಾದ್ರೆ ಒಂದು ಜಾಗ ಇದೆ, ಅದಕ್ಕೆ ಮ್ಯಾಕ್ಯುಲಾ ಅಂತ ಹೇಳ್ತೀವಿ. ಈ ಮ್ಯಾಕ್ಯುಲಾ ಮೇಲೆ ನಾವು ನೋಡಿದ ದೃಶ್ಯಗಳ ಕರೆಕ್ಟಾಗಿ ಮೂಡುತ್ತೆ. ಈ ಮ್ಯಾಕ್ಯುಲಾ ಅನ್ನೋದು ವಯಸ್ಸಾಗ್ತಾ ಆಗ್ತಾ ಶಿಥಿಲವಾಗತ್ತೆ. ಈ ಪರಿಸ್ಥಿತಿಗೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತೀವಿ. ಇದರ ಲಕ್ಷಣ ಏನು? ನಾವು ಏನೇ ನೋಡಿದ್ರು ಯಾರ್ದೋ ಮುಖ ನೋಡಿದ್ರೆ ಕಪ್ಪು ಚುಕ್ಕಿ ಕಾಣಿಸುತ್ತೆ. ನಮ್ಮ ದೃಷ್ಟಿ ಎಲ್ಲಿ ಹೊರಳಿಸಿದ್ರು ಅಲ್ಲಿ ಕಪ್ಪು ಚುಕ್ಕಿ ಕಾಣ್ಬೋದು. ಅಥವಾ ನಾವೇನೋ ನೋಡ್ತಾ ಇರ್ತೀವಿ, ಅವಾಗ ನೋಡಿದೆಲ್ಲ ಡೊಂಕು ಡೊಂಕ ಕಾಣ್ಬೋದು. ಯಾವುದೋ ಕಿಟಕಿ ಸರಳು ನೋಡಿದ್ರೆ ಅದೆಲ್ಲ ಬಾಗಿರೋ ಹಾಗೆ ಕಾಣ್ಬೋದು. ಅಥವಾ ಏನೋ ಸ್ವಲ್ಪ ಕೆಂಪಗೆ ಕಾಣಿಸ್ಬೋದು. ಇದು ನಮಗೆ ಎರಡೂ ಕಣ್ಣಿರೋದ್ರಿಂದ ನಾವು ಒಂದು ಕಣ್ಣನ್ನು ಮುಚ್ಚಿಬಿಟ್ಟು ಇನ್ನೊಂದು ಕಣ್ಣಲ್ಲಿ ದೃಷ್ಟಿ ಪರೀಕ್ಷೆ ಮಾಡಿದಾಗ ಈ ಪರಿಸ್ಥಿತಿ ನಮಗೆ ಇದೆಯೋ ಇಲ್ವೋ ಅಂತನ್ಬಿಟ್ಟು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆದ್ದರಿಂದ ನಾವು ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೋತಾ ಇದ್ದರೆ, ಈಗೇನಾದರೂ ತೊಂದರೆ ಇದ್ದರೆ ಪರೀಕ್ಷೆಯ ಸಮಯದಲ್ಲಿ ನಮಗೆ ಸ್ಪಷ್ಟವಾಗಿ ಡಾಕ್ಟ್ರಿಂದ ಗೊತ್ತಾಗತ್ತೆ. ಈ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ಗೆ ಪರಿಹಾರ ಏನು? ಎರಡು ರೀತಿಯ ಮ್ಯಾಕ್ಯುಲರ್ ಡಿಜನರೇಷನ್ ಇದೆ. ಒಂದು ಒಣಗೋಗಿರುವಂಥದ್ದು, ಇನ್ನೊಂದು ಒದ್ದೆ ಆಗಿರೋದು. ಡ್ರೈ ಮತ್ತು ವೆಟ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತೀವಿ. ಈ ಡ್ರೈ ಮ್ಯಾಕ್ಯುಲರ್ ಡಿಜನರೇಷನಲ್ಲಿ ಅದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇನ್ನೂ ಕಂಡಿಡ್ದಿಲ್ಲ, ಆದರೆ ಅದರ ಬಗ್ಗೆ ಭಾಳಷ್ಟು ಸಂಶೋಧನೆ ನಡೀತಾ ಇದೆ. ಇದಕ್ಕೆ ನಾವು ಏನು ಮಾಡಬೇಕು? ಆ ರೀತಿ ಇದ್ದರೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಈ ರೀತಿ ಶಿಥಿಲ ಆಗೋದನ್ನು ನಾವು ತಡೆಹಿಡಿಯೋದಕ್ಕೆ ಕೆಲವು ಮಾತ್ರೆಗಳು ತಗೋಬೇಕು. ಸೊಪ್ಪಿನಲ್ಲಿರುತ್ತೆ ಅಥವಾ ಕ್ಯಾರೆಟ್ನಲ್ಲಿರುತ್ತೆ, ಹಸಿರು ತರಕಾರಿಯಲ್ಲಿರುತ್ತೆ. ಈ ಥರದ್ರೆಲ್ಲ ವಿಟಮಿನ್ ಎ ಜಿಂಕ್ ಆ ರೀತಿ ಕಾಂಬಿನೇಷನ್ ಇರೋಂಥ ಮಾತ್ರೆ, ಅದನ್ನು ಯಾವಾಗಲೂ ನಿಯಮಿತವಾಗಿ ಸೇವನೆ ಮಾಡಬೇಕು. ಈಗ ವೆಟ್ ಟೈಪ್ ಆಫ್ ಮ್ಯಾಕ್ಯುಲರ್ ಡಿಜನರೇಷನ್ಗೆ ಬರೋಣ, ಅಂದರೆ ಒದ್ದೆ ಆಗಿರುವಂಥ ಡಿಜನರೇಷನ್. ಅದರಲ್ಲಿ ಏನಾಗುತ್ತೆ

0: ಆದರೆ ಒಂದು ಶಿಥಿಲ ಆಗ್ಬಿಟ್ಟು ಮ್ಯಾಕ್ಯುಲಾದಲ್ಲಿ ಒಂದು ಹೊಸ ರಕ್ತನಾಳಗಳದ ಒಂದು ಪದರನೇ ಹುಟ್ಕೊಂಡ್ಬಿಡುತ್ತೆ. ಆ ರಕ್ತನಾಳ ಪದರದಿಂದ ರಕ್ತಸ್ರಾವ ಆಗ್ಬೋದು ಅಥವಾ ಅದರಿಂದ ಮತ್ತೆ ಶ್ರಿಂಕೇಜ್ ಆಗ್ಬೋದು, ಎಲ್ಲ ಸುಕ್ಕುಗಟ್ಬೋದು. ಸರಿಯಾದ ಸಮಯದಲ್ಲಿ ನಾವು ಅದನ್ನು ಪತ್ತೆ ಮಾಡಿದರೆ ಅದಕ್ಕೆ ಚಿಕಿತ್ಸೆ ಇದೆ. ಇವಾಗ ಈಗ ಭಾಳಷ್ಟು ಜನಕ್ಕೆ ನಾವು ಕಣ್ಣಿಗೆ ಇಂಜೆಕ್ಷನ್ ಕೊಡ್ತೀವಿ. ಕಣ್ಣೊಳಗೆ ಒಂದು ಇಂಜೆಕ್ಷನ್ ಕೊಡೋದ್ರಿಂದ ಮ್ಯಾಕ್ಯುಲರ್ ಡಿಜನರೇಷನ್ ಜಾಸ್ತಿ ಆಗೋದನ್ನು ನಾವು ತಡೆದು ಆಮೇಲೆ ಆ ಮೆಂಬ್ರೇನ್ ಅಂತ ಹೇಳಿದಲ್ಲ, ಆ ಮೆಂಬ್ರೇನು ಪೂರಾ ವಾಸಿಯಾಗೋ ರೀತಿ ನಾವು ಮಾಡ್ಬೋದು. ಕೆಲವು ಸಲ ಒಂದು ತಿಂಗಳಿಗೆ ಒಂದು ಸಲ ಮೂರು ಸಲ ತಗೋಬೇಕಾಗತ್ತೆ. ಆಮೇಲೆ ನಾವು ಅದನ್ನು ಈ ಮೆಂಬ್ರೇನ್ ಇನ್ನೂ ಇದೆಯೋ ಇಲ್ವೋ ಅಂತ ಮತ್ತೆ ಮತ್ತೆ ಪರೀಕ್ಷೆ ಮಾಡಿ ಕೆಟ್ಟದಾಗಿದ್ದರೆ ಅದಕ್ಕೆ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಇದನ್ನೆಲ್ಲ ನಾವು ಸ್ಕ್ಯಾನ್ ಮಾಡೋದ್ರಿಂದ ಕಂಡುಹಿಡ್ಕೋಬೋದು. ಮತ್ತೆ ಕೆಲವರು ಕೇಳ್ತಾರೆ ಈ ಮ್ಯಾಕ್ಯುಲರ್ ಡಿಜನರೇಷನ್ ಎಲ್ರಿಗೂ ಆಗೇ ಆಗತ್ತಾ ಅಂತ. ಇದು ವಯಸ್ಸಿಗೆ ಸಂಬಂಧಪಟ್ಟಿದ್ದು, ಕೆಲವರಿಗೆ ಆಗ್ಬೋದು, ಕೆಲವರಿಗೆ ಆಗ್ದಲ್ಲೇ ಇರ್ಬೋದು. ನಿಯಮಿತವಾಗಿ ನಾವು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಮುಂಚೆನೇ ಪತ್ತೆ ಹಚ್ಚಿ ಇದಕ್ಕೆ ತಕ್ಕ ಪರಿಹಾರ ತಗೊಂಡ್ರೆ ನಮ್ಮ ದೃಷ್ಟಿಯನ್ನು ಉಳಿಸ್ಕೋಬಹುದು, ನಮ್ಮ ಜೀವನ ಪರ್ಯಂತ ಒಳ್ಳೆ ದೃಷ್ಟಿನ ಕಾಯ್ಕೋಬಹುದು.
1: ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇದುವರೆಗೂ ಡಾಕ್ಟರ್ ಎಚ್ ವಿ ಶ್ರೀನಿವಾಸ್ ಅವರಿಂದ ಕಣ್ಣಿನ ದೃಷ್ಟಿ ಈ ಕುರಿತು ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ನೋಡು ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸುದ್ದಿ ಮಿಂಚು ಪ್ರಸಾರ ಭಾರತಿ, ಭಾರತೀಯ ಪ್ರಸಾರ ನಿಗಮ, ಆಕಾಶವಾಣಿ ಭದ್ರಾವತಿ. ಬಾಡಿಗೆ ವಾಹನ ಸೇವೆಗಾಗಿ ಟೆಂಡರ್ ಪ್ರಕಟಣೆ ಹೀಗಿದೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದ್ದು 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಅಂದರೆ ನಾಳೆ ಕಡೆಯ ದಿನವಾಗಿರುತ್ತದೆ. ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯದ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ. ಸುದ್ದಿ ಮಿಂಚು ಕೇಳಿದಿರಿ.

ಬೆಳಗಿನ ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳ ಕಾರ್ಯಕ್ರಮ, ಈ ಬೆಳಗ್ಗೆ 10:00 ಹಾಡು ಮಾತಾಡು ಕತೆ ನಿಮ್ಮ ಜೊತೆ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಬೆಳಗ್ಗೆ 10:00 ಹಾಡು ಮಾತಾಡು ಕತೆ ನಿಮ್ಮ ಜೊತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: इति वार्ताः।
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೆಳಗಿನ ಬೆಳಗ್ಗೆ 8:30 ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. 9:35

ಪರಿಕರ ತಾಲೂಕು ಎಸ್ಜಿ ಗಂಗಾಧರಪ್ಪ ಮತ್ತು ತಂಡದವರಿಂದ ಭಜನೆ ಪದಗಳನ್ನು ಆಲಿಸುವಿರಿ. ಸಂಜೆ 4:45 ಮೇಲೆ ನಡೆದ ಕ್ಷಣಗಳು. ರಚನೆ ಮತ್ತು ಪ್ರಸ್ತುತಿ ಎಂಕೆ ಶಿವಕುಮಾರ್. 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯ ಬಾನುಲಿ ವರದಿ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:02. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳನ್ನು ಕೇಳಬಹುದು. ಇವರೊಂದಿಗೆ ಆಶಾ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಕುರಿತು ಪತ್ತೆ ಹಚ್ಚುವ ವಿಧಾನಗಳ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಮಾಲತಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.
5: ಐಸ್ ಕ್ರೀಂ ಬೇಕೇ ಐಸ್ ಕ್ರೀಂ, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ.

ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ.

0: ಪ್ರಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ್ರ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ, ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ದಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸುದು, ಅಷ್ಟು ಸಾರಿ ಬಳಸಿ ಮತ್ತೆ ಅದನ್ನ ಬಳಸಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು ಅಥವಾ ಅದು ಚೂರ್ ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿತ್ತು. ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರ್ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ಮರಿತಾ ಮರಿತಾ ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನೇ ನಾವು ಮರ್ತುಬಿಟ್ಟಿದೀವಿ. ಈ ಪ್ಲಾಸ್ಟಿಕ್ ಎಲ್ಲದರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಏನು ಸಿಗ್ಲಿಕ್ಕೆ ಶುರು ಆಯ್ತಲ್ಲ. ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ

0: ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ ಗಳನ್ನ ಮಾಡೋದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡೀಲಿಕ್ಕೆ ಸಾಧ್ಯ ಇದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜೀಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಎನ್ವಿ ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು, ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250 ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು, ಗದಗ, ಬಾಗಲಕೋಟೆ, ಆನೇಕಲ್, ದಾವಣಗೆರೆ, ಮೂಡುಬಿದ್ರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ, ಚಿತ್ರದುರ್ಗ, ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದ ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶೀ ಕ್ರೀಡೆಯಾದ ಮಲ್ಲಕಂಬವನ್ನ ಉತ್ತೇಜಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ಆಯೋಜಿಸತಕ್ಕಂತಹ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. 2ನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು 3ನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ ಎಂಪಿ ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ.

0: ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿದ ವೃಂದಗಾನದಲ್ಲಿ ಬಿಎನ್ ರಘುರಾಮ್ ಅವರ ರಚನೆಯನ್ನ ನಮ್ಮ ತಾಯಿನಾಡು.

ಹುದುಯಂತಿ ಹುದು ಸಂಸಾರ ಸಾರ ಏನಿ ಹುದುಯಂತಿ ಹುದು ಸಂಸಾರ ಸಾರ ಕಂಡವರು ಯಾರದರ ಅಂತಪಾರ ಏನಿ ಹುದುಯಂತಿ ಹುದು ಸಂಸಾರ ಸಾರ ಕಂಡವರು ಯಾರದರ ಅಂತಪಾರ ಹೃದಯ ಸಂಪುಟದಲ್ಲಿ ಒಲವ ಲೆಕ್ಕಣಿಕೆ ಮಾಡಿ ಬರೆಯಲು ಹುಡುಗ ನಿನ್ನ ವರ್ತಣಿಗೆ ಹೃದಯ ಸಂಪುಟದಲ್ಲಿ ಒಲವ ಲೆಕ್ಕಣಿಕೆ ಮಾಡಿ ಬರೆಯಲು ಹುಡುಗ

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:30.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದ ಕ್ಷಣಗಳು, ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ

0: ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
1: ನೋಡು ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ ಬನ್ ಗಯಿ.

ಬೆಳಗ್ಗೆ 11 ಗಂಟೆಗೆ ಚಿನ್ನರ ಬಳಗ ಕಾರ್ಯಕ್ರಮದಲ್ಲಿ ನರಸಿಂಹರಾಜಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಎಸ್ಜಿ ಗಂಗಾಧರಪ್ಪ ಮತ್ತು ತಂಡದವರಿಂದ ಭಜನೆ ಪದಗಳನ್ನು ಆಲಿಸುವಿರಿ. ಈ ಮಧ್ಯಾಹ್ನ 2:40 ಭಾವಗೀತೆಗಳ ಕಾರ್ಯಕ್ರಮ, 3 ಗಂಟೆಗೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಬಾನನ್ನ ಪ್ರೀತಿಸು ಕೇಳಲಿದ್ದೀರಿ. 4:45 ಮನೆ ಬಿಡಿದ ಕ್ಷಣಗಳು, ರಚನೆ ಮತ್ತು ಪ್ರಸ್ತುತಿ ಎಂಕೆ ಶಿವಕುಮಾರ್. 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವನ್ಯ ಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರಿಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.
1: ಆಕಾಶವಾಣಿ ಸಮಯ 7:35 ವಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ.

0: ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹರ್ಮುಜ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್, ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಕ್ಕೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ಹೈಸಿಯಾ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಕೃತಕ ಬುದ್ದಿಮತ್ತೆ, ಅರೆವಾಹಕಗಳು, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ಸುಧಾರಿತ ಮೂಲಸೌಕರ್ಯದಿಂದ ನಡೆಸಲ್ಪಡುತ್ತವೆ. ಇವು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿರುತ್ತವೆ ಎಂದು ಹೇಳಿದರು. ಕೃತಕ ಬುದ್ದಿಮತ್ತೆಗೆ ಕಾರ್ಯತಂತ್ರದ ಬದಲಾವಣೆಯನ್ನು ಉದ್ಯಮ ಶೈಕ್ಷಣಿಕ ಸಹಯೋಗದಿಂದ ಮುನ್ನಡೆಸಬೇಕು. ಭವಿಷ್ಯದ ಕಾರ್ಯಪಡೆಗೆ ತರಬೇತಿ ನೀಡಲು ಸಮಗ್ರ ಎಐ ಪಠ್ಯಕ್ರಮವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ತಿಳುವಳಿಕಾ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಟಾರ್ಕ್ ಅರೆನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ದಕ್ಷಿಣದ ನೈಟಿಂಗೇಲ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮೈಸೂರಿನ ಕನಿಯನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಎಸ್ ಜಾನಕಿ ಅವರು ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988 ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮಿಳಿನಲ್ಲಿ ಸಿಂಗರ ವೇಲನೆ ದೇವ, ಚಿನ್ನಂಚಿರಿಯ ವಣ್ಣಪರವೈ ಮತ್ತು ಸಕಲ ಕಲಾವಲ್ಲವನ್, ಕನ್ನಡದಲ್ಲಿ ನಗುವ ನಯನ, ಜೊತೆ ಜೊತೆಯಲ್ಲಿ ಮತ್ತು ಚಿನ್ನದ ಮಲ್ಲಿಗೆ ಹೂವೆ ಸೇರಿದಂತೆ 100 ಜನಪ್ರಿಯ ಹಾಡುಗಳು ಎಸ್ ಜಾನಕಿ ಅವರ ಕಂಠದಿಂದ ಮೂಡಿಬಂದಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ.

0: ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕೊಯಿಶ್ಮ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ನ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಅಡಿಯಲ್ಲಿ ಉಲ್ಲಂಘನೆಗಳನ್ನು ಆರೋಪಿಸಿ ಹಲವಾರು ಗ್ರಾಹಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ನೀಡಿದೆ. ನೋಟಿಸ್ಗೆ ಉತ್ತರಿಸಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೂಲಕ ಅವಧಿ ಮೀರಿದ, ಹಾಳಾದ, ಕೊಳೆತ, ಕಲುಷಿತ ಮತ್ತು ಅಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಪೂರೈಸಲಾಗುತ್ತಿದೆ ಎಂದು ಗ್ರಾಹಕರು ದೂರುಗಳು ಆರೋಪಿಸಿವೆ. ತಪ್ಪಾದ, ಅಮಾನ್ಯ ಅಥವಾ ಅಸ್ತಿತ್ವದಲ್ಲಿಲ್ಲದ ಪರವಾನಗಿ ಸಂಖ್ಯೆಗಳು ಮತ್ತು ನೋಂದಾಯಿಸಲಾದ ಹೆಸರುಗಳಿಗಿಂತ ಭಿನ್ನವಾದ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ವ್ಯವಹಾರ ಘಟಕಗಳ ಬಗ್ಗೆಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಳವಳ ವ್ಯಕ್ತಪಡಿಸಿದೆ. ವಿಯೆಟ್ನಾಂನ ಫೂಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳುಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ದುರಂತಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಡಾ ಜೈಶಂಕರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ನಲ್ಲಿ ಜೆಕ್ ಗಣರಾಜ್ಯದ 21 ವರ್ಷದ ಲಿಂಡಾ ನೋಸ್ಕೋವಾ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಲಿಂಡಾ ನೋಸ್ಕೋವಾ ಲಂಡನ್ನ ಕೆರೊಲಿನಾ ಮುಚೋವಾ ಅವರನ್ನು 6-2, 5-7, 6-3 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. 2023 ಮಾರ್ಕೆಟಾ ವೊಂಡ್ರೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಸಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೋಸ್ಕೋವಾ ಪಾತ್ರರಾಗಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಟ್ಟಿದೆ. ಜೂಡ್ ಬೆಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅರ್ಜೆಂಟೀನಾ ಸ್ವಿಜರ್ಲೆಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಇಂಗ್ಲೆಂಡ್ನ ವೆಸ್ಟ್ ಎಂಡ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 5ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 3 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಭಾರತಕ್ಕೆ 258 ರನ್ಗಳ ಗೆಲುವಿನ ಗುರಿ ನೀಡಿತ್ತು. ಪ್ರತಿಯಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟೀಯ ಟಿ20 ತಂಡ ಶ್ರೇಯಾಂಕದಲ್ಲಿ ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹೊರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್, ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:45.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ವರೆಗೆ

0: ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ದೇವರಗುಡಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಕೇಳೋಣ. ನಾನಿನ ಬಿಡಲಾರೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜರುಣಿ ಮಾಡಿದ್ದಾರೆ ರಾಜ ನಾಗೇಂದ್ರ.

ಚಿತ್ರವಿಧಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಒಲವು ಗೆಲುವು ಚಿತ್ರದ ಗೀತೆಯನ್ನ. ಹಾಡಿದರೆ ಎಸ್ ಜಾನಕಿ, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್, ಸಾಹಿತ್ಯ ಜಿ ಉದಯಶಂಕರ್ ಅವರದು.

ಚಿತ್ರಗೀತೆಗಳನ್ನು ಕೇಳಿದ್ರಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸುಮಾರು 8 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳಿದ್ರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಹೆಣಿಯತಿ ಚಿತ್ರದ ಗೀತೆಯನ್ನು ಕೇಳಿರುವ ಸ್ನೇಹಿತರೆ, ಎಷ್ಟು ಮಧುರವಾಗಿ ಹಾಡಿದರೆ ಭಕ್ತಿ ಪ್ರಧಾನವಾದಂತಹ ಈ ಗೀತೆಯನ್ನು ಎಸ್ ಜಾನಕಿ ಅನ್ನೋರು ಅಲ್ವಾ. ಹಾಗಾದ್ರೆ ಮೊದಲನೇ ಗೀತೆಯನ್ನು ಕೇಳಿ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ವಿಜಯ ನರಸಿಂಹ ಅವರ ರಚನೆ, ಹಾಗಿದ್ದರೆ ಎಸ್ ಜಾನಕಿ ಅವರು ಚಿತ್ರ ಗೆಜ್ಜೆ ಪೂಜೆ. ಒಂದ್ ಕಡೆ ಹೇಳ್ತಾರಂತೆ ಎಸ್ ಜಾನಕಿ ಅವರು, ನಾನು ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿತಿಲ್ಲ ಅಂತ ಹೇಳ, ಆದರೂ ಕೂಡ ಈಗ ಕೇಳಿದಂತ ಹಾಡು ಶಾಸ್ತ್ರೀಯ ಸಂಗೀತ ಕಲಿತಲೇ ಇದ್ರೂ ಕೂಡ ಎಷ್ಟು ಸೊಗಸಾಗಿ ಹಾಡಿದ್ದಾರೆ ಅಂದರೆ ಗೀತೆಯನ್ನು.

ಸಮುದ್ರ ಎಫ್ಎಂ 100.5 ಹಾಗೂ ಮೀಡಿಯಂ 625 ಕಿಲೋಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವೀಗ ಎಸ್ ಜಾನಕಿ ಅವರು ಹಾಡಿದಂತಹ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೇವೆ. ಗಾನ ಕೋಗಿಲೆ, ದಕ್ಷಿಣ ಭಾರತದ ಗಾನ ಕೋಗಿಲೆ ಸ್ವರ ಸಾಮ್ರಾಜ್ಞಿ ಅಂತಲೇ ಕರೆಸಿಕೊಂಡಂತವರು ಎಸ್ ಜಾನಕಿ ಅಮ್ಮವರು. ಸುಮಾರು 48,000 ಹಾಡುಗಳನ್ನು ಇವರು ಹಾಡಿದ್ದಾರೆ ವಿವಿಧ ಭಾಷೆಗಳಲ್ಲಿ. ಭಾರತೀಯ ಭಾಷೆ ಅಂದರೆ ಬೇರೆ ಭಾಷೆಗಳಲ್ಲಿ ಕೂಡ ಇವರು ಗೀತೆಗಳನ್ನು ಹಾಡಿದ್ದಾರೆ. ಹಾಗೆಯೇ ಹಿಂದಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಒಡಿಸ್ಸಿ ಹೀಗೆ ಮುಂತಾದ ಭಾಷೆಗಳಲ್ಲಿ 48,000 ಹೆಚ್ಚು ಹಾಡುಗಳನ್ನು ಅಂದರೆ ಅವರು ಹಾಡನ್ನು ಪ್ರಾರಂಭ ಮಾಡಿದಾಗಿಂದ ಅವರು ನಿವೃತ್ತಿಯನ್ನು ಪಡೆಯುವ ತನಕನೂ ಸುಮಾರು 60 ದಶಕಗಳ ಕಾಲ ಅವರು ತಮ್ಮ ಒಂದು ಗಾನ ಪಯಣವನ್ನು ನಡೆಸಿದರು. 9 ತಿಂಗಳ ಮಗುವಿನಿಂದ ಹಿಡಿದು 90 ಹಿರಿಯರವರೆಗೂ ಎಸ್ ಜಾನಕಿಯವರ ಹಾಡುಗಳೆಂದರೆ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಅವರು ಕೂಡ ಹಾಗೆಯೇ ಸಣ್ಣ ಮಗುವಿನ ಧ್ವನಿಯಿಂದ ಹಿಡಿದು ವಯಸ್ಸಾದ ವೃದ್ಧರ ಒಂದು ಧ್ವನಿಯನ್ನು ಕೂಡ ಅವರು ಹಾಡಿನಲ್ಲಿ ನಮಗೆ ಕೇಳಿಸ್ತಾ ಇದ್ರು. ಅವರ ಹಾಡುಗಳನ್ನು ಕೇಳಿಕೊಂಡು ನಾವೆಲ್ಲ ಬೆಳೆದಿದ್ದೀವಿ ಅಂತ ನಾವು ಕೂಡ ಹೇಳ್ಬೋದು. ಕೆಳಗೀಗ ಕಾವೇರಿ ಚಿತ್ರದ ಗೀತೆಯನ್ನು ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ವಿಜಯ ನರಸಿಂಹ ಅವರ ಗೀತೆಗೆ ಹಾಡಿದ್ದಾರೆ ಎಸ್ ಜಾನಕಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಕೆಲವರು ಬೆಳಿಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಮಾಡಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಆಗಿದೆ 0822 2700 7004. ಯಾವ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಎಸ್ ಜಾನಕಿ ಅವರ ಕುರಿತಾಗಿ ತಮ್ಮ ಅನಿಸಿಕೆಗಳು, ಅಭಿಪ್ರಾಯ ಹಾಗೂ ತಮ್ಮ ನೆಚ್ಚಿನ ಗೀತೆಗಳನ್ನು ನಮ್ಮೊಂದಿಗೆ ನೀವು ಹಂಚಿಕೊಳ್ಬಹುದು. ಇಲ್ಲಿ 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಕುರಿತಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಮಾಡಿ ಬರ್ತಾ ಇದೆ. ಕೇಳಿದರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0822 2700 7004. ಕರೆ ಮಾಡ್ತಿರಲ್ಲ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಗಾನ ಕೋಗಿಲೆ ಎಸ್ ಜಾನಕಿ ಅವರ ಕುರಿತಾಗಿ ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿರಲ್ವಾ? ಹಾಗಾದ್ರೆ ಕಾಯ್ತಾ ಇರಿ, 10 ಗಂಟೆಗೆ ಈ ಬೆಳಿಗ್ಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿಬ್ರು ಮಾತಾಡೋಣಂತೆ. ಹಾಗಾದ್ರೆ ಈಗ ಮುಂದಿನ ಗೀತೆಯನ್ನು ಕೇಳೋಣ. ಎಸ್ ಜಾನಕಿ ಅವರ ಸ್ವರದಲ್ಲಿ ಇಳಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಆನಂದ್ ಜಯಗೋಪಾಲ್ ಅವರ ಸಾಹಿತ್ಯ ಪಲ್ಲವಿ ಅನುಪಲ್ಲವಿ ಚಿತ್ರದ ಈ ಮಧುರವಾದ ಗೀತೆಯನ್ನು

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಮೆಗಾಹರ್ಟ್ಸ್ ನಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ಹೇಳಿದಂತ ಗೀತೆಗಳನ್ನು ಕೇಳ್ತಾ ಇದ್ದೀವಲ್ವ. ಹಾಗಾದ್ರೆ ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಈ ಬೆಳಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಕುರಿತಾಗಿ ನೀವು ಕೂಡ ನಮ್ಮೊಂದಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಆಗಿದೆ 08282720074. ಕರೆ ಮಾಡ್ತೀರಲ್ವ, ನಿಮ್ಮ ಕರೆಗಾಗಿ ನಾನು ಕೂಡ ಕಾಯ್ತಾ ಇರ್ತೀನಿ. ಎಸ್ ಜಾನಕಿ ಅವರ ಕುರಿತಾಗಿ ನಾವು ಕೂಡ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ಕೇಳೋಣ. ಬಯಲು ದಾರಿ ಚಿತ್ರದ ಗೀತೆ, ಜಯದೇಶಂಕರ್ ಅವರ ಸಾಹಿತ್ಯ, ರಾಜನ್ ಕೇಂದ್ರ ಅವರ ಸಂಗೀತ ನಿರ್ದೇಶನ.

ಬೆಳಿಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಎಸ್ ಜಾನಕಿ ಅಮ್ಮರ ಕುರಿತು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 08282200704. ಗೊತ್ತಿದೆಲ್ಲ ವಿಷಯ, ಎಸ್ ಜಾನಕಿ ಅವರ ಕುರಿತಾಗಿ ನಾವು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೇವೆ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೂ ನಿಮ್ಮ ನೆಚ್ಚಿನ ಎಸ್ ಜಾನಕಿ ಅಮ್ಮರ ಕಂಠದಲ್ಲಿ ಮೂಡಿ ಬಂದ ಹಾಡು ಯಾವ ಗೀತೆ ತಮಗೆ ಇಷ್ಟ ಅಂತ ಹೇಳಿ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 08282200704. ಎಸ್ ಜಾನಕಿಯವರು ಮೈಸೂರಿನಲ್ಲಿ ನಿಧನರಾದರು ನಿನ್ನೆ. ಅವರ ಒಂದು ಸವಿ ನೆನಪಲ್ಲಿ ನಾವು ಕೂಡ ಅವರು ಹಾಡಿದಂಥ ಚಿತ್ರಗೀತೆಗಳನ್ನೇ ನಾವು ಇದುವರೆಗೂ ಪ್ರಸಾರ ಮಾಡಿದ್ವಿ. ತಾವು ಕೂಡ ಕೇಳಿಸ್ಕೊಂಡಿದ್ದೀರಾ. ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಈ ಬೆಳಿಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇವತ್ತು ಕತೆ ನಿಮ್ಮ ಜೊತೆ ಕಾರ್ಯಕ್ರಮದ ಬದಲಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಎಸ್ ಜಾನಕಿಯವರ ಕುರಿತಾಗಿ ಗಾನ ಕೋಗಿಲೆ ಎಸ್ ಜಾನಕಿಯವರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲಿ ತಮ್ಮ ಮೆಚ್ಚಿನ ಗೀತೆಗಳು ಯಾವುದು ಅಂತ ನಮ್ಮೊಂದಿಗೆ ನೀವು ಹಂಚ್ಕೋಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 08282200704. ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಲ್ಲ. ನಿನ್ನೆ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಪುನಃ 9:05 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. ಹಾಗೆಯೇ 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಮಾಡಿ ಬರ್ತಾ ಇದೆ. ಎಸ್ ಜಾನಕಿಯವರ ಕುರಿತಾಗಿ ಅವರು ಹಾಡಿದಂತಹ ನಿಮ್ಮ ನೆಚ್ಚಿನ ಗೀತೆಗಳು ಯಾವುದು, ಹಾಗೆಯೇ ಅವರ ಕುರಿತು ನಿಮಗೆ ತಿಳಿದಿರುವಂತಹ ವಿಶೇಷವಾದ ಮಾಹಿತಿ ಯಾವುದಲ್ಲಿದೆ ಅದು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 08282200704 08282200704 ನಮ್ಮ ದೂರವಾಣಿ ಸಂಖ್ಯೆ. ಸಮಯ ಆಗ್ತಿದೆ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಮಯ ಇದಾಗಿದೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಇಲ್ಲಿ 10:40
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ, ಕುದುರೆ ನೀ ಅವನು ಪೇದಂತೆ ಪಯಣಿಗರು.
3: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

ಕೆಳಗಿನ ಮುಂದೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಬರ್ತಾರೆ. 10:00 ನೇರ ಫೋನ್ ಇನ್ ಕಾರ್ಯಕ್ರಮ. ಎಸ್ ಜಾನಕಿ ಅವರ ಕುರಿತಾಗಿ ನೀವು ಕೂಡ ನಮ್ಮೊಂದಿಗೆ ಮಾತನಾಡಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 08282720074. ಎಸ್ ಜಾನಕಿ ಅವರ ಕುರಿತಾಗಿ ತಾವು ಕೂಡ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯ ಹಾಗೂ ನಿಮ್ಮ ನೆಚ್ಚಿನ ಗೀತೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಈ ಬೆಳಿಗ್ಗೆ 10:00 ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಪುನಃ ಹೇಳ್ತಾ ಇದ್ದೇನೆ, 08282720074. ಹಾಗೆಯೇ ಈ ಬೆಳಿಗ್ಗೆ 11:00 ಚಿನ್ನರ ಬಳಗ ಕಾರ್ಯಕ್ರಮದಲ್ಲಿ ನರಸಿಂಹರಾಜಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕಿನ ಎಸ್ಜಿ ಗಂಗಾಧರಪ್ಪ ಮತ್ತು ತಂಡದವರಿಂದ ಭಜನೆ ಪದಗಳನ್ನು ಕೇಳಬಹುದು. 11:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮೆರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳ ಕುರಿತ ಸಂದರ್ಶನ ಮೂಡಿಬರಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು ಈ ಕುರಿತು ಡಾ ಮಾಲತಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಇದರಲ್ಲಿ ಪಿಎಂ ಧನಧನ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. ಈ ಸಂಜೆ 4:45 ಮನೆ ನಡೆದ ಕ್ಷಣಗಳು, ಕಥಾ ಸಮಯ, ರಚನೆ ಮತ್ತು ಪ್ರಸ್ತುತಿ ಎಂ ಕೆ ಶಿವಕುಮಾರ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಲಯದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನ. ಸಮಯ ಆಗಿದೆ 9:05 ಇಲ್ಲಿನ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗತಿಗಳ ಕಾರ್ಯಕ್ರಮ. ದಿನದ ವಿಶೇಷತೆಯೊಂದಿಗೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಮಾಡಿ ಬರ್ತಾ ಇದೆ. ಇವತ್ತಿನ ಏನೆಲ್ಲ ವಿಶೇಷತೆಗಳು ಇದೆ ಅಂತ ಹೇಳಿ ತಿಳ್ಕೊಳ್ತಾ ಕನ್ನಡ ಹಾಗೂ ಹಿಂದಿ ಚಿತ್ರಗತಿಗಳನ್ನ ಕೇಳ್ತಾ ಕಾರ್ಯಕ್ರಮದಲ್ಲಿ ಸಾಗೋಣ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಾನು ನಿಮ್ಮ ಎಫ್ಎಂ ಸಖಿ ನೀನಾ ಎನ್. ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸ್ವರದಲ್ಲಿ ಗೀತಾ ಚಿತ್ರದ ಗೀತೆಯನ್ನ, ಇಳಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಸೊಗಸಾದ ಗೀತೆ ಇದಾಗಿದೆ.

ನುಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಇವತ್ತಿನ ವಿಶೇಷತೆ ಅಂದರೆ ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರಾದಂಥ ಸಂಜಯ್ ಮಂಜ್ರೇಕರ್ ಅವರ ಜನ್ಮದಿನ. ಸಂಜಯ್ ಮಂಜ್ರೇಕರ್ ಅವರ ಪೂರ್ಣ ಹೆಸರು ಸಂಜಯ್ ವಿಜಯ್ ಮಂಜ್ರೇಕರ್ ಅಂತ ಹೇಳಿ 1987-1996 ಒಂದು ಅವಧಿಯಲ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಟವನ್ನು ಆಡಿರ್ತಾರೆ ಭಾರತದ ಪರವಾಗಿ. ಸಂಜಯ್ ಅವರು ಪ್ರಸ್ತುತ ಕ್ರಿಕೆಟ್ ವಿಶ್ಲೇಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವತ್ತು ಸಂಜಯ್ ಮಂಜ್ರೇಕರ್ ಅವರ ಜನ್ಮದಿನ. ಅವರ ಜನ್ಮದಿನಕ್ಕೆ ನಾವು ಕೂಡ ಆಕಾಶವಾಣಿ ಭದ್ರಾವತಿ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರೋಣ. ಕೋರ್ತಾ ಮುಂದಿನ ಗೀತೆಯನ್ನು ಕೇಳೋಣ. ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಬಿ ಬಾಲಸುಬ್ರಹ್ಮಣ್ಯ ಹಾಗೂ ಎಸ್ ಜಾನಕಿಯವರ ಸ್ವರದಲ್ಲಿ ಆನಂದ್ ಚಿತ್ರದ ಗೀತೆಯನ್ನು

ಬಾನಿ ಕಾರ್ಯಕ್ರಮದಲ್ಲಿ ಆನಂದ್ ಚಿತ್ರದ ಗೀತೆಯನ್ನು ಕೇಳಿರಲಿಲ್ಲ. ಇದರಲ್ಲಿ ಅಭಿನಯಿಸಿದ್ದು ಯಾರು ಹೌದಲ್ವ? ಕನ್ನಡ ಚಿತ್ರರಂಗದ ಶಿವಣ್ಣ ಅಂತಾನೆ ಕರೆಸ್ಕೊಳ್ಳಂತ ಶಿವರಾಜ್ಕುಮಾರ್ ಅವರು. ಶಿವರಾಜ್ಕುಮಾರ್ ಅವರ ಮೊದಲ ಚಿತ್ರ ಇದಾಗಿತ್ತು. ಹೌದು, ಇವತ್ತು ಅವರ ಜನ್ಮದಿನ. ಜುಲೈ 12, 1961 ಶಿವರಾಜ್ಕುಮಾರ್ ಅವರು ಚೆನ್ನೈನಲ್ಲಿ ಜನಿಸ್ತಾರೆ. ತಮ್ಮ ತಾತನವರ ಹೆಸರನ್ನ ಇಡಬೇಕು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಪುಟ್ಟಸ್ವಾಮಿ ಅಂತ ಹೇಳಿ ಇವರಿಗೆ ನಾಮಕರಣವನ್ನು ಮಾಡ್ತಾರಂತೆ. ಶಿವರಾಜ್ಕುಮಾರ್ ಅವರ ಅಭಿನಯದ ಆರಂಭದ 100 ಚಿತ್ರಗಳು ಕೂಡ 100 ದಿನಗಳನ್ನ ಕಂಡಿದ್ರಿಂದ ಇವರಿಗೆ ಹ್ಯಾಟ್ರಿಕ್ ಹೀರೋ ಅಂತ ಹೇಳಿ ಅಭಿಮಾನಿಗಳು ಅವರನ್ನ ಗುರುತಿಸ್ತಾರೆ. ಹ್ಯಾಟ್ರಿಕ್ ಹೀರೋ, ನಾಟ್ಯ ಸಾರ್ವಭೌಮ ಅಂತೇಳಿ ಕರೆಸ್ಕೊಳ್ಳುವಂತ ಶಿವಣ್ಣ ಶಿವರಾಜ್ಕುಮಾರ್ ಅವರ ಜನ್ಮದಿನ ಇವತ್ತು. ಮೊದಲ ಚಿತ್ರ ಆನಂದ್

1976ರಲ್ಲಿ ತೆರೆ ಕಂಡಿತು. ರಥಸಪ್ತಮಿಯನ್ನು ಮೆಚ್ಚಿದ ಹುಡುಗಿ ಈ ಮೂರು ಚಿತ್ರಗಳು ಮೂರು ದಿನಗಳನ್ನು ಶತ ದಿನಗಳನ್ನು ಆಚರಿಸಿಕೊಳ್ಳುತ್ತೆ. ಆದ್ರಿಂದ ಅವರಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋ ಒಂದು ಪಟ್ಟ ಕೂಡ ಸಿಗುತ್ತೆ. ರವಿರನ್ನು ಕೂಡ ಮೂರು ದಿನಗಳನ್ನು ಆಚರಿಸಿಕೊಂಡಂತ ಚಿತ್ರ ಅಂತ ಹೇಳ್ಬೋದು. ಹಾಗೆಯೇ 1994ರಲ್ಲಿ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಓಂ ಚಿತ್ರ ಇವರಿಗೆ ಒಂದು ಹೊಸ ಬದಲಾವಣೆಯನ್ನ ಇವರ ಒಂದು ನಟನೆಯಲ್ಲಿ ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು. ಅದೊಂದು ಮೈಲಿಗಲ್ಲು ಅಂತಾನೆ ಕೂಡ ಹೇಳ್ಬೋದು. 1994ರಲ್ಲಿ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಓಂ ಚಿತ್ರ. ಹಾಗೆಯೇ ಮತ್ತೊಂದು ಚಿತ್ರ ಅಂದ್ರೆ AK-47. ಇದು ಕೂಡ ಒಂದು ವಿಶಿಷ್ಟವಾದ ಚಿತ್ರ ಅಂತ ಕೂಡ ಹೇಳ್ಬೋದು. ಹಾಗೆಯೇ ಬರಗೂರು ರಾಮಚಂದ್ರಪ್ಪ ಅವರ ಒಂದು ನಿರ್ದೇಶನದಲ್ಲಿ ಮೂಡಿ ಬಂದಿದ್ದು ಹಗಲು ವೇಷ. ಅದರಲ್ಲೂ ಕೂಡ ವಿಭಿನ್ನವಾಗಿ ಅಭಿನಯಿಸಿದ್ದಾರೆ ಶಿವರಾಜ್ಕುಮಾರ್ ಅವರು. ಹಾಗೆಯೇ ಜೋಗಿ ಪ್ರೇಮ್ ಅವರ ನಿರ್ದೇಶನದ ಜೋಗಿ ಚಿತ್ರ ಕೂಡ, ಹಾಗೆಯೇ ಮಗಳು ನಿವೇದಿತ ಜೊತೆಗೆ ಅಭಿನಯಿಸಿದ ಚಿತ್ರ ಅಂಡಮಾನ್. ಹೀಗೆ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿರುವ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಜನ್ಮದಿನ ಇಂದು. 1995ರಲ್ಲಿ ಓಂ ಚಿತ್ರದ ನಟನೆಗಾಗಿ ಇವರಿಗೆ ಅತ್ಯುತ್ತಮ ನಟ ಅಂತ ಹೇಳಿ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ. ಹಾಗೆಯೇ ಹೃದಯ ಹೃದಯ ಚಿತ್ರಕ್ಕೆ 1999ರಲ್ಲಿ, ಚಿನ್ನದ ಕನಸು ಚಿತ್ರಕ್ಕಾಗಿ 2003ರಲ್ಲಿ, ಹಾಗೆಯೇ 2004ರಲ್ಲಿ ಜೋಗಿ ಚಿತ್ರಕ್ಕೆ ಇವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ. ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. 1996ರಲ್ಲಿ ತೆರೆ ಕಂಡ ಸುನೀಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ನಮ್ಮೂರ ಮುಂದಾರ ಹೋಗುವ ಚಿತ್ರ ಕೂಡ ಇವರ ಒಂದು ಚಿತ್ರ ಒಂದು ಪಯಣದಲ್ಲಿ ವಿಶಿಷ್ಟವಾದ ಚಿತ್ರ ಅಂತ ಕೂಡ ಹೇಳ್ಬೋದು. ತಮಸ್ಸು ಜನ್ಮದ ಜೋಡಿ, ತವರಿಗೆ ಮಾತಂಗಿ, ಶ್ರೀರಾಮ್, ಜೋಗಯ್ಯ, ಮೃತ್ಯುಂಜಯ, ಅರಣ್ಯ ದಿನಗಳು, ಚಿರಬಾಂಧವ್ಯ, ಗಂಧದ ಗುಡಿ ಭಾಗ 2, ದೊರೆ, ಪ್ರೀತ್ ಸಿಂಗ್, ಬಜರಂಗಿ, ವಜ್ರಕಾಯ, ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಡಾಕ್ಟರ್ ಶಿವರಾಜ್ಕುಮಾರ್ ಅವರು. ಇವತ್ತು ಅವರ ಜನ್ಮದಿನ. ಅವರ ಜನ್ಮದಿನಕ್ಕೆ ಆಕಾಶವಾಣಿ ಭದ್ರಾವತಿ ಪರವಾಗಿ, ಹಾಗೆಯೇ ನಮ್ಮೆಲ್ಲ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ ಡಾಕ್ಟರ್ ಶಿವರಾಜ್ಕುಮಾರ್ ಅವರಿಗೆ. ಹಾಗೆಯೇ ಮುಂದಿನ ಗೀತೆಯನ್ನ ಕೇಳೋಣ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿ ಏಕ ದೂಜೆ ಕೇಳಿಯೇ ಚಿತ್ರದ ಗೀತೆಯನ್ನ.

ಲಕ್ಷ್ಮಣಿ ಕನ್ನಡ ಹಾಗೂ ಹಿಂದಿ ಚಿತ್ರಗಳ ಕಾರ್ಯಕ್ರಮ ನಿನ್ನೆ ಮುಂಚಿನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಸಮಯವನ್ನು 9:25 ಕಳೆದ ಇವತ್ತಿನ ಮತ್ತೊಂದು ವಿಶೇಷತೆ ಅಂತಂದರೆ ಇವತ್ತು ಆಲೂರು ವೆಂಕಟರಾಯರ ಜನ್ಮದಿನ. ಆಲೂರು ವೆಂಕಟರಾಯರು ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥ ಒಂದು ಸಾಲು ಅಂದರೆ ಉದಯವಾಗಲಿ ನಮ್ಮ ಚಿಲುವ ಕನ್ನಡ ನಾಡು ಅಂತ ಹೇಳಿ ಬರೆದಂತಹ ಕನ್ನಡ ಪ್ರೇಮಿ ಅಂತ ಕೂಡ ಹೇಳ್ಬೋದು. ಇತಿಹಾಸಕಾರರು ಬರಹಗಾರರು ಆದಂತಹ ಪ್ರತ್ಯೇಕ ಕರ್ನಾಟಕ ರಾಜ್ಯದ ಸ್ಥಾಪನೆಯ ಉದ್ದೇಶಕ್ಕಾಗಿ ಅವರು ತಮ್ಮ ಕೊಡುಗೆಯನ್ನು ನೀಡಿದಂಥವರು ಆಲೂರು ವೆಂಕಟರಾಯರು. ಕರ್ನಾಟಕ ಕುಲಪುರೋಹಿತ ಅಂತ ಹೇಳಿ ಇವರನ್ನು ಕರೆಯಲಾಗುತ್ತೆ. ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಇವರು ಪ್ರಮುಖರು ಅಂತ ಹೇಳ್ಬೋದು. 1880 ಜುಲೈ 12ರಂದು ಇವರು ಇವಾಗಿನ ವಿಜಯಪುರದಲ್ಲಿ ಜನಿಸ್ತಾರೆ. ಜಯ ಕರ್ನಾಟಕ ಪತ್ರಿಕೆಯನ್ನು ಇವರು ಪ್ರಾರಂಭ ಮಾಡ್ತಾರೆ. 25 ಕೃತಿಗಳನ್ನು ಇವರು ಬರೆದಿದ್ದಾರೆ. ಶ್ರೀವಿದ್ಯಾರಣ್ಯ ಚರಿತ್ರೆ ಕರ್ನಾಟಕ ಗತ ವೈಭವ ಅನ್ನೋದು ಅವರ ಒಂದು ಪ್ರಮುಖ ಕೃತಿ ಅಂತ ಹೇಳ್ಬೋದು. ಕರ್ನಾಟಕ ವೀರರತ್ನಗಳು ಹಾಗೆಯೇ ಆತ್ಮಕಥನ ಇವರ ಆತ್ಮಕಥನ ಅಂದರೆ ನನ್ನ ಜೀವನ ಸ್ಫೂರ್ತಿಗಳು ಅಂತ ಹೇಳಿ ತಿಲಕರ ಒಂದು ಗೀತಾ ರಹಸ್ಯನ ಒಂದು ಅವರು ಅದನ್ನು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ. ಗೀತಾ ರಹಸ್ಯ ಅನ್ನುವಂಥ ಕೃತಿಯನ್ನು ಬಾಲಗಂಗಾಧರ ತಿಲಕ್ ಅವರ ಕೃತಿಯಾಗಿರುತ್ತೆ. ಅದು 1930ರಲ್ಲಿ ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಆಲೂರು ವೆಂಕಟರಾಯರು ವಹಿಸಿರ್ತಾರೆ. ಇವರು 1964 ಫೆಬ್ರವರಿ 25ರಂದು

ಹಗಲ್ತಾರೆ ಇಂದು ಆಲೂರು ವೆಂಕಟರಾಯರ ಜನ್ಮದಿನ. ಅವರು ಕಂಡಂತ ಉದಯವಾಗಲಿ ನಿನ್ನ ಚೆಲುವ ಕನ್ನಡ ನಾಡು ಅನ್ನುವಂತ ಹಾಡನ್ನು ನಾವು ಕೂಡ ನೆನಪು ಮಾಡ್ಕೊಳ್ತಾ ಅವರ ಕನಸು ಈಡೇರಿದೆ ಅಂತ ನಾವು ಕೂಡ ಅನ್ಕೊಳ್ತಾ ಮುಂದಿನ ಗೀತೆಯನ್ನು ಕೇಳೋಣ. ಸುನೀತಾ ಹಾಗೂ ಶಂಕರ್ ಮಹದೇವನ್ ಅವರ ಸ್ವರದಲ್ಲಿ ಜೋಗಿ ಚಿತ್ರದ ಗೀತೆ.

ಜೂಲಿ ಚಿತ್ರದ ಗೀತೆ ಕೇಳಿದ ಸ್ನೇಹಿತರೆ, ಮಿಕ್ಸ್ ಮೆಲಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿದರೆ ಇವತ್ತು ಮತ್ತೊಂದು ವಿಶೇಷತೆ ಅಂತಂದ್ರೆ ಇವತ್ತು ಪೇಪರ್ ಬ್ಯಾಗ್ ಡೇ. ಪೇಪರ್ ಬ್ಯಾಗ್ ಡೇ ಅಂದ್ರೆ ಪೇಪರ್ ಕೈಚೀಲ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಜುಲೈ 12ನ್ನ. ಅದನ್ನ ಪೇಪರ್ ಬ್ಯಾಗ್ ಗಳನ್ನ ಹೆಚ್ಚಾಗಿ ಬಳಸೋದಕ್ಕೆ, ಅದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ಪ್ರಪಂಚದಾದ್ಯಂತ ಜುಲೈ 12ನ್ನ ಪೇಪರ್ ಬ್ಯಾಗ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಹೆಚ್ಚಾಗಿ ಪೇಪರ್ ಬ್ಯಾಗ್ ಗಳನ್ನ ಬಳಸೋದ್ರಿಂದ ಪ್ಲಾಸ್ಟಿಕ್ ಬಳಸೋದು ಕೂಡ ಕಡಿಮೆ ಆಗುತ್ತೆ. ಪೇಪರ್ ಬ್ಯಾಗ್ ಗಳ ಬಳಕೆ ನಾವು ಚಿಕ್ಕಂದಲ್ಲೇ ನಾವೆಲ್ಲ ಮಾಡ್ತಿದ್ವಿ ಅಂತ ನಾನು ಕೂಡ ಅನ್ಕೊಳ್ತೀನಿ. ಯಾಕೆಂದ್ರೆ ಇವಾಗೆಲ್ಲ ಪ್ಲಾಸ್ಟಿಕ್ ಇರ್ಲಿಲ್ಲ, ಇವಾಗ ಹೆಚ್ಚಾಗಿ ಪೇಪರ್ನ ಬಳಸಿ ನ್ಯೂಸ್ ಪೇಪರ್ನ ತಗೊಂಡು ಅದರಲ್ಲಿ ಕೂಡ 1 ಕೆಜಿ ಕವರು 2 ಕೆಜಿದು ಹಾಗೇನೆ 1/2 ಕೆಜಿ ಕವರ್ ಗಳನ್ನ ಮಾಡಿ ಅದು ಕೂಡ ಒಂದು ಉದ್ಯಮವಾಗಿ ಮಾಡ್ಕೊಂಡಿದ್ರು. ಗುಡಿ ಕೈಗಾರಿಕೆ ಗೃಹ ಉದ್ಯಮ ಕೂಡ ಆಗುತ್ತು ಅವಾಗೆಲ್ಲ ಪೇಪರ್ ಕವರ್ ಗಳನ್ನ ಮಾಡುವಂತದ್ದು. 19ನೇ ಶತಮಾನದಲ್ಲಿ ಫ್ಲಾಟ್ ಬಾಟಲ್ ಪೇಪರ್ ಬ್ಯಾಗ್ ಗಳನ್ನ ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸುವ ಮೊದಲ ಯಂತ್ರಗಳನ್ನು ಅಭಿವೃದ್ಧಿಪಡಿಸಿದ ಫ್ರಾನ್ಸಿಸ್ ವೋಲ್ ಮತ್ತು ಮಾರ್ಗರೇಟ್ ನೈಟ್ ಅಂತ ಅವರ ಒಂದು ಅವರಿಗೆ ಗೌರವ ಅರ್ಪಿಸೋದಕ್ಕೋಸ್ಕರ ಜುಲೈ 12ನ್ನ ಪೇಪರ್ ಬ್ಯಾಗ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಪರಿಸರದ ಮೇಲೆ ಕಾಗದ ಚೀಲಗಳು ಯಾವುದೇ ರೀತಿ ಪರಿಣಾಮವನ್ನು ಬೀರೋದಿಲ್ಲ. ಪ್ಲಾಸ್ಟಿಕ್ ನಿಂದ ಆಗುವಂತಹ ಮಾಲಿನ್ಯವನ್ನ ಕಡಿಮೆ ಮಾಡೋದು ಇದರ ಒಂದು ಉದ್ದೇಶ ಕೂಡ ಆಗಿದೆ. ಇವತ್ತು ಪೇಪರ್ ಬ್ಯಾಗ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗ್ತಿದೆ. ಹಾಗೆಯೇ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನು.

ಎಸ್ಎಲ್ಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದರೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಇದಾಗಿದ್ದು ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ದಿನದ ವಿಶೇಷತೆಯೊಂದಿಗೆ ಸ್ನೇಹಿತರೆ. ಇನ್ನು ಇವತ್ತಿನ ವಿಶೇಷತೆ ಗೊತ್ತಿದ್ದೇನೆ, ಇಂದಿನ 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ನೋಡಿ ಬರ್ತಾ ಇದೆ. ಎಸ್ ಜಾನಕಿ ಅವರ ಕುರಿತಾಗಿ ಎಸ್ ಜಾನಕಿ ಅವರು ಮಾಡಿದಂತಹ 48,000 ಗೀತೆಗಳಿದೆ, ಅವುಗಳಲ್ಲಿ ತಮ್ಮ ನೆಚ್ಚಿನ ಗೀತೆಗಳು ಯಾವುದು, ಹಾಗೆಯೇ ಅವರ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಇವರಿಗೆ 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳಿದರೆ ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 08282700404. ನಿಮ್ಮ ನೆಚ್ಚಿನ ಗಾನಕೋಗಿಲೆ, ನಿಮ್ಮ ನೆಚ್ಚಿನ ನಮ್ಮೆಲ್ಲರ ನೆಚ್ಚಿನ ಗಾನಕೋಗಿಲೆ ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿ.

ಒಂದಿಷ್ಟು ನಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಅವರ ಮೆಚ್ಚಿನ ನಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳ್ತಾ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇನ್ನೇ 10 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ಮುಂದೆ ಬರ್ತಾ ಇದೆ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 082-82-2-0-0-4. ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ನಿಲಯದಿಂದ ನೇರ ಫೋನಿನ ಕಾರ್ಯಕ್ರಮ ಈ ಬೆಳಿಗ್ಗೆ 10 ಗಂಟೆಗೆ ಎಸ್ ಜಾನಕಿ ಅವರ ಕುರಿತಾಗಿ ಸಮಯ ಆಗಿದೆ. 9:42 ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮ.

ಭಾವಗೀತೆಗಳನ್ನು ಕೇಳಿದ್ರಿ. ಕೇಳಿದ್ರಿ ಇನ್ನು ಮುಂದೆ ನಿಮ್ಮ ಸಂದೇಶಗಳನ್ನು ಓದುವಂತ ಸಮಯ. ಬೆಳೆದಿನ ಕಾರ್ಯಕ್ರಮಗಳ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದೀರಾ, ಸಂದೇಶಗಳನ್ನು ನೋಡ್ತಾ ಹೋಗೋಣ. ಶುಭ ಮುಂಜಾನೆ ಶುಭ ತರಲಿ ಅಂತ ಹೇಳಿ ಹೊನ್ನೂರಲ್ಲಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಆಕಾಶವಾಣಿ ಭದ್ರಾವತಿ ನಿಲಯದ ಅರುಂಧದವರಿಗೆ ಭಾನುವಾರದ ಬೆಳಗಿನ ಶುಭೋದಯ. ಭಕ್ತಿಗೀತೆ ಚಲನಚಿತ್ರ ಗೀತೆಗಳು ಎಲ್ಲ ಭಾಷೆಗಳಲ್ಲಿ ಹಾಡಿದ ಜಾನಕಿ ಅಮ್ಮನವರಿಗೆ ಸಂತಾಪ ಅಂತೇಳಿ ಕೋರಿ ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಬಾಯಿ ಚಂದ್ರಹಾಸ್ ಗಡದೆ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಗುಡ್ ಮಾರ್ನಿಂಗ್ ಆಕಾಶವಾಣಿ, ಶುಭ ಭಾನುವಾರ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರಲಿ. ಹಿತಾಶಿ ಕಲಾಕರಣ್ ಚೆನ್ಮಯಿ ನ್ಯಾಮತೆಯಿಂದ ಶುಭ ಕೋರಿದ್ರೆ ಆಕಾಶವಾಣಿ ಭದ್ರಾವತಿಯಿಂದ ಗೀತಾರಾಧನ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಟಯ್ಯನವರ ಬಗ್ಗೆ ಮಾಹಿತಿ, ಕರ್ಜಗೆಯವರ ಕಥಾನಕದಲ್ಲಿ ಜೀವವನ್ನು ಒತ್ತೆ ಇಟ್ಟು ದೇಶಕ್ಕಾಗಿ ಹೋರಾಡಿದವರನ್ನು ನಾವು ದಿನವೂ ಸ್ಮರಿಸಲೇಬೇಕು ಎಂಬ ಕಿವಿಮಾತು ಹೇಳಿದ್ರು, ತುಂಬಾ ಮನೋಜ್ಞವಾಗಿತ್ತು, ಧನ್ಯವಾದ ಅಂತೇಳಿ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ. ಸಂಗೀತ ಲೋಕದ ಮೆಲುಗುತ್ತಾರೆ ಭಾರತದ ಕೋವಿನ ಜಾನಕಮ್ಮನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚಂದವಾಗಿ ಮೂಡಿ ಬಂದಿದೆ ಮೇಡಮ್. ವರ್ಣಿಕಾ ಜೀವನ್ ಹಳ್ಳಿಯಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಆಲ್ ಪ್ರೋಗ್ರಾಮ್ ಸೂಪರ್ ಅಂತ ಹೇಳ್ತಿದ್ದಾರೆ. ಕರ್ಡೈರ ಲತಾ ಜಗದೀಶ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಧನದ ಎಸ್ ಜಾನಕಿ ಅಮ್ಮನವರ ನಿಧನದ ಸುದ್ದಿ ಬಹಳ ದುಃಖವಾಗಿದೆ. ಅವರ ಕುರಿತು ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಈ ಬೆಳಿಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0882200704. ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಂದೇಶ ಕಳಿಸಿದವರು ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ, ಬಿಹೆಚ್ ಆಂಜನೇಯ ಓಲ್ಡ್ ಟೌನ್ ಭದ್ರಾವತಿಯಿಂದ, ಗುಡ್ ಮಾರ್ನಿಂಗ್ ಮೇಡಮ್ ಮಾರ್ನಿಂಗ್ ಆಲ್ ಪ್ರೋಗ್ರಾಮ್ ಮಿಕ್ಸ್ ಮೆಲೋಡಿ ಸಾಂಗ್ ಸೂಪರ್ ಅಂತ ಹಾಕಿದ್ದಾರೆ. ಈ ದಿನ ಬೆಳಿಗ್ಗೆ ಚಿಂತನ ಕರುಣಾಳು ಬಾಬಿಲಕೆ ಹೆಲ್ತ್ ಅಂಡ್ಸ್ ವಾರ್ತೆಗಳು, ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿ ಗೀತೆಗಳು ಸೂಪರ್. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾಗುತ್ತಿರುವ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ. ಹಾಗೆಯೇ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವ ಸಾಧಕರಿಗೆ ಶುಭಾಶಯಗಳು ಅಂತ ಹೇಳಿ ಶಿವಮೊಗ್ಗದಿಂದ ರೋಟ್ರಜಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅದ್ಭುತ ಮಾಹಿತಿ, ಅದ್ಭುತ ಮಾಹಿತಿ ಮತ್ತು ಸುಂದರ ಹಾಡುಗಳು, ಧನ್ಯವಾದಗಳು ಅಂತ ಹೇಳಿ ಮೂಡಲ ವಿಟ್ಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಸಂದೇಶ ಕಳಿಸಿದ್ರೆ. ಜಯಶೀಲ ಸದಾಶಿವ ಬಸವೇಶ್ವರ ನಗರ ಶಿವಮೊಗ್ಗದಿಂದ, ಬೆಳಗಿನ ಕಾರ್ಯಕ್ರಮಗಳು ತುಂಬಾ ಸುಂದರವಾಗಿ ಮೂಡಿ ಬರ್ತಿದೆ. ಜಾನಕಿ ಅಮ್ಮನವರು ನಮ್ಮೆಲ್ಲ ಬಿಟ್ಟು ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾರೆ. ಹೋದಲು ಸ್ನೇಹಿತರೆ ಅವರ ಹಾಡುಗಳನ್ನು ಕೇಳ್ತಾ ಇದ್ರೆ ಅವರು ಯಾವಾಗಲೂ ನಮ್ಮೊಂದಿಗೆ ಇರ್ತಾರೆ. ಅವರ ಹಾಡುಗಳು ಅದ್ಭುತವಾಗಿದ್ವು, ಮಿಕ್ಸ್ ಮೆಲೋಡಿ ಭಾವಗೀತೆಗಳು ತುಂಬಾ ಚೆನ್ನಾಗಿದ್ವು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ಗೀತಾರಾಧನ ಕಾರ್ಯಕ್ರಮದಲ್ಲಿ ಜೀವಡರ ದಾಸಿಮಯ್ಯ ಅಲ್ಲ ಇವತ್ತು ಹೇಳಿದ್ದು, ಅಂಬಿಗರ ಚೌಡಯ್ಯನವರ ಕುರಿತು ನಾವು ಮಾಹಿತಿಯನ್ನು ಹಂಚಿಕೊಂಡಿದ್ದು. ಕರುನಾಳು ಬಾಬಳಿಕೆ, ನೀಗಿಲ ಮಿಡಿತ, ಆರೋಗ್ಯ ಸೂತ್ರ, ಭಾವಗೀತೆಗಳು, ಚಿತ್ರಗೀತೆಗಳು, ಮಿಕ್ಸ್ ಮೆಲೋಡಿ ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಆಕಾಶವಾಣಿ ಕುಟುಂಬಕ್ಕೆ ವಿಶ್ವ ಬಟ್ಟೆ ಚೀಲಗಳ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ನಾಗಶ್ರೀಯವರು. ಸುಜಾತಾ ಕರ್ಕುಚ್ಚದಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ರವಿವಾರದ ವಂದನೆಗಳು ಮೇಡಮ್ ಅಂತ ಹೇಳಿ. ಶಿಶಲ ಕುಮಾರ್ ಯಾರ್ ಲೇಔಟ್ ಶಿವಮೊಗ್ಗದಿಂದ, ಮಿಕ್ಸ್ ಮೆಲೋಡಿ ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು, ಎಸ್ ಜಾನಕಿ ಮೇಡಮ್ ಅವರಿಗೆ ಸಂತಾಪ ಸೂಚನೆ ಸೂಚಿಸುತ್ತದೆ, ಸಂತಾಪ ಸೂಚಿಸಬಹುದು. ಆದ್ರೆ ಅವರು ಯಾವತ್ತೂ ನಮ್ಮೊಂದಿಗೆ ಇರ್ತಾರಲ್ಲ ಸ್ನೇಹಿತರೆ, ಅವರ ಹಾಡುಗಳೊಟ್ಟಿಗೆ ನಮ್ಮೊಂದಿಗೆ ಸದಾ ಇರ್ತಾರೆ. ಎಸ್ ಜಾನಕಿ ಅನ್ನೋರು ಗಾನ ಕೋಗಿಲೆ ಅವರ ಕುರಿತು ನಾವೀಗ ಮಾತನಾಡ್ತೀವಿ. 10 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 0882200704. ಒಕೆ ಸ್ನೇಹಿತರೆ, ನಿಮ್ಮ ಸಮಯ ಆಗ್ತಾ ಇದೆ, 9:56:30. ಮತ್ತೊಂದು ಭಾವಗೀತೆಯನ್ನು ಕೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಮತ್ತೊಂದು ಸಂದೇಶ ಬಂತು, ಸದಾಶಿವಪ್ಪ ನಂಡುಘಟ್ಟದಿಂದ, ಜಾನಕಿ ಅವರಿಗೆ ಸಂತಾಪ ಸೂಚಿಸ್ತೇವೆ ಅಂತ ಹೇಳ್ತಿದ್ದಾರೆ. ಮಮತಾ ಭದ್ರಾವತಿಯಿಂದ, ಶುಭೋದಯ ಮೇಡಮ್, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತೇವೆ ಅಂತ ಹೇಳಿ

ಸಂದೇಶ ಕಳಿಸಿದ್ದಾರೆ. ಇನ್ನು ಸಂದೇಶಗಳನ್ನ ಟೈಪ್ ಮಾಡ್ತಾ ಇದ್ದಾರೆ. ಮುಖ ಸ್ನೇಹಿತರೆ, ಮುಂದಿನ ಸಂದೇಶಗಳು ನಿಮ್ಮ ಮೆಚ್ಚಿನ ಎಸ್ ಜಾನಕಿ ಅಮ್ಮ ಅವರ ಕಂಠದಲ್ಲಿ ಮೂಡಿಬಂತ ಹಾಡುಗಳ ಕುರಿತಾಗಿ ಇರಲಿ ಅಂತ ಹೇಳ್ತಾ ಮುಂದಿನ ಒಂದು ಭಾವಗೀತೆಯನ್ನ ಕೇಳ್ತಾ ನಾವು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಸಮಯ ಆಗ್ತಾ ಇದೆ. ಕರೆ ಮಾಡೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆ 08282720074. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕವನ ಹಳದಿರಿ ವಿಂಟಿಯನ್ ಸಿಬಿ.

0: ಭಾವಗೀತೆಗಳನ್ನ ಕೇಳಿದ್ರೆ ಸ್ನೇಹಿತರೆ, ಸಮಯ ಆಗಿದೆ, 10:01 ಆಗ್ತಾ ಇದೆ. ಈಗಾಗಲೇ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ವಿಷಯ ಎಸ್ ಜಾನಕಿ ಅಮ್ಮನವರ ಕುರಿತು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 08282 2002 2004. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಮೂಡಿ ಬರ್ತಿರುವಂತಹ ಕಾರ್ಯಕ್ರಮಗಳನ್ನ ಇದೀಗ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗಾಗಲೇ ಕರೆಗಳು ಮೂಡಿ ಬರ್ತಾ ಇದೆ. ನೋಡ ಯಾರು ಕರೆ ಮಾಡಿದ್ದಾರೆ ಅಂತ ಹೇಳಿ. ಹಲೋ ಆಕಾಶವಾಣಿ ಭದ್ರಾವತಿ.
1: ಹಲೋ
0: ಹಲೋ, ಯಾರು ಮಾತಾಡ್ತಿರೋದು?
1: ನಮಸ್ತೆ ಮೇಡಮ್, ಭದ್ರಾವತಿ ಹರಳಿಹಳ್ಳಿ.
0: ಹರಳಿಹಳ್ಳಿ ಭದ್ರಾವತಿಯಿಂದ
1: ಲತಾ ಜಗದೀಶ್.
0: ಲತಾ ಜಗದೀಶ್ ಅವರು, ಹೇಳಿ ಲತಾ ಅವರೇ, ಎಸ್ ಜಾನಕಿ ಅಮ್ಮನವರ ಕುರಿತು ನಿಮ್ಗೆ ಏನ್ ಅನಿಸುತ್ತೆ? ಯಾವ ಹಾಡು ತಮಗೆ ಇಷ್ಟ?
1: ಅವ್ರಿಗೆ ಹೇಳಕ್ಕೆ ಬರಲ್ಲ ಮೇಡಮ್, ಇಲ್ಲ ಅವ್ರಿಗೆ ಹೇಳಿ ಅಂತ ಇದು ಇದು ಇಲ್ಲ ಅಂದ್ಮೇಲೆ ಇವತ್ ನಮ್ ಭಾರತ ದೇಶದ ಪಾಪ ಭಾರಿ ಇರುತ್ತೆ ಅಂತ. ಮತ್ತೆ ಪುನರ್ ಯಾರು ಬರಲ್ಲ ಆತರ.
0: ಹೌದು, ಅವ್ರು ಮತ್ತೆ ಹುಟ್ಟಿ ಬರಲಿ.

0: ಅಂತ ನಾವು ಕೂಡ ಆಶಿಸೋಣಲ್ವಾ? ಹೌದು
1: ಏನಂದ್ರೆ ಮೇಡಮ್ ಅವರೇ,
0: ಇಲ್ಲ ಅಂದ್ರೆ ಮತ್ತೆ ಹುಟ್ಟಿ ಬರ್ಲಿ ಅಂತ ನಾವು ಕೂಡ ಆಶಿಸೋಣ ಅಂತಂದ್ರೆ.
1: ಹೌದು ಹೌದು ಮೇಡಮ್ ಅವರೇ.
0: ಹೌದೌದು.

0: ಭಾರತಿ ಮುಷೆ ತಂದಿಹಳು ತಾಮಾಸೆನ್ನು ಸ್ವಾಮಿ ತೆರೆಯೋ ಬಾಗಿಲನು.
1: ಚೆನ್ನಾಗಿ ಹಾಡು ಹೇಳಿದ್ರಿ ಲತಾರೆ.
0: ಮೇಡಮ್ ಅವರೇ, ಅವರು ಹೇಳಕ್ಕೆ ಸಾಲದು, ಹೊರಟೆ
1: ಹೌದಲ್ವಾ. ಹಾಡಿನೊಂದಿಗೆ ಅವ್ರು ನಮ್ಮೊಂದಿಗೆ ಯಾವಾಗ್ಲೂ ಇರ್ತಾರೆ. ಹೀಗೆ ಅವ್ರ ಮೆಚ್ಚಿನ, ನಿಮ್ಮ ಮೆಚ್ಚಿನ ಎಸ್ ಜಾನಕಿ ಅವರ ಹಾಡುಗಳನ್ನ ನೀವು ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದೆ ನಾವು ಕರೆಯನ್ನ ಸ್ವೀಕರಿಸೋಣ ಸ್ನೇಹಿತರೆ. ಧನ್ಯವಾದಗಳು ಮೇಡಮ್. ಕೇಳಿದ್ರೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಶಿವಮೊಗ್ಗ ಕೇಂದ್ರದಿಂದ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 0828220074 ಎಸ್ ಜಾನಕಿ ಅವರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆ, ಹಾಗೆಯೇ ಅವರ ಹಾಡಿರುವಂತ ನಿಮ್ಮ ಮೆಚ್ಚಿನ ಹಾಡು ಯಾವುದು ಅಂತೇಳಿ ಮುಂದಿನ ಕರೆ. ಹಲೋ ಆಕಾಶವಾಣಿ.
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ ಸರ್, ಯಾರು ಮಾತಾಡ್ತಿರೋದು?
2: ನಾನು ಮಂಜುನಾಥ್, ಲಕ್ಷ್ಮಿ ಸೈಕಲ್ ಜನಪುರ.
1: ಹಾ, ಲಕ್ಷ್ಮಿ ಸೈಕಲ್ ಶಾಪ್ ಜನಪುರದಿಂದ ಮಂಜುನಾಥ್ ಅವರು. ಹೇಳಿ ಸರ್, ಅಮ್ಮ ಅವ್ರ ಬಗ್ಗೆ ಏನ್ ಹೇಳ್ತೀರಾ?
2: ನಿಧಾನಕ್ಕೆ ಸಂತಾಪ ಸೂಚಿಸೋಣ.
1: ಹೌದು ಸರ್,
2: ನಿಜವಾಗ್ಲೂ ನಮ್ಮ ನಾಡಿನಲ್ಲಿ ಬಡವಾದಂಗೆ ನಿಜವಾಗ ಅವ್ರನ್ನ ಕಳ್ಕೊಂಡು.
1: ಹೌದೌದು,
2: ತುಂಬಾ ಒಳ್ಳೆಯ ಹಾಡು ಹಾಡವರು.
1: ಹೌದು, ಒಳ್ಳೆಯ ಗಾಯಕಿ.
2: ಹೌದು ಮೇಡಮ್, 48,000 ಹಾಡು ಹಾಡಿದಾರಂತ ನಿಮ್ಮ ಆಕಾಶವಾಣಿಯಿಂದಲೇ ನಾವು ತಿಳ್ಕೊಂಡಿದ್ದಂಗಾಯ್ತು.
1: ಹೌದೌದು, 48,000 ಹಾಡುಗಳನ್ನ ಹಾಡಿದ್ದಾರೆ. ನಿಮಗೆ ಯಾವ ಹಾಡು ಇಷ್ಟ ಅವರದ್ದು?
2: ಅವ್ರದ್ದು ನಾನು ಇದು ಹೇಳ್ತೇನೆ, ಗೆಜ್ಜೆ ಪೂಜೆ ಹೇಳ್ತೇನೆ ಮೇಡಮ್. ಅರೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯಣ, ನಿನಗೆ ಹೇಳಿದ ವಚನವು ಕೇಳಿ ಕೇಳಿ ಹೋದಿನ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯಣ, ನಿನಗೆ ಹೇಳಿದ ವಚನವು ಕೇಳಿ ಕೇಳಿ ಹೋದಿನ.
1: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಕೇಳಿದ್ರೆ ಕೇಳ್ತಾ ಇದ್ದೀರಲ್ಲ ಎಸ್ ಜಾನಕಿ ಅವರ ಕುರಿತಾಗಿ ನಮ್ಮ ಕೇಳಿದರು ಕರೆ ಮಾಡ್ತಾ ಇದ್ದಾರೆ. ತಾವು ಕೂಡ ಕರೆ ಮಾಡೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆ 0828220074. ಕೇಳಿದ್ರೆ ಎಸ್ ಜಾನಕಿ ಅವರು 1938 April 23 ಆಂಧ್ರದಲ್ಲಿ ಜನಿಸ್ತಾರೆ. ಆಂಧ್ರದಲ್ಲಿ ಜನಿಸಿದವರಾದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅವರನ್ನ ನಮ್ಮ ಮನೆ ಮಗಳು ಅಂತಾನೆ ಕೂಡ ನಾವೆಲ್ಲರೂ ಅನ್ಕೊಂಡಿದ್ದೀವಿ. ನೋಡ ಮುಂದಿನ ಕರೆ ಯಾರು ಮಾಡ್ತಿದ್ದಾರೆ, ಅವರ ಅಭಿಪ್ರಾಯ ಏನು ಅಂತ ಹೇಳಿ. ಹಲೋ ಆಕಾಶವಾಣಿ ಭದ್ರಾವತಿ.
3: ಹಲೋ ಮ್ಯಾಮ್, ನಮಸ್ತೆ.
1: ನಮಸ್ತೆ, ಹೇಳಿ ಮೇಡಮ್. ಚಿತ್ರ ಶಿವಕುಮಾರ್ ಅವರು, ಹೇಳಿ ಮೇಡಮ್.
3: ಏನ್ ಹೇಳೋದು ಮ್ಯಾಮ್, ನಿನ್ನೆಯಿಂದ ಅಂದ್ರೆ ತುಂಬಾ ಅವ್ರದ್ದು ವಿಷಯ ಕೇಳಿದಾಗಿಂದ ತುಂಬಾ
1: ನೋವಾಗಿದೆ.
3: ಅಂದ್ರೆ ಅವರು ನಮ್ನ ಬಿಟ್ಟು ಹೋಗಿಲ್ಲ ಮ್ಯಾಮ್, ಯಾಕಂದ್ರೆ ಅವ್ರ ಹಾಡುಗಳವರು ಖಂಡಿತ ಜೀವಂತವಾಗಿರ್ತಾರೆ. ಅದೇ ಅವ್ರು ನಮ್ನ ಭೌತಿಕವಾಗಿ ಹೋಗಿರ್ಬೋದು
1: ಅಷ್ಟೇ,
3: ಆದ್ರೆ ಅವ್ರ ಎಲ್ಲ ಕನ್ನಡಿಗರ ಮನಸ್ಸಲ್ಲಿ ಆಗ್ಲಿ ಅಥವಾ ಎಲ್ಲ
1: ಭಾರತೀಯರ ಮನಸ್ಸಿನಲ್ಲಿ ಅಂತಾನೆ ಹೇಳ್ಬೋದು, ದಕ್ಷಿಣ ಭಾರತದ ಎಲ್ಲರ ಮನಸ್ಸಲ್ಲಿ
3: ಹೋಗಿಲ್ಲ ಅಂತ ಹೇಳಕ್ ಆಗಲ್ಲ ಮ್ಯಾಮ್. ಯಾಕಂದ್ರೆ ಅವ್ರು ಒಂದೊಂದು ಹಾಡು ಕೇಳಿದಾಗ್ಲು ಅವ್ರು ನಮ್ ಜೊತೆ ಇದಾರೆ ಅನ್ನೋ ಫೀಲ್ ಆಗುತ್ತೆ.
1: ಹೌದೌದು. ನಿಮಗೆ ಯಾವ ಹಾಡು ಇಷ್ಟ ಅವ್ರು ಹಾಡಿದ್ದು?
3: ಮ್ಯಾಮ್ ನನಗೆ ಪವನಗಂಗಾಯಿಂದ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಬೇನು ಮರೆಯಾದಾಗ ನೋವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆನಂದದಲ್ಲಿ ಹಿತವೇನು, ಮರೆಯಾದಾಗ ನೋವೇನು.
1: ಧನ್ಯವಾದ ಮ್ಯಾಮ್, ಒಳ್ಳೆ ಹಾಡು ನೆನ್ಪು ಮಾಡ್ಕೊಂಡ್ರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ
1: ಮ್ಯಾಮ್. ಕೇಳಿದ್ರೆ ಕೇಳ್ತಾ ಇದ್ದೀರಲ್ಲ ಎಸ್ ಜಾನಕಿ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. 1938 April 23 ಆಂಧ್ರದಲ್ಲಿ ಜನಿಸ್ತಾರೆ. ಆಂಧ್ರದಲ್ಲಿ ಜನಿಸಿ ಕೂಡ ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಇವರು ಹೆಸರನ್ನ ಮಾಡ್ತಾರೆ. ಹಲೋ ಆಕಾಶವಾಣಿ.
2: ಹಲೋ.
1: ಹಲೋ, ನಮಸ್ತೆ ಸರ್.
2: ನಮಸ್ತೆ. ಶಿವಮೊಗ್ಗದಿಂದ ಹರ್ಷ ಅಂತ.
1: ಹರ್ಷ ಅವರು ಶಿವಮೊಗ್ಗದಿಂದ. ಹೇಳಿ ಸರ್, ಎಸ್ ಜಾನಕಿ ಅವರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ, ಹಾಗೆಯೇ ಅವರು ಹಾಡಿದಂತ ಹಾಡು ನಿಮಗೆ ಯಾವ್ದು ಇಷ್ಟ?
2: ಅವರು ನಿನ್ನೆ ತೀರೋಗಿರೋದ್ ಕೇಳಿ ತುಂಬಾನೇ ಬೇಜಾರಾಯ್ತು.
1: ಹೌದು,
2: ಆದ್ರೆ ಅವರು 18,000 ಸಾಂಗ್ಸ್

0: ಬೇರೆ ಬೇರೆ ಬೇರೆ ಭಾಷೆನಲ್ಲಿ ಅಂತ ಕೇಳಿದ್ರೆ ಅದೇ ಆಶ್ಚರ್ಯ ಅನ್ಸುತ್ತೆ.
1: 48,000 ಸರ್,
0: 48,000 ಸರ್, ಅದನ್ನ ಆಶ್ಚರ್ಯ ಅಂತ ಅನ್ಸುತ್ತೆ. ಅವರು ನಮ್ಮನ್ನ ಆಗ್ಲಿರೋದು ನಮಗೆ ಎಷ್ಟು ಲಾಸ್ ಆಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಸಂಗೀತಕ್ಕೆ ಎಷ್ಟು ಲಾಸ್ ಆಗ್ಬಿಡ್ತು ಅಂತ.
1: ಹೌದೌದು, ಹಿನ್ನೆಲೆ ಗಾಯನಕ್ಕೆ
0: ಇದ್ದಿದ್ರೆ ಅವರು ಇನ್ನೂ ಒಂದಿಷ್ಟು ಸಾಂಗ್ ಗಳು ಹೇಳ್ತಾ ಇದ್ರು, ಸಂಗೀತನ ಇನ್ನೂ ನಾಲ್ಕು ಜನ ಕೇಳತ್ರ ಆಗ್ತಾ ಇತ್ತೆ.
1: ಆದ್ರೆ ಅವರು ಸ್ವಯಂ ಅವರೇ ನಿವೃತ್ತಿಯನ್ನ ಘೋಷಣೆ ಮಾಡ್ಕೊಳ್ತಾರಲ್ವಾ ಸ್ವಲ್ಪ ದಿನದ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ
0: ಮನಸ್ಸು ಚೇಂಜ್ ಮಾಡ್ಕೊಂತ ಇದ್ರೆ ನಮ್ಗೆ ಲಾಸ್ ಅನ್ನೋದ್ಕಿಂತ ನಮ್ಮ ಭಾಷೆ ಲಾಸ್, ನಮ್ಮ ರಾಜ್ಯ ಲಾಸ್ ಅನ್ನೋದ್ಕಿಂತ ಸಂಗೀತಕ್ಕೆ ಲಾಸ್ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ನಿಮ್ಗೆ ಇಷ್ಟವಾದ ಹಾಡು?
0: ಸಾಂಗ್ ನ ನಮ್ಮ ಫ್ರೆಂಡ್ ಇದ್ದಾರೆ ನನ್ನ ಜೊತೆ, ಅವ್ರು ಹೇಳ್ತಾರೆ. ಮೇಡಮ್ ಇದು ಮತ್ತೆ ರೀಕಾಸ್ಟ್ ಯಾವಾಗ ಆಗುತ್ತೆ ಅಂತ ಕೇಳ್ಬೋದಾ?
1: ಇದು ಫೋನ್ ಇನ್ ಆಗಿರೋದ್ರಿಂದ ಟೆಲಿಕಾಸ್ಟ್ ಮತ್ತೆ ಆಗುತ್ತೆ ಅಂತ ಹೇಳೋದಕ್ಕೆ ಡೌಟ್ ಸರ್, ಅದು ನಮ್ಮ ಅಧಿಕಾರಿಗಳಿಗೆ ಕೇಳಬೇಕಾಗತ್ತೆ. ಅವ್ರ ಹೆಸರು ಹೇಳಕ್ ಗೊತ್ತಾಗ್ಲಿಲ್ಲ, ನಿಮ್ ಫ್ರೆಂಡ್ ಹೆಸರು.
2: ಓಕೆ ಓಕೆ ಓಕೆ ಓಕೆ, ಸಾರಿ. ನನ್ನ ಹೆಸರು ಸ್ವಾತಿ ಅಂತ.
1: ಹೇಳಿ ಮೇಡಮ್.
2: ಒಮ್ಮೆ ನಿನ್ನನ್ನು ಕಣ್ತುಂಬಾ ಕಾಣುವಾಚೆ ಎಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ.
1: ಧನ್ಯವಾದ ಕರೆ ಮಾಡಿದಕ್ಕೆ.
2: ಓಕೆ, ಥ್ಯಾಂಕ್ ಯು.
1: ಚೆನ್ನಾಗಿ ಹೇಳಿದ್ರಿ. ಎಸ್ ಜಾನಕಿ ಅವರು ಸಾಕಷ್ಟು ಹಾಡುಗಳನ್ನ ಹಾಡಿದ್ದಾರೆ, 48,000 ಹಾಡುಗಳನ್ನ ಹಾಡಿದ್ದಾರೆ. ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್.
1: ನಮಸ್ತೆ.
3: ಚಂದನ ಧನಂಜಯ ಅಂತ ಮೇಡಮ್, ಗಾಂಧಿನಗರ ಭದ್ರಾವತಿ.
1: ಚಂದನ ಧನಂಜಯ ಅವರು ಗಾಂಧಿನಗರ ಭದ್ರಾವತಿಯಿಂದ. ಹಾ ಮೇಡಮ್, ಹೇಳಿ.
3: ಅದೇ, ಅವರಿಗೆ ಸಂತಾಪವನ್ನ ವ್ಯಕ್ತಪಡಿಸ್ತೀವಿ ಮೇಡಮ್.
1: ನಿಮಗೆ ಇಷ್ಟವಾದ ಹಾಡು ಅವ್ರು ಹಾಡಿದಂತದ್ದು?
3: ಎಲ್ಲ ಹಾಡುಗಳು ತುಂಬಾನೇ ಇಷ್ಟ. ಅದರಲ್ಲಿ ಇದು ಬಾನಲು ನೀನೆ,
1: ಬಯಲು ದಾರಿ ಚಿತ್ರದ್ದು, ಕಲ್ಪನಾ ಅವರ ಕಲ್ಪನಾ ಹಾಗೂ ಅನಿತ್ ನಾಗ್ ಅವರ ಅಭಿನಯದ ಬಯಲು ದಾರಿ.
3: ಬಾನಲು ನೀನೆ, ಭುವಿಯಲ್ಲು ನೀನೆ, ಬಾನಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲೂ ನೀನೆ, ನನ್ನಲ್ಲೂ ನೀನೆ, ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳಿದ್ರೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಸಂಸ್ಕೃತ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬಡಗ, ಬಂಗಾಳಿ, ಕೊಂಕಣಿ, ಹಾಗೆಯೇ ಭಾರತೀಯ ಭಾಷೆಗಳಲ್ಲಿ ಇಂಗ್ಲಿಷ್, ಜಪಾನೀಸ್, ಜರ್ಮನ್, ಹಾಗೆಯೇ ಶ್ರೀಲಂಕಾದ ಭಾಷೆಗಳಲ್ಲೂ ಕೂಡ ಇವರು ತಮ್ಮ ಒಂದು ಗಾನ ಸುದ್ದಿಯನ್ನು ಹರಿಸಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಜಾನಕಿ ಅಮ್ಮ ಅವರು. ಹಲೋ ಆಕಾಶವಾಣಿ.
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ
4: ಇದ್ದೀರಾ? ಚಂದ್ರಿಕಾ ನೇರ್ಲಗುಂಡೆ.
1: ಚಂದ್ರಿಕಾ ಮೇಡಮ್ ಹೇಳಿ.
4: ಏನಿಲ್ಲ ಮೇಡಮ್, ಪಾಪ ನನಗೆ ಕೇಳಿ ತುಂಬಾ ಬೇಜಾರಾಗಿದೆ.
1: ಹೌದೌದು,
4: ಜನಕ್ಕೆ ಅವರಿಗೆ ಯಾರು ಸಾಟಿನೇ ಇಲ್ಲ ಬಿಡಿ. ಅವರು ಎವರ್ ಗ್ರೀನ್ ಮಹಿಳೆ. ಮತ್ತೆ ಒಂದ್ ಖುಷಿ ಏನ್ಗುತ್ತೆ ಮೇಡಮ್, ನಾನು ಚಿಕ್ಕವಳಿದ್ದಾಗಿಂದನು ಆಡೋ ಅಭ್ಯಾಸ ಇದೆಯಲ್ಲ, ನಮ್ ದೊಡ್ಡಣ್ಣ ಇದ್ರು, ಎಲ್ಲರೇ ಕಾಂಪಿಟೇಷನ್ ಇದ್ರೆ ಎಲ್ಲರೇ ಆಡಕ್ ಹೋದ್ರೆ ನಮ್ಮನೇಲಿ ಎಸ್ ಜಾನಕಿ ಇರಲ್ಲ, ಅವಳು ಬಿಟ್ರೆ ಇನ್
1: ಯಾರು ಅಂದ್ರೆ.
4: ನಮ್ಮ ಅಣ್ಣ ಅಂತೂ ಹಂಗೆ ಹೇಳ್ತಿದ್ರು ಮೇಡಮ್, ಏ ನಮ್ ಎಸ್ ಜಾನಕಿ ಇವತ್ತಲ್ಲಿ ನೋಡ್ರಪ್ಪ ಪ್ರೈಸ್ ಅಂತ. ಅಂತ ಮಹಾನ್ ಗಾಯಕಿಗೆ ಎಲ್ಲೋ ಒಂದ್ ಕಡೆ ನಮ್ ಗಾಯ ಹೆಸರು ಹೇಳ್ದಾಗ ಎಷ್ಟು ಖುಷಿ ಅನ್ಸೋದು ಅಂದ್ರೆ, ಅಷ್ಟು ಖುಷಿ ಅನ್ಸೋದು ಮೇಡಮ್.
1: ಹಾಡ್ ಹೇಳ್ತಾರೆ ಅಂದ್ರೆ ಅವರು ಎಸ್ ಜಾನಕಿ ಅಂತಾನೆ ಅವಾಗಿನ ಒಂದ್ ಕಲ್ಪನೆ.
4: ಹೌದಲ್ಲ ಮೇಡಮ್, ರಾಜ್ಕುಮಾರ್ ಜೊತೆಗಂತೂ ಎಂತೆಂತ ಗೀತೆಗಳು
1: ಮಾಡಿರೋದು. ಆಲ್ಮೋಸ್ಟ್ ಎಲ್ಲಾ ಗಾಯಕರ ಜೊತೆಗೂ ಅವರು ಹಾಡಿದ್ದಾರೆ, ಎಲ್ಲ ನಟಿಯರಿಗೂ ಅವರು ಒಂದು ಧ್ವನಿ ಆಗಿದ್ದಾರೆ
4: ಹಾಡಿದ್ದಾರೆ ಅಲ್ವಾ. ಅವರು ಮೇಡಮ್ ನಮ್ಮಲ್ಲಿ ಎಂತ ಸರಳ ವ್ಯಕ್ತಿತ್ವ ಅವ್ರದ್ದು, ಅವ್ರನ್ನ ಯಾವತ್ತು ನಾವು ಅವರು ನಿರಾಭರಣ ಸುಂದರಿ ಅಂತಾರಲ್ಲ ಹಂಗೆ ಅದೇ ನೋಡಿದೀವಿ. ನಿಜಾಗ್ಲೂ ಅವ್ರು ಮತ್ತೆ ಹುಟ್ಟಿ ಬರ್ಬೇಕು ಅಂತವ್ರು, ಹುಟ್ಟೋದು ಕಡಿಮೆನೆ ಆದ್ರೂ ಎಲ್ಲೋ ಒಂದ್ ಕಡೆ ಮತ್ತೆ ನಮ್ಮ ದೇಶದಲ್ಲಿ ಅದೇ ನಮ್ಮ ರಾಜ್ಯದಲ್ಲಿ ಮತ್ತೆ ಅವರೇ ಹುಟ್ಟು ಬರ್ಲಿ ಅಂತ ಹೇಳಕ್ ಇಷ್ಟ ಪಡ್ತೇನೆ ಮೇಡಮ್.
1: ಹೌದೌದು. ನಿಮ್ಗೆ ಇಷ್ಟವಾದಂತ ಹಾಡು?
4: ಮೇಡಮ್ ನನಗೆ ಉಲಿಯಾಲಿನ ಮೇವಿಂದ ಮೇಡಮ್.
1: ಚಿನ್ನದ ಮಲ್ಲಿಗೆ ಹೂವೆ,
4: ಚಿನ್ನದ ಮಲ್ಲಿಗೆ ಹೂವೆ, ಬಿಡು ನೀ ಬಿಂಕ ವಚನುವೆ, ನಿನ್ನ ಮನವೂ ಬೇಕೆಂದು ಬಳಿಗೆ ಬಂದ
5: ಚಲವು

0: ಧನ್ಯವಾದಗಳು ಚಂದ್ರಿಕಾ ಮೇಡಮ್, ಚೆನ್ನಾಗಿ ಹೇಳಿದ್ರಿ.
1: ಧನ್ಯವಾದಗಳು. ಅವಕಾಶ ಇವತ್ತು ಮೇಡಮ್ದು ಮಾತಾಡೋರು ನಾವೇ ಪುಣ್ಯವಂತರು ಅಂತ ಅನ್ಕೋಬೇಕು ಮೇಡಮ್.
0: ಹೌದು ಹೌದು, ಅವ್ರ ಹಾಡುಗಳನ್ನ ಕೇಳ್ತಾ ಬೆಳ್ತಿದೀವಲ್ಲ, ಅದೇ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು.
1: ನಾವು ಚಿಕ್ಕರಿದ್ದಾಗ ಒಂದು ಮೇಡಮ್ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಆ ರೇಡಿಯೋದಲ್ಲಿ ಕೇಳ್ತಿದ್ರೆ ಹಿಂದೆ ಕೂತ ಆಡ್ತಿದ್ರೆ ನಾವು ಜಾನಕಿ ಅಮ್ಮ ಜಾನಕಿ ತೋರಿಸ್ರಿ ಈ ತರ ಫೀಲ್ ನಮಗೆ ಅವಾಗ. ದುಡ್ಡು ರೇಡಿಯೋ ನಮ್ಮ ಮನೇಲಿ ನಾವು ಬಂದ್ರೆ ಒಂದುವರೆಗೆ ಗೀತೆಗಳು ಬರ್ತಿತ್ತಲ್ಲ ಅವಾಗ, ಹಂಗೆ ಆ ನೆನಪು ಅದ ಹಂಗೆ ಹೆಸರಾಗಿರ್ಲಿ, ಎಲ್ಲರಲ್ಲೂ ಮತ್ತೆ ಹುಟ್ಟು ಬರಲಿ ಅಂತ ಕಾರ್ಯಕ್ರಮದ ಮೂಲಕ ಕೇಳ್ಕೊತೀನಿ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ.
1: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
0: ಕೇಳಿದ್ರೆ ಎಸ್ ಜಾನಕಿ ಮನೋರ ಕುರಿತು ನಾವು ಮಾತಾಡ್ತಾ ಇದೀವಿ. ಗಾನಕೋಗಿಲೆ, ದಕ್ಷಿಣ ಭಾರತದ ನೈಟಿಂಗಲ್ ಗಾನಕೋಗಿಲೆ ಅಂತಾನೆ ಕರೆಸ್ಕೊಳ್ಳೋಂಥವ್ರು ಎಸ್ ಜಾನಕಿ ಅಮ್ಮ ಅವರು. ಈಗಿನ ಚಂದ್ರಿಕಾ ನೇರ್ಲಗೊಂಡಿ ಅವ್ರು ಹೇಳಿದ್ರು ಅವ್ರು ಹಾಡ್ತಾ ಇರ್ಬೇಕಾದ್ರೆ ಎಸ್ ಜಾನಕಿ ಮನೇಲಿದ್ದಾರೆ ಅಂತ ಹೇಳ್ತಿದ್ರು. ಹೌದು, ಆಗಿನ ಕಾಲದಲ್ಲಿ ಒಂದು ಹೇಳ್ತಾ ಇದ್ದಂತಾರೆ. ಹೌದು, ಯಾರು ಹಾಡನ್ನು ಹೇಳ್ತಾರೆ ಅವರನ್ನು ಎಸ್ ಜಾನಕಿ ಅಂತಾನೆ ಅವ್ರಿಗೆ ಹೋಲಿಸ್ತಾ ಇದ್ರು. ಅಷ್ಟೊಂದು ಪ್ರಭಾವವನ್ನು ಬೀರಿದವು ಎಸ್ ಜಾನಕಿ ಅಮ್ಮರು. ಇವರು ಸುಮಾರು 1919 ತಮಿಳು ಚಿತ್ರ ವಿಟಿಯನ್ ವಿಲಾಯಟ್ಟು 1957 ಬಿಡುಗಡೆಯಾಗುತ್ತೆ. ಅಲ್ಲಿಂದ ತಮ್ಮ ಒಂದು ವೃತ್ತಿ ಜೀವನವನ್ನು, ಗಾಯನದ ವೃತ್ತಿ ಜೀವನವನ್ನು ಅವರು ಆರಂಭ ಮಾಡ್ತಾರೆ. ಮುಂದಿನ ಕರೆ. ಹಲೋ ಆಕಾಶವಾಣಿ.
2: ಹಲೋ, ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ನರೇಂದ್ರ ಗೋರ್ಪಡೆ ಸರ್, ಹೇಳಿ. ಎಸ್ ಜಾನಕಿ
2: ನಿಧನಕ್ಕೆ ಸಂತಾಪವನ್ನು. ಈ ಒಂದು ನಮ್ಮ ಕನ್ನಡ ಒಂದು ಗಾಯನ ಕ್ಷೇತ್ರದ ದೈತ್ಯ ಪ್ರತಿಭೆಯಾಗಿದ್ದಂತಹ ಅವರಿಗೆ, ಅವರ ವಿಷಯದಲ್ಲಿ ಒಂದು ಅವ್ರಿಗೂ ಆಕ್ರೋಶ ಇತ್ತು, ನನಗೂ ಆಕ್ರೋಶ ಇದೆ ಎರಡು ವಿಷಯದಲ್ಲಿ. ಅವರಿಗೆ ಸುಮಾರು 33 ಪ್ರಶಸ್ತಿ ಬಂತು, ಆದ್ರೆ ಕರ್ನಾಟಕ ಸರ್ಕಾರದಿಂದ ಅವರ ಸಾಯವರೆಗೂ ಸಹ ಅವರ ಗಾಯನಕ್ಕೆ ಒಂದು ಪ್ರಶಸ್ತಿನೂ ಬರಲಿಲ್ಲ ಅನ್ನೋದು ಒಂದು ಆಕ್ರೋಶದ ವಿಚಾರ. ಅಚ್ಚರಿಯ ಸಂಗತಿ. ಎಂತೆಂತವ್ರಿಗೆಲ್ಲ ಬಂದ್ಬಿಟ್ಟಿದೆ, ಅವರಿಗೆ ಅತ್ಯುತ್ತಮ ಗಾಯಕಿಯನ್ನ ಪ್ರಶಸ್ತಿ ಒಂದು ಸರಿನೂ ಬರಲಿಲ್ಲ ಅಂತ ನೋಡಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಅವರಿಗೆ ಪದ್ಮಭೂಷಣ ಅನ್ನೋ ಒಂದು ಅತ್ಯುನ್ನತ ಪುರಸ್ಕಾರ, ಎರಡನೇ ಅತ್ಯುನ್ನತ ಪುರಸ್ಕಾರ ಸಿಕ್ಕಿದಾಗ ಅವ್ರು ಅದನ್ನು ಸ್ವೀಕರಿಸಲಿಲ್ಲಂತೆ, ಯಾಕಂದ್ರೆ ಬಹಳ ತಡವಾಗಿ ಕೊಟ್ಟರು ಅವರಿಗೆ ಅಂತೆ. 53 ವರ್ಷ ಸೇವೆ ಸಲ್ಲಿಸಿದ ನಂತರ, ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ವಯಸ್ಸಿರೋರಿಗೆಲ್ಲ ಕೊಟ್ಬಿಟ್ಟಿದ್ರು, ಅವ್ರು ತಡವಾಗಿ ಕೊಟ್ಟಿದ್ದಕ್ಕೆ ಅವರು ತಿರಸ್ಕಾರ ಮಾಡಿದ್ರು ಅಂತೇಳಿ. ಇಂತ ಈ ಸರ್ಕಾರಗಳು ಈ ರೀತಿ ಒಂದು ಗಾಯನ ಪ್ರತಿಭೆ ವಿಷಯದಲ್ಲಿ ಇಂತ ಅನ್ಯಾಯನ ಮುಂದೆ ಮಾಡಬಾರದು ಅಂತ ಹೇಳ್ತೀನಿ. ಮತ್ತೆ ಅವರ ಒಂದು ಹಾಡು ಯಾವ್ದಂದ್ರೆ ಬೆಳ್ಳಿ ಮೋಡ ಚಿತ್ರದ್ದು, ದರಾ ಬೇಂದ್ರೆ ಅವರ ಒಂದು ಏನಿದೆ ಒಂದು ಭಾವಗೀತೆ, ಅದನ್ನ ಎಸ್ ಜಾನಕಿ ಅವರು ಹಾಡಿರೋದು.

0: ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನ ಜಗವೆಲ್ಲ ತೊಯ್ದ.
1: ಧನ್ಯವಾದಗಳು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹಾಗಾದ್ರೆ ಎಸ್ ಜಾನಕಿ ಅಮ್ಮ ಕುರಿತು ನಾವು ನೇರ ಫೋನಿನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಕರೆ ಮಾಡೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆ 0828270074. ಹಲೋ ಆಕಾಶವಾಣಿ. ನಮಸ್ತೆ. ಸಾವಿತ್ರಮ್ಮ ಅವರು ಭದ್ರಾವತಿಯಿಂದ. ಹೇಗೆ ಸಾವಿತ್ರಮ್ಮ ಅವರೇ, ಎಸ್ ಜಾನಕಿ ಅವರ ಬಗ್ಗೆ
2: ಮಕ್ಕಳ ಯಾವ ತರದ್ ಬೇಕಾದ್ರೂ ರಾಗ ಆಡೋರು ಮೇಡಮ್. ಮಕ್ಕಳ ತರನು ಆಡೋರು, ದೊಡ್ಡವ್ರ ತರನು ಆಡೋರು. ಸರಿಗಮಪ ಬಂದದಲ್ಲಿ ಮಕ್ಳಿಗೆಲ್ಲ ಅಷ್ಟು ಇಷ್ಟ ಕೊಡೋರು. ನಾಟಕ ಸ್ವಭಾವದವರು ಪಾಪ, ಅಷ್ಟೊಂದು ಇದ್ ಮಾಡ್ತಿರ್ಲಿಲ್ಲ. ಅವ್ರ ನೆನ್ಸ್ಕೊಂಡು ರೇಡಿಯೋ ಬೇಜಾರಾಗುತ್ತೆ ಮೇಡಮ್.
1: ಹೌದೌದು, ಬೇಜಾರಾಗುತ್ತೆ. ಆದ್ರೆ ಏನು ಮಾಡಕ್ ಆಗೋದಿಲ್ಲ ಅಲ್ವಾ. ನಿಮ್ಗೆ ಅವರು ಹಾಡಿದಂತ ಹಾಡು ಯಾವ್ದು ಇಷ್ಟ
2: ಅಂತ ಕೇಳ್ತೀನಿ ಮೇಡಮ್.

0: ಧನ್ಯವಾದ ಕರೆ ಮಾಡಿದಕ್ಕೆ ಸಾವಿತ್ರಮ್ಮ ಅವರೇ. ಕೇಳಿದ್ರೆ ಎಸ್ ಜಾನಕಿ ಅಮ್ಮವರ ಕುರಿತು ನಾವು ಮಾತಾಡ್ತಾ ಇದೀವಿ. ಅವರಿಗೆ ಸುಮಾರು ಇವಾಗಿನ ಹೇಳಿದ್ರು ನರೇಂದ್ರ ಗೋರ್ಪಡೆ ಸರ್ ಅವರು 33 ವಿವಿಧ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ.
1: ಲೀಲಾ ಅಂತ ಹೇಳಿ ವಿದ್ಯಾನಗರದಿಂದ.
0: ಲೀಲಾ ಅವರು ವಿದ್ಯಾನಗರದಿಂದ ಹೇಳಿ ಮೇಡಮ್.
1: ಜಾನಕಿಯವರನ್ನ ಮರೆಯಕ್ ಸಾಧ್ಯನೇ ಇಲ್ಲ ಮೇಡಮ್. ಅವ್ರ ಹಾಡುಗಳ ಮುಖಾಂತರ ನಮ್ಮನ್ನೆಲ್ಲ ಎಷ್ಟು ವರ್ಷಗಳ ಕಾಲ ರಂಜಿಸಿದ್ದಾರೆ. ಇನ್ನು ಎಷ್ಟೋ ವರ್ಷಗಳ ಕಾಲ ರಂಜಿಸ್ತಾನೆ ಇರ್ತಾರ ಅವ್ರು. ಅವರು ಹೋಗಿದ್ದಾರೆ ಅಂತ ಅವರು ಇದಾಗಿದ್ದಾರೆ ಅಂತ ಹೇಳಕ್ಕೆ ಆಗಲ್ಲ ನಮ್ಗೆ. ಅಷ್ಟು ಬೇಸರವಾಗುತ್ತೆ ನಮ್ಗೆ. ಯಾಕೆಂದ್ರೆ ನಾವು ಅವ್ರ ಹಾಡುಗಳನ್ನ ಎಸ್ ಪಿ ಬಿ ಜಾನಕಿ ಹಾಡು ಅಂದ್ರೆ ನಮ್ಗೆ ಅವಾಗ ಅವ್ರದ್ದೇ ಒಂದು ಇದು ಪ್ರತಿದಿನ ಅದೇ ಬರ್ತಿತ್ತು. ಇದು ಗೆಜ್ಜೆ ಪೂಜೆ ಅದ್ರೊಳಗೆಲ್ಲ ಎಷ್ಟು ಚಂದ ಹಾಡಿದಾಗ ಅವರು ಪಂಚಮ ವೇದ ಪ್ರೇಮದನಾದ ಹಾಡು ಅವರು ಹೇಳಿದ್ದಾರೆ ಭಾರಿ ಚೆನ್ನಾಗಿದೆ. ಈಗ ನಾವು ಒಂದ್ ಹಾಡು ಇದ್ ಮಾಡಕ್ಕಾಗಲ್ಲ. ಯಾವ ಹಾಡು ಮರೆಯಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಎಸ್ ಜಾನಕಿಯವರು ಎಸ್ ಪಿ ಬಿ ಅವ್ರನ್ನ ಆಯ್ಕೆ ಮಾಡಿದ್ದೆ ಎಸ್ ಜಾನಕಿ ಅವರಂತೆ.
0: ಅವರನ್ನ ಅವರೇ ಪ್ರೋತ್ಸಾಹ ಮಾಡಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ.
1: ಹೌದೌದು. ಅವರೇ ಇನ್ಯಾರನ್ನು ಆಯ್ಕೆ ಮಾಡಿದ್ನ ಇದ್ ಮಾಡಿ ಇಲ್ಲ ಇವ್ರನ್ನ ಆಯ್ಕೆ ಮಾಡ್ಬೇಕು, ಇವ್ರ ಆಯ್ಕೆ ಆಗ್ಬೇಕು ಅಂತ ಹೇಳಿ ಅವ್ರನ್ನ ಅವರೊಂದು ಈ ಎಸ್ ಪಿ ಬಿ ಯಾವಾಗ್ಲೂ ಹೇಳವ್ರು ಎಸ್ ಪಿ ಬಿ ಅವರು. ಮತ್ತೆ ಅವ್ರಿಗವ್ರು ತುಂಬಾ ಸಲಿಗೆ ಎಸ್ ಪಿ ಬಿ ಅವ್ರಿಗೂ ಜಾನಕಿಗೂ ಅಮ್ಮ ಮಗನ ತರ ತುಂಬಾ ಇದ್ ಮಾಡ್ತಿದ್ರಂತೆ. ತಮಾಷೆ ಮಾಡ್ಕೊಂಡು ಹಾಡು ಹೇಳೋದು ಎಲ್ಲ ತುಂಬಾ ಅದು ಸುಮಾರಷ್ಟು ನಾನು ಕೇಳಿದೀನಿ.
0: ಮಾಡ್ತಾನೆ
1: ಹೇಳ್ತಾನೆ ಇರ್ತಾರೆ. ಪಾಪ ನಂಗೆ ತುಂಬಾ ಬೇಜಾರಾಯ್ತು ಮಾತ್ರ ಇಷ್ಟೊಂದು ಇದಾಯ್ತಲ್ಲ.
0: ಪಾಪ
1: ಅವ್ರ ಮಗನ ಇತ್ತೀಚೆಗಷ್ಟೇ ಕಳ್ಕೊಂಡಿದ್ರು ಆರೇಳು ತಿಂಗಳ ಹಿಂದೆ. ಅದನ್ನು ಅದರಿಂದ ಅವ್ರ ಅರ್ಧವಾಗಿ ಒಂಥರ ಜರ್ಜರಿತ ಆಗಿದ್ರು ತುಂಬಾ ನೋವಾಗ್ತಾರೆ. ಅದ ಹಂಗಾಗಿ ತುಂಬಾ ನೋವು ಅನ್ಬೇಕು ಇದಾದ್ರು ಕೊನೆಗೆ ಅಂತ ಅನ್ನಿಸ್ತು.
0: ಹೌದು. ಯಾವ ಹಾಡು ಇಷ್ಟ ಆಗುತ್ತೆ ನಿಮಗೆ ಅವ್ರು ಹಾಡಿದ್ದು?
1: ಹಾಡು ಕಂಗಳು ತುಂಬಿರಲು ಕಂಬನಿ ದಾರಿಯಲಿ ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ ಮೇಣದ ದೀಪದಂತೆ ನಂದು ನಂದು ನೀರಾಡಿ ಕಂಗಳು ತುಂಬಿರಲು ಕಂಬನಿ ದಾರಿಯಲಿ ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ.
0: ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿದ್ರೆ ಎಸ್ ಜಾನಕಿ ಅವರ ಕುರಿತು ನಾವು ಮಾತಾಡ್ತಾ ಇದೀವಿ. ಅವರು ಹೆಚ್ಚು ಕಡಿಮೆ 48,000 ಹಾಡುಗಳನ್ನು ಹಾಡಿದ್ದಾರೆ. ಭಾರತೀಯ ಭಾಷೆ ಅಲ್ಲದೆ ವಿದೇಶಿ ಭಾಷೆಗಳಲ್ಲೂ ಕೂಡ ಹಾಡಿದ್ದಾರೆ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ. ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ. ಕೇಶವಮೂರ್ತಿ ಅವರು?
2: ಅಲ್ಲ, ಕೇಶವ.
0: ಓಕೆ ಓಕೆ. ಕೇಶವ್ ಅವರು
2: ವಿಚಾರ ಕೇಳಿ ಬೇಜಾರಾಯ್ತು. ಅವರಿಗೆ 48,000 ಸಾಂಗ್ಲು ಆಡಿದರೆ ಅವ್ರು ಯಾವ್ಯಾವ ಭಾಷೆಯಲ್ಲಿ ಎಕ್ಸ್ಪ್ರೆಸ್ ಆಗಿದ್ರೆ ಅವ್ರಿಗೆ ಗೊತ್ತಿಲ್ಲ ಮ್ಯಾಮ್. ಅದೇ ಅತಿ ಹೆಚ್ಚು ನನ್ನ ಪ್ರಕಾರ ಅತಿ ಹೆಚ್ಚು ಕನ್ನಡದಲ್ಲೇ ಆಡಿದ್ದಾರೆ ಅಂತ ಒಂದು ಇದಿದೆ. ಅವ್ರದ್ದು ಚೆನ್ನಾಗಿದೆ. ಪಿ ಬಿ ಶ್ರೀನಿವಾಸ್ ಆಗಿರ್ಬೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಆಮೇಲೆ ಮನೋಜ್ ಸರ್ ಆಗಿರ್ಬೋದು, ಆಮೇಲೆ ಈಗಿನ ಜನರೇಷನ್ ಆಗಿರ್ತಕ್ಕಂಥ ಕೆಲವು ಸಿಂಗರ್ ಜೊತೆ ಆಡಿದ್ದಾರೆ.
0: ಹೌದೌದು. ಅವರು ಎಲ್ಲ ಜನರೇಷನ್ ಎಲ್ಲ ಪೀಳಿಗೆಯವರ ಜೊತೆ ಹಾಡಿದ್ದಾರೆ. ಎಲ್ಲ ನಾಯಕಿಯರಿಗೂ ಕೂಡ ದನಿಯಾಗಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ
2: ಎಲ್ಲ ನಾಯಕಿ ನಾಯಕನ ಹತ್ರ ಫಿಲಂ ಜೊತೆ ಆಡಿದ್ದಾರೆ.
0: ಹೌದು. ನಿಮ್ಗೆ
2: ಅವರಿಗೆ ಇದೊಂದು ಅರ್ಥಲ್ಲ.
0: ಹಾ ಸರ್ ಹೇಳಿ.
2: ಆಕಾಶ ದೀಪವು ನಿನ್ನ ಕಂಡಾಗ ಸಂತೋಷವೇನು,

0: ಕೇಳಿದ್ದೇವೇನು. ಥ್ಯಾಂಕ್ ಯು ಮ್ಯಾಮ್.
1: ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಕೆಳಗಡೆ 1957 ಇವರು ಮೊದಲ ಕನ್ನಡದ ಗೀತೆಯನ್ನು ಹಾಡ್ತಾರೆ. 1970 ಮತ್ತು 80 ದಶಕದಲ್ಲಿ ಇವರು ಕನ್ನಡ ಚಿತ್ರಗಳಲ್ಲಿ ನಂಬರ್ 1 ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ಉಳಿದಿದ್ದಾರೆ. ಜಿ ಕೆ ವೆಂಕಟೇಶ್, ರಾಜನ್ ನಾಗೇಂದ್ರ, ಹಂಸಲೇಖರತ್ತ ಸುಪ್ರಸಿದ್ಧ ಸಂಗೀತ ನಿರ್ದೇಶಕರ ಜೊತೆ ಇವರು ಕೆಲಸವನ್ನು ಮಾಡಿದ್ದಾರೆ. ಹಲೋ, ಆಕಾಶವಾಣಿ.
2: ಹಲೋ,
1: ನಮಸ್ತೆ. ಕವಿತಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
2: ಭದ್ರಾವತಿಯಿಂದ. ಕುಂಬಾರ್ಬಿದೆ ಮೇಡಮರೆ.
1: ಭದ್ರಾವತಿ ಕುಂಬಾರ್ಬಿದೆಯಿಂದ. ಹೇಳಿ ಮೇಡಮ್.
2: ಮೇಡಮರೆ, ಟಿವಿ ನೋಡಿ ತುಂಬಾ ಬೇಜಾರ ಆಗ್ತಿದ್ದಾರೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವರು ಎಲ್ಲ ವಿಜಯವಾಣಿ ಎಲ್ಲ ಕಲ್ಪನಾ ಪಿಕ್ಚರ್ ಜಯಂತಿ ಎಲ್ಲ ಹಾಡು ಕೇಳಿದೇವೆ ಮೇಡಮರೆ. ಸಿನಿಮಾ ನೋಡಿದೇವೆ, ಹಾಡು ಅವ್ರನ್ನ ಇದು ನೋಡಕ್ಕೆ ಆಗ್ಲಿಲ್ಲ ಮೇಡಮರೆ. ಅವ್ರದ್ದು ಇದು ಶರತ್ ಇದು ಗೆಜ್ಜ ಪೂಜೆ ಹಾಡ್ ಹೇಳ್ತೇನೆ ಮೇಡಮರೆ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯದ ಎನಗೆ ನೀಡಿದ ವಚನವ ಕೇಳಿ ಕೇಳಿ ಸೋದೆನ. ಗಗನವು ಎಲ್ಲೋ ಭೂಮಿಯು ಎಲ್ಲೋ.
1: ಓಕೆ, ಧನ್ಯವಾದ. ತುಂಬಾ ಭಾವಕ್ರಾಂತಿ ಅನ್ಸುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೆಳಗ್ರೆ ಕೇಳ್ತಾ ಇದ್ದೀರಲ್ವಾ ನೋಡಿ, ಎಸ್ ಜಾನಕಿ ಅವರು ಎಷ್ಟು ಪ್ರಭಾವವನ್ನು ಬೀರಿದ್ದಾರೆ ನಮ್ಮೆಲ್ಲರ ಮೇಲೆ ಅಂತ ಹೇಳಿ ಅನ್ಸುತ್ತೆ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ಆಕಾಶವಾಣಿ. ಹಲೋ
3: ಹಲೋ.
1: ಹಾ ಮೇಡಮ್, ಹೇಳಿ, ಯಾರು ಮಾತಾಡ್ತಿರೋದು?
3: ಜನ್ನಾಪುರ ಭದ್ರಾವತಿಯಿಂದ ಸುಜಾತ ಅಂತ.
1: ಸುಜಾತ ಅವರು ಭದ್ರಾವತಿ ಜನ್ನಾಪುರದಿಂದ.
3: ಮೇಡಮ್, ತುಂಬಾ ಬೇಜಾರಾಯ್ತು ಜನಕ್ಕೆ ಅವ್ರ ಇದಾಗಿದ್ದು. ನನಗ್ ಇಷ್ಟ ಆಗಿದ್ದಾಳು ಅಂದ್ರೆ ನಗು ಎಂದಿದೆ ಅಂತ ಇದೆಯಲ್ಲ
1: ಪಲ್ಲವಿ ಅನ್ನೋ ಪಲ್ಲವಿ ಚಿತ್ರದ್ದು.
3: ತುಂಬಾ ಇದೆ ಅದ್ರ. ಹೌದಂತೂ ತುಂಬಾನೇ ತುಂಬಾ ಆಡಿದಾರೆ. ಇಷ್ಟ ಆಗಿದ್ದು ಅದ್ರಲ್ಲಿ ತುಂಬಾ ಇಷ್ಟ ಅಂದ್ರೆ ಇದೊಂದು. ಸಖತ್ ಬೇಜಾರಾಯ್ತು. ಕನ್ನಡದಲ್ಲೇ ತುಂಬಾ ಹಾಡಿದ್ದಾರೆ ಅವರು. ಹಾಗಾಗಿ ಅವ್ರು ಇನ್ನೂ ಇರ್ಬೇಕಾಗಿತ್ತು ಅನಿಸ್ತಾ ಇತ್ತು.
1: ಹೌದು, ಇರ್ಬೇಕಾಗಿತ್ತು. ಏನ್ ಮಾಡೋದು
3: ಮೇಡಮ್.
1: ಹಾಡ್ ಹೇಳ್ತೀರಾ ಯಾವ್ದಾದ್ರು?
3: ಇಲ್ಲ ಮೇಡಮ್, ಅಷ್ಟೆಲ್ಲ ಏನ್ ಬರೋದಿಲ್ಲ.
1: ಓಕೆ,
3: ತುಂಬಾ ನಂಗೆ ಹಾಡ್ ಅಂದ್ರೆ ತುಂಬಾ ಇಷ್ಟ, ಕೇಳ್ತಾ ಇರ್ತೀನಿ.
1: ಅದಕ್ಕೆ ನೋಡಿ, ಬೆಳಿಗ್ಗೆ ನಾವು ಪ್ರಸಾರ ಮಾಡಿದ್ವಿ ಹಾಡನ್ನ. ಹಾಡನ್ನ ಪ್ರಸಾರ ಮಾಡಿದ್ವಿ ಬೆಳಿಗ್ಗೆ.
3: ಕೇಳಿ, ನಾನು ಆಕಾಶವಾಣಿ ಫೋನ್ ಮಾಡಿರೋದು. ಸಣ್ಣದ್ರಿಂದನು ರೇಡಿಯೋ ತುಂಬಾ ಅಭಿಮಾನಿನೇ. ರೇಡಿಯೋ ಇಲ್ದಂಗ ನಾನು 6 ಗಂಟೆಗೆ ಹಾಕ್ಬಿಟ್ರೆ 5:50ಕ್ಕೆ ಇನ್ನ ಅದ್ ಇದಾಗೋವರೆಗೆ ಆಫ್ ಮಾಡಲ್ಲ ನಾನು.
1: ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
3: ಹೌದೌದು, ನನ್ ಮಗಳು ಹೇಳ್ತಾಳೆ ಏನಮ್ಮ ಹಿಂದಿನ ಕಾಲದಂಗ್ ಕೇಳ್ತಾ ಇರ್ತೀಯಲ್ಲ ಅಂತ. ನನಗಂತೂ ಬೆಳಗ್ಗೆ ಅದ ಟೈಮಿಂಗ್ಸ್ ನನಗೆ ರೇಡಿಯೋ ಇಂದನೇ ಟೈಮಿಂಗ್. ನಾನು ಗಡಿಯಾರನೇ ನೋಡಲ್ಲ, ನನ್ ಕೆಲಸ ಮಾಡ್ತಾ ಇರ್ತೀನಿ, ರೇಡಿಯೋನೇ ನನಗೆ ಮೇನ್.
1: ಅದೇ ಟೈಮ್ ತೋರಿಸುತ್ತೆ ನಿಮಗೆ.
3: ನನಗೆ ಇಷ್ಟವಾಗಿದ್ದ ಪ್ರೋಗ್ರಾಮ್ ಅಂದ್ರೆ ಕರುಣಾಳು ಬಾಳ್ ಬೆಳಕ್ಕೆ. ಅದ್ರಲ್ಲಿ ಗುರುರಾಜ್ ಕಚ್ಚಿಗೆ ಅವ್ರದ್ದು ಕೆಲವೊಂದು ರಿಪೀಟ್ ಆಗ್ತಾ ಇದೆ ಮೇಡಮ್. ಅದ್ರಲ್ಲಿ ಅವ್ರದ್ದು ತುಂಬಾ ಇದೆ ಕೇಳೋದಿಕ್ಕೆ, ಅದಕ್ಕೇನೆ ಬೇರೆ ಬೇರೆ ಕೇಳ ಆಗ್ತಾ ಇದ್ರೆ ಕೇಳಲಿಕ್ಕೆ ಇನ್ನೂ ಚಂದ ಅನ್ಸುತ್ತೆ.
1: ಓಕೆ ಓಕೆ, ಅದನ್ನ ನಾವು ಅಧಿಕಾರಿಗಳಿಗೆ ತಿಳಿಸ್ತೀವಿ.
3: ಖರ್ಚಿಗೆ ಒಂದು ಎಷ್ಟು ಕೇಳಿದ್ರು ಕೇಳ್ಬೇಕು ಅನಿಸ್ತಾ ಇರುತ್ತೆ.
1: ಹೌದು, ಅಷ್ಟು ಒಳ್ಳೆಯ ವಾಯ್ಸ್ ಇದೆ ಅವರಿಗೆ. ಖರ್ಚಿಗೆ ಬರ್ತೆ ಹೇಳುವಂತ ರೀತಿ
3: ಆಗ್ಬೇಕಾದ್ರು ಅರ್ಥ ಮಾಡ್ಕೋಬಹುದು, ಆ ತರ ಇದೆ ಅವ್ರದ್ದು.
1: ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ಸ್ ಮೇಡಮ್.
1: ಕೆಳಗೆ ಎಸ್ ಜಾನಕಿ ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದುಕೊಂಡಿರ್ತಾರೆ. 2014 ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿರುತ್ತೆ. ಹಲೋ, ಆಕಾಶವಾಣಿ.
4: ಹಲೋ
1: ಹಲೋ,
4: ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
4: ಬಾಗಲಕೋಟ್ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾನುವಾರ ಅಂತ ಮಾತಾಡೋದು.
1: ಮಹಾಲಿಂಗಪ್ಪ ಅವರು ಜಮಖಂಡಿಯಿಂದ ಮಾಡ್ತಾ ಇದ್ದೀರಾ, ಹೇಳಿ ಸರ್. ಎಸ್ ಜಾನಕಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವರ
4: ಜಾನಕಿ ಅವರ ಬಗ್ಗೆ ಹೇಳ್ಬೇಕಾದ್ರೆ ಶಬ್ದಗಳು ಇಲ್ಲ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಎಸ್ ಜಾನಕಿ ಅದ್ರ ಬಗ್ಗೆ ನಾವೇ ಒಂದು ವಿಶ್ಲೇಷಣೆ ಮಾಡಿದ್ವಿ. ಅದನ್ನ ಒಂದು ಸಂದರ್ಭದಲ್ಲಿ ಹೇಳ್ತೀನಿ
1: ಈಗ.
4: ಜಾನಕಿ ಅಂದ್ರೆ ಸೀತೆ, ಎಸ್ ಅಂದ್ರೆ ನಾವು ಸೀತೆ ಅಂತ ಮಾಡಿದ್ದು. ಎಸ್ ಜಾನಕಿ, ಜಾ ಅಂದ್ರೆ ಜಾಣತನದಿಂದ,

0: ನಾ ಅಂದ್ರೆ ನವ್ಯ ಗೀತೆಗಳನ್ನು ಹಾಡಿ ಕಿವಿಯಿಂದ ಕಿವಿಗೆ ಇಂಪನ್ನು ನೀಡುತ್ತಾಳೆ. ಈ ರೀತಿ ನಾವೇ 45 ವರ್ಷದಿಂದನೆ ಎಸ್ ಜಾನಕಿ ಅಂದ್ರೆ ಈ ರೀತಿ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ. ನಿಜವಾಗಿ ಸೀತೆ ಎಂಬಳು ಜಾನಕದಿಂದ ನವ್ಯ ಗೀತೆಗಳನ್ನು ಹಾಡಿ ಕಿವಿಗೆ ಇಂಪನ್ನು ನೀಡುವ ಶಾರದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ತುಂಬಾ ಅಜರಾಮರ್ ಅವ್ರಿಗೆಲ್ಲ ಗೀತೆಗಳು. ಯಾವಾಗ್ಲೂ ಕೇಳಿದ್ರು ಮನಸ್ಸಿಗೆ ನೆಮ್ಮದಿ ಕೊಡುವಂತ ಗೀತೆಗಳನ್ನೇ ಹಾಡಿದ್ದಾರೆ. ಆಮೇಲೆ ಎಷ್ಟೊಂದು ಗೀತೆಗಳನ್ನ ಭಾಷೆ ಅರ್ಥ ಇಲ್ಲದೇ ಇದ್ದರೂ ಅದರ ಭಾವವನ್ನ ಅರಿತುಕೊಂಡು ಆ ಚಿತ್ರ ನೋಡದೆ ಇದ್ರೆ ಗೀತೆ ಕೇಳಿಬಿಟ್ರೆ ಆ ಒಂದು ಹಿನ್ನೆಲೆ ಏನ್ ಇರಬಹುದು ಅನ್ನೋದನ್ನ
1: ಅರ್ಥ ಮಾಡ್ಕೊಳ್ಬಹುದು.
0: ವಿಷಯವನ್ನ ಮುಟ್ಟಿಸುವಂತ ಒಂದು ಚಾಣಾಕ್ಷತೆ ಅವ್ರಲ್ಲಿತ್ತಂತ ಈ ಒಂದು ಸಂದರ್ಭದಲ್ಲಿ.
1: ಅವರಿಗೆ ಅದಕ್ಕೇನೆ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಹೇಳಿ ಕರಿತಿದ್ರಂತೆ.
0: ಯಾಕಂದ್ರೆ ಆ ಆಲಾಪ ಆ ಶಬ್ದ ಆ ಪ್ರತಿಯೊಂದು ಶಬ್ದದ ಉಚ್ಚಾರ ಸರಿ ನಾವು ನೋಡಿದ್ರೆ ನಮ್ಮ ಕನ್ನಡದವ್ರಕ್ಕಿಂತನು ಬೇರೆ ಭಾಷೆಯವ್ರು ಚೆನ್ನಾಗಿ ಉಪಯೋಗ ಮಾಡ್ತಿದ್ದಾರೆ ಅನ್ನಕ್ಕೆ ಇನ್ನೊಂದು ನಿದರ್ಶನ ಅಂದ್ರೆ ಎಸ್ ಜಾನಕಿ. ಬಹಳ ಚೆನ್ನಾಗಿ ಅವಳ ಗೀತೆಗಳನ್ನ ಯಾವಾಗಲೂ ನಾವು ಕೇಳ್ತಿರ್ತೀವಿ. ನಾನು 63 ವರ್ಷ ಆಯ್ತು. ನಾ ಸುಮಾರು 55 ವರ್ಷದಿಂದ ಅವ್ರ ಗೀತೆಗಳನ್ನ ಎಲ್ಲಾದ್ರೂ ಕೇಳ್ತೇನೆ. ಯಾಕ ಮಧ್ಯಾಹ್ನ 1:30 ಅವ್ರಿಗೆ ಮಾಧ್ಯಮ ಇಲ್ಲದ ಕಾಲದಲ್ಲಿ ಎಸ್ ಜಾನಕಿ ಯಾವುದೇ ಹಾಡ ಕೇಳಬೇಕಾದ್ರೆ ಒಂದ್ 5-6 ಗೀತೆ ಇತ್ತು. ಒಂದು 1/2 ಗಂಟೆಯಲ್ಲಿ 2 ಗೀತೆ ಅವ್ರಿಗೆ ಇದ್ದೇ ಇರ್ತಿತ್ತು. ಪ್ರತಿ ಯಾವ ನಿಲಯದಿಂದ
1: ಕೇಳ್ರಿ ಚಿತ್ರಗೀತೆ ಕಾರ್ಯಕ್ರಮ ಮಾಡ್ತಿದೀವಿ ಅಂದ್ರೆ ಎಸ್ ಜಾನಕಿ ಅವ್ರದ್ದು 2 ಹಾಡು ಇದ್ದೇ ಇರಬೇಕು ಅನ್ನೋದಲ್ಲಿಗೆ.
0: ಅದೊಂದೇನೋ ಒಂದು ವ್ಯವಸ್ಥೆ ಇತ್ತು ಅಂತ ನನಗ ಈಗ ಎಲ್ಲ ನೆನಪಿಸ್ಕೊಂಡ್ರೆ ಅದೊಂದು ಮುಂದಿನ ಇದೆಲ್ಲ ಒಂದು ಸಂದೇಶಕ್ಕೆ ಪೂರಕ ಆಗಿದೆ ಅಂತ ನನಗ ಇವತ್ತು ಅನ್ನಿಸ್ತದೆ. ನಿಜವಾಗ್ಲೂ ಅವರು ಕಳ್ಕೊಂಡಿದ್ದ ದುಃಖ ಅನ್ನಕ್ಕಿಂತ ಅವ್ರ ಗೀತೆಗಳನ್ನ ಕೇಳ್ತಾ ಹೋದ್ರೆ ಅವ್ರು ನಮ್ ಜೊತೆಗೆ ಇದಾರೆ ಅನ್ನೋ ಭಾವ ನಮ್ಗೆ
1: ಖಂಡಿತವಾಗಿ. ಅವ್ರು ಎಲ್ಲೂ ಹೋಗಿಲ್ಲ, ನಮ್ಮಲ್ಲೇ ಇದಾರೆ ಅವರ ಗೀತೆಗಳೊಂದಿಗೆ. ಇನ್ನೊಂದು
0: ವಿಷಯ ಹೇಳ್ಬೇಕಂದ್ರೆ ಯಾರು ಎಲ್ಲೇ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೇ ಹೋಗ್ತಾರೆ ಅಂತದ್ರಾಗಿ ಇವ್ರು ಬೇರೆ ಯಾವ್ದೋ ರಾಜ್ಯದವ್ರು ಇದ್ದು ನಮ್ಮಲ್ಲಿ ಬಂದು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರದಲ್ಲಿ ಇದ್ದುಕೊಂಡು ಕೊನೆ ದಿನ ಕಳೆದು ಮೈಸೂರಿನ ನೆಲದಲ್ಲಿಯೇ ತಾವು ಏನ್ ಆಗ್ತಾ ಇದಾರೆ ಅಂದ್ರೆ ಕನ್ನಡಕ್ಕಿಂತ ಬೇರೆ ಭಾಗ್ಯ ಏನ್ ಇರಬಹುದು ಅಂತ ನಾವು ಕಲ್ಪನೆ ಮಾಡಕ್ಕೂ ಸಾಧ್ಯ ಇಲ್ಲ ಅಂತ. ಹೌದಲ್ರಿ ಮೇಡಮ್?
1: ಹೌದು ಸರ್, ಹೌದು.
0: ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ಶ್ರದ್ಧಾಂಜಲಿ ಅಂದ್ರೆ ಅವ್ರ ಬಗ್ಗೆ ನಾವು ದುಃಖ ಪಡೋಕಿಂತ ಅವರ ಆದರ್ಶಗಳನ್ನು ನಾವು ನಮ್ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ ಸಾಧ್ಯ ಐತೆ. ಅದು ಅಳವಡಿಸಿಕೊಂಡ್ರೆ ನಾವು ಶ್ರದ್ಧಾಂಜಲಿ ಸಲ್ಲಿಸಿದಂಗ ಆಗ್ತದೆ ಅಂತ ನನ್ನ ಭಾವನೆ.
1: ಹೌದು ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ,
0: ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದೆರಡು ಧನ್ಯವಾದಗಳು.
1: ಧನ್ಯವಾದ ಸರ್. ತಮ್ಮ ಇಲ್ಲಿ ಸಮಯ ಆಗ್ತಿದೆ, 10:30 ಈಗ ಒಂದು ಜಾಹೀರಾತಿದೆ. ಜಾಹೀರಾತಿನ ನಂತರ ನನ್ನ ಕರೆಗಳನ್ನು ಸ್ವೀಕರಿಸ್ತೇನೆ.
2: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ. 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: 2 ಲಕ್ಷ
4: ಏನಾಯ್ತಪ್ಪ?
3: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ
3: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
3: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಅಮ್ಮ ಅವರ ಕುರಿತಾಗಿ ಕರೆ ಮಾಡೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆ 08282200704. ಕರೆ ಬರ್ತಾ ಇದೆ ಸ್ನೇಹಿತರೆ, ಯಾರು ಮಾಡ್ತಿದ್ದಾರೆ ನೋಡೋಣ. ಹಲೋ ಆಕಾಶವಾಣಿ.
5: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಸಲ್ಮಾ ಟೀಚರ್ ತರೀಕೆರೆಯಿಂದ ಹೇಳಿ. ಸಲ್ಮಾ ಟೀಚರ್,
5: ತುಂಬಾ ಬೇಜಾರಾಗ್ತಿದೆ ಮೇಡಮ್.
1: ಹೌದು, ಬೇಜಾರಾಗೋ ವಿಷಯನೇ. ನಿಮ್ಗೆ ಯಾವ ಹಾಡು ಇಷ್ಟ ಅವ್ರದ್ದು, ಯಾವ ಚಿತ್ರದ್ದು? ಶಾಂಭವಿ ಚಿತ್ರದಲ್ಲಿ. ಹಾಡು ಇಷ್ಟ ತಮ್ಗೆ? ಓಕೆ, ಹೇಳ್ತೀರಾ ಇನ್ನೊಂದೆರಡು ಸಾಲು? ಓಕೆ, ಧನ್ಯವಾದ ಕರೆ ಮಾಡಿ.

0: ಅದಕ್ಕೆ ಸಲ್ಮಾ ಟೀಚರ್
1: ಧನ್ಯವಾದ.
0: ಹಾಗಾದ್ರೆ ಎಸ್ ಜಾನಕಿ ಅಮ್ಮವರ ಒಂದು ಗಾನ ಪ್ರತಿಭೆ ಎಷ್ಟಿದೆ ಅಂತಂದ್ರೆ, ನೀವು ಚಿಕ್ಕಂದಿನಿಂದನೂ ಅವರ ಹಾಡುಗಳನ್ನ ಕೇಳಿ ಬೆಳೆದಂತವರು. 1977 ಹೇಮಾವತಿ ಚಿತ್ರದಲ್ಲಿ ಇವರು ಶಿವ ಶಿವ ಎನ್ನದ ನಾಲಿಗೆ ಏಕೆ ಅಂತ ಹೇಳಿ ಹಾಡನ್ನು ಹಾಡಿ ಭಕ್ತಿ ಪ್ರಧಾನ ಗೀತೆಗಳಲ್ಲೂ ಸಾಕು ಅವರು ತಮ್ಮ ಒಂದು ಕಲಾ ಪ್ರತಿಭೆಯನ್ನು ತೋರಿಸಿದ್ದಾರೆ. ಹಾಗೆಯೇ ಯಾವುದೇ ಹಾಡಿರ್ಬೋದು, ರೊಮ್ಯಾಂಟಿಕ್ ಸಾಂಗ್ ಇರಲಿ, ಭಕ್ತಿ ಪ್ರಧಾನ ಇರ್ಬೋದು, ಮಕ್ಕಳ ಗೀತೆಗಳಾಗಿರ್ಬೋದು, ಅದನ್ನು ಸಹ ಅಷ್ಟೇ ಚೆನ್ನಾಗಿ ಹಾಡ್ತಾ ಇದ್ರು. ಮುಂದಿನ ಕರೆ, ಹಲೋ ಆಕಾಶವಾಣಿ.
2: ನಮಸ್ಕಾರ.
0: ನಮಸ್ತೆ. ನೀವು ಸರ್ ಮಾತಾಡ್ತಿರೋದು? ರಾಜಣ್ಣ ಅವರು ಶಂಕರಘಟ್ಟದಿಂದ. ಹೇಳಿ ರಾಜಣ್ಣ ಅವರೇ.
2: ಮೇಡಮ್ ಕೇಳಿ ತುಂಬಾ ಬೇಸರಾಗುತ್ತೆ. ನಿನ್ನೆ ರಾತ್ರಿ ನಮ್ಮ ರಮೇಶ್ ಸರ್ ಅವರು ಫೋಟೋ ಹಾಕಿದ್ರು. ಫೋಟೋ ಹಾಕಿದಾಗ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಅಂದ್ರೆ ಅವ್ರಿಗೆ ಏನಾದ್ರೂ ಅನಾರೋಗ್ಯವಾಗಿದ್ರು, ಸುಮಾರು ದಿನದಿಂದ ಆಸ್ಪತ್ರೆಗಳಿದ್ರು, ಹಾಗೆ ಹೀಗೆ ಅನ್ನೋದು ಅಂತ ಗೊತ್ತಾಗಿದೆ. ಏನೋ ಒಂಥರ ಅವರಿಗೆ ಈ ತರ ಆಗಿರೋದು ಮರೆಯಲಾಗದೆ. ಆಮೇಲೆ ಇವ್ರು ಯಾವತ್ತಿದ್ರು ಅವರು
0: ಅಜರಾಮರ.
2: ಹೌದು ಹೌದು. ಯಾಕೆ ಅಂದ್ರೆ ಅವರ ಹಾಡುಗಳು ಹಿಂದಿನಿಂದಲೂ ಇದೆ, ಮುಂದೆನೂ ಇರುತ್ತೆ. ಇವರು ನಮ್ಮ ಎಸ್ ಪಿ ಆಗ್ಲಿ, ವಾಣಿಜ್ಯರಮ್ ಆಗ್ಲಿ, ಪಿ ಸುಶೀಲ್ ಆಗ್ಲಿ, ಪಿ ಪಿ ಆಗ್ಲಿ, ಎಸ್ ಅಂಕಿ ಅವರಾಗ್ಲಿ, ಇವ್ರನ್ನ ಯಾವತ್ತು ನಮ್ಮ ಒಂದು ಸ್ವರ ಇದ್ದೇ ಇರುತ್ತೆ ಅನ್ನೋ ಒಂದು ಭಾವನೆ ಇರುತ್ತೆ. ಅಷ್ಟು ಒಂದು ಅಂದ್ರೆ ಅವ್ರ ಬಗ್ಗೆ ಎಷ್ಟೊಂದು ಹೇಳಕ್ಕಾಗತ್ತೆ, ಅವ್ರ ಬಗ್ಗೆ ಹೇಳಕ್ಕೆ ಅಸಾಧ್ಯ. ಅವ್ರ ಆಡಿರುವಂತ ಹಾಡುಗಳು, ಉಪಾಸನೆ ಆಗ್ಲಿ, ಮತ್ತ ಕಲ್ಲು ಸಕ್ಕರೆ ಆಗ್ಲಿ, ಆಮೇಲೆ ಸುಂದರ ಸ್ವಪ್ನಗಳು, ಆಮೇಲೆ ಮರೆಯದ ಹಾಡು, ಮರೆಯಲಾಗದ ಕತೆ, ಅವರೆಲ್ಲ ಹಾಡುಗಳು ಮರೆಯಕ್ಕೆ ಆಗದಿಲ್ಲ. ಒಂದೇ ಒಂದು ಹಾಡು ಆಡ್ತೀನಿ ಮೇಡಮ್.

0: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಕೆಳಗಡೆ ಕೇಳಿದ್ರಲ್ಲ ಒಳ್ಳೆಯ ಹಾಡನ್ನ ನೆನ್ಪು ಮಾಡ್ಕೊಂಡ್ರು. ಹೌದು, ಅವರು 9 ತಿಂಗಳ ಮಗುವಿನಿಂದ ಹಿಡಿದು 90 ಹಿರಿಯರವರೆಗೂ ಕೂಡ ಎಲ್ಲರಿಗೂ ಅಚ್ಚುಮೆಚ್ಚಾದಂತಹ ಗಾಯಕಿ ಎಸ್ ಜಾನಕಿಯವರು. ಯಾವುದೇ ಗೀತೆ ಇರ್ಬೋದು, ಅದಕ್ಕೆ ಒಂದು ಇವರೇ ಅಭಿನಯ ಮಾಡ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಒಂದು ಹಾಡನ್ನ ನಮಗೆ ಹೇಳ್ತಾ ಇದ್ರು ಅಂತಾನೆ ಹೇಳ್ಬೋದು, ಹಾಡನ್ನ ಹಾಡ್ತಾ ಇದ್ರು. ಮುಂದಿನ ಕರೆ ಕೇಳೋಣ. ಹಲೋ ಆಕಾಶವಾಣಿ.
1: ಹಲೋ ಮೇಡಮ್, ಗುಣಿಬುದಿಂದ ಜಯಮ್ಮ.
0: ಜಯಮ್ಮ ಅವರು, ಹೇಳಿ ಜಯಮ್ಮ ಅವರೇ, ಎಸ್ ಜಾನಕಿ ಅವರ ಮಾಡಿದಂತ ಹಾಡು ನಿಮಗೆ ಯಾವ್ದು ಇಷ್ಟ?
1: ಅವ್ರ ಹಾಡು ಎಲ್ಲಾವು ಇಷ್ಟಾನೆ ಮೇಡಮ್, ಅದು ಇದು ಅಂತ ಇಲ್ಲ. ಯಾವ ಹಾಡು ಮೇಡಮ್ ಇಲ್ಲ, ಎಲ್ಲಾದ್ರು ಪ್ರತಿ ಒಂದು ಹಾಡು ಇಷ್ಟಾನೆ.
0: ಇವಾಗ ಯಾವ ಹಾಡು ನೆನಪಾಗ್ತಿದೆ ನಿಮ್ಗೆ?
1: ಹಾಡು ಫಸ್ಟ್ ಅವ್ರ ಬಗ್ಗೆ ಮಾತಾಡ್ತೀನಿ.
0: ಹಾ ಹೇಳಿ.
1: ಅವ್ರ ಮತ್ತೆ ಮತ್ತೆ ಹುಟ್ಟಬರ್ಲಿ ಅಂತ ಬೇಡ್ಕೊಂತೀನಿ. ಅವ್ರ ಆತ್ಮಕ್ಕೆ ಸುಖ ಶಾಂತಿ ಕೊಡ್ಲಿ ಭಗವಂತ.
0: ಹೌದು,
1: ಆದ್ರೆ ಅವ್ರು ಬಿಟ್ಟಾಗಿದ್ರು ಬಹಳ
0: ದುಃಖದ ವಿಷಯ. ಅಂದ್ರೆ ಅವ್ರ ಯಾವಾಗ್ಲೂ ನಮ್ಮಲ್ಲಿ ಇದ್ದೇ ಇರ್ತಾರೆ ಅವ್ರ ಹಾಡಿನ ಜೊತೆಗೆ.
1: ಮೇಡಮ್, ನಾವ್ ಹಾಡ ಹಾಡಲ್ಲಿ ಮಾತಾಡೋ ನುಡಿಲಿ ಎಲ್ಲ ಅವರೇ ಇರ್ತಾರೆ. ಎಲ್ಲೆಲ್ಲೂ ನಾನು, ಎಲ್ಲೆಲ್ಲೂ ನಾನೇ ಅಂತ ಎಲ್ಲ ಎಲ್ಲ ಹಾಡಲ್ಲೂ ಅವ್ರ ಧ್ವನಿ ಇರ್ತಿತ್ತು. ಮತ್ತೆ ಮೇಡಮ್, ಇದು ಬುದ್ಧಿ ಮಾತು ಕೇಳಿ ಮುದ್ದು ಮಕ್ಕಳೇ ಅವ್ರದೇ ತಾನೆ.
0: ಹೇಳಿ.
1: ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಮಡಿಲ ಹೂಗಳೇ, ಮಾತಲ್ಲಿ ಹಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು, ನೀವು ಎಲ್ಲೇ ಇರಲಿ ನಾಳೆ ಹೀಗೆ ಇರಲಿ ಜನ ಮೆಚ್ಚುವಂತೆ

ಬಾಳೆ ನನ್ನ ಹೊನ್ನ ಹೋಗಳೇ ಮಾತಲ್ಲಿ ತವಿರಲೇಬೇಕು ನಿಮ್ಮ ನೆಡೆಯಲ್ಲಿ ತವಿರಲೇ.

0: ಧನ್ಯವಾದ ಕೆಲವು ಕರೆ ಮಾಡಿದಕ್ಕೆ.
1: ಧನ್ಯವಾದ ಮೇಡಮ್.
0: ಧನ್ಯವಾದ. ಕೇಳಿದ್ರೆ ಒಳ್ಳೆಯ ಹಾಡನ್ನು ಹೇಳಿದ್ರಲ್ವಾ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಗಳಲ್ಲೂ ಕೂಡ ಇವರು ಹಾಡನ್ನು ಹಾಡಿದ್ದಾರೆ. ಮುಂದಿನ ಕರೆ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ.
0: ಹಲೋ,
2: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು ಸರ್?
2: ನಾವು ಶಾಂತಾಚಾರ ಬಡಿಗೇರ್ ಅಂತ.
0: ಶಾಂತಾಚಾರ ಬಡಿಗೇರ್, ಹರಿಹರದಿಂದ. ಹಾಂ ಸರ್, ಹೇಳಿ. ಹಾ ಸರ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ?
2: ಚೆನ್ನಾಗಿದ್ರೆ ಮೇಡಮ್.
0: ಹಾ ಸರ್, ಹೇಳಿ.
2: ಇವತ್ತ ಗಾನಕ್ಕೆ ಹೋಗಲಿ, ಅವ್ರ ಕಳ್ಕೊಂಡು ಇವತ್ತ ಸಂಗೀತಕ್ಕ, ಸಂಗೀತ ಇದ್ರಲ್ಲೇ ಅವ್ರ ಕಳ್ಕೊಂಡು ಬಹಳ ಅನಾಥ ಆಗಿಬಿಡ್ರಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲ್ರಿ ಮೇಡಮ್.
0: ಹೌದು, ಎಷ್ಟು ಹೇಳಿದ್ರು ಸಾಲಲ್ಲ. ನಿಮ್ಗೆ ಯಾವ ಹಾಡು ಇಷ್ಟ? ಅವ್ರು ಹಾಡಿದ್ದು
2: ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಧ್ವನಿ ಕೊಡ್ತಿದ್ರು. ಚೆನ್ನಾಗಿ
0: ಹೌದು.
2: ಗಂಧದ ಗುಡಿಯಲ್ಲಿ ಮಗುವಿನ ರೀತಿ ಹಾಡು ಹೇಳ್ತಾ ಅವ್ರೆ, ಚೆನ್ನಾಗಿದೆ. ಅಂದ್ರೆ ಮಯೂರ ಚಿತ್ರದಲ್ಲಿ ಅಗಲಲ್ಲ ಇರಲು ಅಂತ ಹಾಡ ಇದಲ್ರಿ, ಅದು ತುಂಬಾ ಇಷ್ಟ ಆಗಿದೆ.
0: ಹೇಳ್ತೀರಾ?
2: ಇಲ್ಲ ಮೇಡಮ್, ನಮ್ದು ಹಾಡಂಗಿಲ್ಲ, ಏನಾದ್ರು
0: ಹೌದಾ? ಓಕೆ ಸರ್, ಕರೆ ಮಾಡಿದಕ್ಕೆ ಧನ್ಯವಾದ. ಅವ್ರ ಬಗ್ಗೆ ಮಾತಾಡಿದ್ರಿ, ಧನ್ಯವಾದ ಸರ್. ಹನ್ನೆರಡು ನಂದಿ ಪ್ರಶಸ್ತಿಗಳನ್ನ, 10 ಚಲನಚಿತ್ರಗಳಿಗೆ ಮತ್ತು 2 ಧಾರಾವಾಹಿಗಳಿಗೆ ಹಾಡಿದಂತ ಹಾಡುಗಳಿಗೆ ಇವರು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇವರು ಹಿನ್ನೆಲೆ ಗಾಯಕಿ ಅಲ್ಲದೆ ಸಂಗೀತ ಸಂಯೋಜಕಿ ಕೂಡ ಆಗಿದ್ರಂತೆ, ಎಸ್ ಜಾನಕಿ ಅಮ್ಮ ಅವರು. ಹಲೋ ಆಕಾಶವಾಣಿ ಭದ್ರಾವತಿ.
3: ನಮಸ್ತೆ.
0: ನಮಸ್ತೆ
3: ಮೇಡಮ್.
0: ಶುಭೋದಯ.
3: ಅನೀಂದ್ರ ಅಂತ, ಶಿವಮೊಗ್ಗದಿಂದ, ವಿನಮ್ಮ ನಗರ ಮೇಡಮ್.
0: ಹಾ ಸರ್, ಹೇಳಿ.
3: ಜಾನಕಿ ಅಮ್ಮನ ಬಗ್ಗೆನಾ? ಅವ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ದಿನಗಟ್ಟೆ ಆಗ್ಬಿಡುತ್ತೆ.
0: ತುಂಬಾನೇ
3: ಆಕೆ ಒಂದೇ ಒಳ್ಳೆ ಬಂದ್ರೆ ಲೆಜೆಂಡರಿ ಸಿಂಗರ್ ಅಂತಾರಲ್ಲ,
0: ದೇವಾಂಗ
3: ಸಂಬತ್ತರ ಅವರು ಹಾಡಿದ್ರು ಅಂದ್ರೆ ಅವರು ಅದರಲ್ಲೇ ಹಿಡಿತಾರೆ ಮೇಡಮ್. ಈಗ ನೋಡಿ, ಯಾವ ನಟಿಗೆ ಅವ್ರು ಹಾಡಿದ್ರು ಅವರೇ ಹಾಡ್ದಂಗೆ ಅನ್ಸುತ್ತೆ. ಹಾಗೆ ನಮ್ಮ ಎಸ್ ಪಿ ಬಿ ಅವರು ಹಾಗೆ ಮಾಡೋರು, ಅವ್ರಿಗೆ ಆಂಗಿಕ ಅಭಿನಯ ಬಾಡಿ ಲ್ಯಾಂಗ್ವೇಜ್ ಇದೆ, ಅದನ್ನ ಬರ್ತಿತ್ತು ಅಂತ ಅವ್ರಿಗೆ. ಹಾಗಾಗಿ ಅವ್ರು ಅದನ್ನ ಸಿಂಗರ್ನಾಗಿ ಹಾಡಿದ್ರೆ ಅವ್ರ ತರಾನೇ ಫಾಲೋ ಮಾಡ್ಕೊಂಡು ಹಾಡೋರು, ಅವ್ರು ಹಾಡ್ದಾಗೆ ಅನ್ಸೋದು. ಹಾಗೆ ಜಾನಕಿ ಅಮ್ಮ ಅವ್ರನ್ನ ಪ್ರೋಗ್ರಾಮ್ ಅಲ್ಲಿ ಅವರೇ ಒಂದ್ ಮಾತು ಹೇಳಿದ್ರು. ಜಾನಕಿ ಅಮ್ಮ ಅವ್ರು ಸಂಗೀತಕ್ಕೆ ಹೋದ್ರಂತೆ ಸಣ್ಣ ಮಗು ಇದ್ದಾಗ, ಮೊದಲನೇ ದಿವಸ ಅವರಿಗೆ ಪ್ರಾಕ್ಟೀಸ್ ಮಾಡ್ಸಕ್ಕೆ ಹೇಳ್ಕೊಟ್ರಂತೆ ಗುರುಗಳು. ಅವ್ರು ಪಾಂಡಿತ್ಯ ನೋಡ್ಬಿಟ್ಟು ಅವ್ರ ನಿನ್ನೆ ದಿನ ಕೀರ್ತನೆ ಕಲ್ಸಿದ್ರಂತೆ ಅವ್ರಿಗೆ.
0: ಅಷ್ಟೊಂದು ಪ್ರತಿಭೆ ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ, ಅಷ್ಟೊಂದು ಪ್ರತಿಭೆ ಇತ್ತು.
3: ಆಯ್ತಿತ್ತು ಮೇಡಮ್. ಆಮೇಲೆ ನೋಡಿ, ಅವ್ರಿಗೆ ಎಲ್ಲದಕ್ಕಿಂತ ನಿಗರ್ವಿ ಆಗಿದ್ರು. ಒಂಥರ ತಾನು ಸಿಂಗರ್ ಅಷ್ಟು ಇದು ಡೌಂಟ್ ವರ್ಕ್ ಅಂತಾರಲ್ಲ ಆ ತರ, ತುಂಬಾ ಸರಳ ವ್ಯಕ್ತಿತ್ವ, ಪಾಪ ಎಲ್ಲಾನು ಚೆನ್ನಾಗಿ ಮಾತಾಡ್ಸೋರು. ಏನಂದ್ರೆ ಪಾಪ ದುರ್ದೈವ, ಅವ್ರದ್ದು ಒಳ್ಳೆ ಹಾಡುಗಾರ ಕಳ್ಕೊಂಡ್ಬಿಟ್ರು ಗಾಯಕರು. ಎಸ್ ಟಿ ಬಿ ಹೋದ್ರು, ಯಾವ್ ನೋಡಿ ಸಣ್ಣ ಮಕ್ಕಳಿದ್ದಾಗೆಲ್ಲ ಆಕಾಶವಾಣಿ ರೇಡಿಯೋಲ್ ಬರ್ಬೇಕಾದ್ರೆ ಹೆಚ್ಚಾನಕಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಹೆಚ್ಚಾನಕಿ ಇವ್ರದ ಹೆಸರು ಜಾಸ್ತಿ ಕೇಳ್ತಾ ಇತ್ತು. ಚೆನ್ನಾಗಿತ್ತು, ಬಹಳ ದುರ್ದೈವ್ಯ. ಅವ್ರು ಹಾಡಿದ ಹಾಡುಗಳೆಲ್ಲ ಕೇಳಿದೀವಿ, ಅದು ಹೇಳಕ್ ಟ್ರೈ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ಲೇಡೀಸ್ ವಾಯ್ಸ್ ಅಂದ್ರೆ ಪಿಚ್ಚನ್ನು ಚೇಂಜ್ ಆಗುತ್ತಲ್ಲ ಮೇಡಮ್. ಹಾಗಾಗಿ ಅದ್ರ ಬಗ್ಗೆ ಮಾತಾಡಕ್ಕಷ್ಟೇ ಅವಕಾಶ ಸಿಕ್ಕಿದಕ್ಕೆ ತುಂಬಾ ಧನ್ಯವಾದ.
0: ಓಕೆ, ಧನ್ಯವಾದ ಸರ್ ಕರೆ ಮಾಡಿ ಮಾತಾಡೋದಕ್ಕೆ. ಒಳ್ಳೆ ವಿಷಯವನ್ನು ಹಂಚ್ಕೊಂಡ್ರೆ ನಿಮ್ಮೊಂದಿಗೆ, ಧನ್ಯವಾದ. ಕೆಲವರೇ ಬಯಲುದಾರಿ, ಸನಾದಿ ಅಪ್ಪಣ್ಣ, ಸೀತಾ, ಸಂಧ್ಯಾರಾಗ, ನಂದಾದೀಪ, ಗಾಳಿ ಮಾತು, ಗೆಜ್ಜೆ ಪೂಜೆ, ಎರಡು ಕನಸು, ಹೇಮಾವತಿ, ಹಾಗೆಯೇ ಮೈಸೂರು ಮಲ್ಲಿಗೆಯ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಈ ಹಾಡನ್ನು ಅವರಿಗೆ ಸಿ ಅಶ್ವಥ್ ಅವರು ಹಾಡಿಸಿದ್ರು ಅಂತ ಹೇಳಿ ಕೇಳ್ಪಟ್ಟಿದೀವಿ. ಮುಂದಿನ ಕರೆ. ಹಲೋ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಿರೋದು?
4: ಮರಿಯಾ, ಭದ್ರಾವತಿಯಿಂದ.
0: ಮರಿಯಾ ಅವರು ಭದ್ರಾವತಿಯಿಂದ. ಹೇಳಿ ಮರಿಯಾ ಅವರೇ, ಎಸ್ ಜಾನಕಿ ಅಮ್ಮರ ಬಗ್ಗೆ ನಿಮಗೆ.
4: ಜಾನಕಿ ಅಮ್ಮ ಬಗ್ಗೆ ಪದಗಳಿಲ್ಲ, ಮತ್ತೆ ಅವ್ರು ಹಾಡಿರೋ ಹಾಡುಗಳು ಒಂದು ಇದಾಗಿಲ್ಲ ನಮ್ಗೆಲ್ಲ. ಅವ್ರು ಹಾಡಿರೋ ಹಾಡೆಲ್ಲ ಫುಲ್ ನೆನಪಲ್ಲೇ ಇರುತ್ತೆ ನಮ್ಗೆ. ಅಗ್ಲಿರ್ಬೋದು, ಬಟ್ ಅವ್ರು ಹಾಡುಗಳು ಯಾವ್ದು ನಮ್ಮಿಂದ ಅಗ್ಲಕ್
0: ಸಾಧ್ಯನೇ ಇಲ್ಲ. ಹೌದು,
4: ಪ್ರತಿಯೊಂದು ಹಾಡುನು ಅವ್ರು ಅಷ್ಟು ಗಾನ ತಗೊಂಡಿದ್ದಾರೆ. ಅವ್ರ ಹಾಡು ಯಾವಾಗ್ಲೂ ನಾವಂತೂ ಕೇಳ್ತಾನೆ ಇರ್ತೀವಿ. ಹಳೆ ಸಾಂಗ್ಸ್ ಅವ್ರದ್ದು, ಎಸ್ ಪಿ ಬಿ ಸರ್ ಇದ್ದು, ಜಾನಕಿ ಅಮ್ಮಂದು, ತುಂಬಾ ಇಷ್ಟಪಟ್ಟು ಕೇಳ್ತೀವಿ. ಬೇರೆ ಯಾವ್ದನ್ನು ನಾವು ಕೇಳಕ್ ಇಷ್ಟಪಡಲ್ಲ. ಅದು ನಮ್ಮ ಆಕಾಶವಾಣಿಯಲ್ಲಿ ಬರೋ ಸಾಂಗ್ಸ್ ಅವ್ರದ್ದೇ ಇರುತ್ತೆ ಎಷ್ಟೊಂದು. ಹಂಗಾಗಿ ತುಂಬಾ ಬೇಜಾರ್ ಆಗುತ್ತೆ, ಆದ್ರೂ ಅವ್ರ ಹಾಡುಗಳಿದೆ ಅಲ್ಲ ಅನ್ನೋದು ಒಂದು ಖುಷಿ ಇದೆ.
0: ಇಷ್ಟು ಸಾವಿರ ಹಾಡುಗಳನ್ನು ನಮಗೆ ಕೊಟ್ಟಿದಾರಲ್ಲ.
4: ಹಾ ಮೇಡಮ್, ಹಂಗಾಗಿ ಅಗ್ಲಿದಾರ ಅನ್ನೋದು ಒಂದು ಬೇಜಾರ್ ಇದ್ರೆ, ಅವ್ರು ಇನ್ನು ನಮ್ ಜೊತೆ ಅವ್ರ ಹಾಡುಗಳಿಲ್ಲ ಇದಾವಲ್ಲ ಅನ್ನೋದು ತುಂಬಾ ಖುಷಿ ಆಗತ್ತೆ.
0: ಯಾವ ಹಾಡು ನೆನಪಾಗ್ಬೋದ ಇವಾಗ ಯಾವ್ದಾರು?
4: ಅವಳ ಹೆಜ್ಜೆ ಫಿಲಂ ಇಂದು, ಬಂದೆಯ ಬಾಳಿನ ಬೆಳಕಾಗಿ.

0: ಬಂದೆಯ ಪ್ರೇಮದ ಸಿರಿಯಾಗಿ ಅದೊಂದು ಹಾಡು ತುಂಬಾ ಇಷ್ಟ, ನನ್ ಫೇವ್ರೆಟ್ ಹಾಡಿದಾರ ಅವ್ರು ಮೇಡಮ್, ಎಲ್ಲಾನು ಫೇವ್ರೆಟ್ ಅದು ಎಲ್ಲರಿಗೂ, ಬಟ್ ನನಗೆ ತುಂಬಾ ಇಷ್ಟ ಪಟ್ಟು ಕೇಳ್ತೀನಿ ನಾನು ಆ
1: ಸಾಂಗ್. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೊಡೋಣ ಎಸ್ ಜಾನಕಿ ಅಮ್ಮನವರ ಕುರಿತು ನಾವು ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 0828220074. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 10:43:32. ಮುಂದಿನ ಕರೆ. ಹಲೋ ಆಕಾಶವಾಣಿ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ನಿಮ್ಮ ಸರ್ ಮಾತಾಡ್ತಿರೋದು?
2: ಚಂದ್ರಶೇಖರ್
1: ಅವರು. ಎಲ್ಲಿಂದ ಸರ್ ಗೊತ್ತಾಗ್ಲಿಲ್ಲ?
2: ಚಿಂಚನಹಳ್ಳಿ.
1: ಚಿಂಚನಹಳ್ಳಿ ಯಾವ ಊರತ್ರ ಇದೆ?
2: ಭದ್ರಾವತಿ ತಾಲೂಕು ಚಿಂಚನಹಳ್ಳಿ.
1: ಓಕೆ ಓಕೆ.
2: ಇವತ್ತು ತುಂಬಾ ಬೇಜಾರಾಗ್ತಿದೆ ಮೇಡಮ್. ಆದ್ರೂ ಅದ್ರಲ್ಲಿ ಒಂದ್ ಸಂತೋಷ ಅಂದ್ರೆ ಅವ್ರು ಆಡ್ತಕ್ಕಂತ ಹಾಡುಗಳು ನಮ್ ಜೀವೇ ಹತ್ರ ಗುಣಗುಡ್ತವೆ. ಮತ್ತೆ ಸಾಧ್ಯವಾದಷ್ಟು ಅವರ ಶಿಕ್ಷಕರನ್ನ ವೃದ್ಧಿ ಮಾಡೋರಲ್ಲ, ಅದು ಮುಂದುವರಿತಾ ಹೋಗುತ್ತೆ ಮೇಡಮ್. ನಾವು ಅವ್ರ ಶಿಕ್ಷಕರಲ್ಲಿ, ನಾವು ಅವರ ವಿದ್ಯಾರ್ಥಿಗಳಲ್ಲಿ, ಸರಿ ಅವ್ರ ವಿದ್ಯಾರ್ಥಿಗಳಲ್ಲಿ ಅವರ ಧ್ವನಿಯನ್ನು ನಾವು ಕೇಳಲಿಕ್ಕೆ ಇಷ್ಟಪಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಮರವಂತೂ ಆಗೋದಿಲ್ಲ. ಇದು ಸಂಗೀತ ಲೋಕಕ್ಕೆ ಒಂದು ತುಂಬಾ ನಷ್ಟ. ನಮ್ ಕನ್ನಡ ಭಾಷೆ ಒಂದೇ ಅಲ್ಲ, ತಮಿಳು, ತೆಲುಗು, ಮರಾಠಿ, ಶ್ರೀಲಂಕದ ಭಾಷೆ ಎಲ್ಲಾದ್ರೂ ಆಡೋರಲ್ಲ. ಅದು ನಿಜಕ್ಕೂ ಅಪರೂಪವಾದ ವ್ಯಕ್ತಿ ಅಂತ ಹೇಳ್ಬೋದು ಅಂತ ನನ್ನ ಅನ್ಸುತ್ತೆ ಮೇಡಮ್. ಅವ್ರ ಬಗ್ಗೆ ಮಾತಾಡಕ್ ಹೋದ್ರೆ ಮಾತು ಬರ್ತಾ ಇಲ್ಲ, ಬದ್ಲು ಬರ್ತಾ ಇದೆ. ತುಂಬಾ ಬೇಜಾರಾಗ್ತಾ ಇದೆ, ಯಾಕೆ ನಾವು ದಿನ ಅವ್ರ ಹಾಡುಗಳನ್ನ ಆಕಾಶವಾಣಿಯಲ್ಲಿ ಕೇಳ್ತಾ ಇರ್ತೀವಲ್ಲ, ಹಂಗಾಗಿ. ಮತ್ತ ಅವ್ರ ಸರಳತೆ ಇದೆಯಲ್ಲ, ಯಾವ್ದೇ ಒಂದ್ ಫಂಕ್ಷನ್ ಹೋಗ್ಲಿ ಇವತ್ತಿನ ಕಾಲ ಬೇಕಾದಂಗೆ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ ಅವ್ರು. ಒಂದ್ ಸಿಂಪಲ್ ಒಂದ್ ಹಣೆ ಒಂದ್ ವಿಭೂತಿ ಕಟ್ಟಿ ಹೊಡ್ಕೊಂಡು ಸರಳವಾಗಿರ್ತಾರಲ್ಲ,
1: ಸರಳ ಸಜ್ಜನಿಕೆ.
2: ಆ ಸರಳತೆನ ನಾವು ಎಲ್ಲ ಪ್ರತಿಯೊಬ್ರು ಪಾಲನೆ ಮಾಡ್ಕೊಂಡು ಹೋದ್ರೆ ಎಷ್ಟೋ ಜನ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ಅದೊಂದು ಉದಾಹರಣೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅವ್ರ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು
1: ಧನ್ಯವಾದ. ನಿಮ್ಗೂ ಕೂಡ ಧನ್ಯವಾದ ಕರೆ ಮಾಡಿದಕ್ಕೆ. ಹಿಂದಿ ಚಲನಚಿತ್ರ ಗೀತೆಗಳನ್ನ ಕೂಡ ಎಸ್ ಜಾನಕಿ ಅಮ್ಮವರು ಹಾಡಿದರೆ. ಕಿಶೋರ್ ಕುಮಾರ್ ಅವರ ಜೊತೆಗೆ ಸಾಕಷ್ಟು ಯುಗಳ ಗೀತೆಗಳನ್ನ ಇವರು ಹಾಡಿದರೆ. ಬಪ್ಪಿಲಹರಿ ಅವರು ಎಸ್ ಜಾನಕಿ ಅಮ್ಮವ್ರನ್ನ ಮೆಚ್ಕೊಂಡಿದ್ದಾರೆ, ಹಾಡು ಇಷ್ಟು ಚೆನ್ನಾಗಿ ಹಿಂದಿ ಹಾಡುಗಳನ್ನ ಹಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಅವರ ಕಂಠದಲ್ಲಿ ಮೂಡಿ ಬಂದ ಹಿಂದಿ ಚಲನಚಿತ್ರ ಗೀತೆ ಅಂತಂದ್ರೆ ಸುರ್ ಸಂಗಮ್, ಸಾಹೇಬ್, ಜ್ಯೋತಿ, ಮರ್ದ್, ಧರ್ಮ ಅಧಿಕಾರಿ, ಆಖ್ರಿ ರಾಸ್ತಾ, ನಾಚೆ ಮಯೂರಿ, ಸತ್ಯಮೇವ ಜಯತೆ, ತೇರಲಿಗೆ, ಇಷ್ಟೊಂದು ಹಾಡುಗಳನ್ನು ಇಷ್ಟೊಂದು ಚಿತ್ರಗಳಿಗೆ ಅವರು ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ಮುಂದಿನ ಕರೆ. ಹಲೋ ಆಕಾಶವಾಣಿ ಭದ್ರಾವತಿ.
3: ಹಲೋ ಆಕಾಶವಾಣಿ.
1: ಹಾ ಸರ್, ಯಾರು ಮಾತಾಡ್ತಿರೋದು? ನಟರಾಜ್ ಅವರು. ನಮಸ್ತೆ ಸರ್.
3: ನಮಸ್ತೆ.
1: ನಮಸ್ತೆ.
3: ಅದೇ ಈಗ ಕಾರ್ಯಕ್ರಮ ಇದೆಯಲ್ಲ, ಅದೇ ಯಕ್ಷಗಾನಕ್ಕೆ ಕೇಳಿ ನಮಗೆ ಬೆಳಗ್ಗೆ ಬಹಳ ಬೇಜಾರಾಯ್ತು. ಆಮೇಲೆ ಅವರ ಕಂಠನೆ ನಮ್ಮ ಧ್ವನಿಯಲ್ಲಿ ಅರ್ಧ ಅಳವಡಿಸ್ಕೊಂಡಾಗಿದೆ. ನಾವು ನಮಗೆ ಅದ ಅವ್ರ ಧ್ವನಿನ ಹೇಳಿ ಹೇಳಿ ನಮಗೆ ಇದಾಗ್ಬಿಟ್ಟಿದೆ, ರೂಢಿ
1: ಆಗ್ಬಿಟ್ಟಿದೆ
3: ಕಂಠ. ಈ ಕೆಲವರು ನಮಗೆ ತಮಾಷೆ ಮಾಡ್ತ ನೀವೇ ಜಾನಕಿ ಅವರ ಆಗ್ತದೆ. ಹಾಗಾಗಿ ಬಹಳ ನಮ್ಗೆ ಇದು ಇದಾಗಿದ್ರು ನಮ್ಗೆ ಅವ್ರ ಅಭಿಮಾನಿ ಆಗಿ ಇದ್ವಿ ನಾವು. ಬಹಳ ಬೇಸರ
1: ಆಗಿತ್ತು. ಹೌದು
3: ಮೇಡಮ್, ನಮಗೆ ಅವರ ಹಾಡುಗಳು ಯಾವ್ ಬೇಕಾದ್ರು ನಾವು ಬಾಯಲ್ಲಿ ಹೇಳ್ಬೋದು, ಯಾವ ಮನಸ್ಸಿನಾಗ ಯಾವ ಟೈಮ್ ನಲ್ಲಿ ಎನಿ ಟೈಮ್ ನಲ್ಲಿ ನಾವು ಅವ್ರ ಬಾಯಲ್ಲಿ ಯಾವ್ ಬೇಕಾದ್ರೂ ಹೇಳ್ಬೋದು. ಆಮೇಲೆ ನಾನು ಒಂದು ಅವರ ಹಾಡನ್ನ ಬಹಳ ನನಗೆ ಆಸೆ ಹುಟ್ಟಿದ್ದು ಅಂದ್ರೆ ನಾರಿಮುನಿ ಬರೆ ಮಾರಿ ಚಿತ್ರದಿಂದ ಕೃಷ್ಣ ಅಂತ ಒಂದು ಹಾಡು ಬರ್ತೀನಿ. ಅದನ್ನ ಆ ಹಾಡು ನನಗೆ ತುಂಬಾ ಇಷ್ಟ. ಆ ಹಾಡು ನಾನು ಸ್ವಲ್ಪ ಹೇಳ್ತೀನಿ.
1: ಸರ್ ಹೇಳಿ.
3: ಕೃಷ್ಣ ಗೋಪಿ ನೀನೇ ಗೋಪಾಲ.

0: la copilola yeko kala ee jagavella ninna de jana etake ilila gopal krishna etake ilila gopilola yeko kala.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕೇಳಿಗರೆ, ಎಸ್ ಜಾನಕಿ ಅಮ್ಮರ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಕೇಳುಗರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಹಲೋ ಆಕಾಶವಾಣಿ.
2: ಹಲೋ, ನಮಸ್ಕಾರ.
1: ನಮಸ್ತೆ, ಯಾರು ಸರ್ ಮಾತಾಡ್ತಾ ಇರೋದು?
2: ಸತೀಶ್ ಕುಮಾರ್ ಮೇಡಮ್, ಸಾಲಿಗ್ರಾಮ ಉಡುಪಿ.
1: ಉಡುಪಿಯಿಂದ ಸತೀಶ್ ಕುಮಾರ್ ಅವರು.
2: ಹೌದು, ನಮ್ಮ ಸಂಗೀತ ಸಾಮ್ರಾಜ್ಞಿ ಎಸ್ ಜಾನಕಮ್ಮನವರು ಇಲ್ಲ ಹೇಳಿದ ಕೂಡಲೇ ಬಹಳ ಬೇಸರದ ಸಂಗತಿ ಅಲ್ಲ ಸರ್?
1: ಹೌದು ಹೌದು
2: ಅಲ್ವಾ?
1: ಹೌದು, ಬೇಸರದ ಸಂಗತಿನೇ.
2: ಹೌದು, ಎಲ್ಲ ಸಂಗೀತ ಪ್ರಿಯರಿಗೆ ಒಂದು ಬಹಳ ಆಘಾತದ ಸಂಗತಿ. ಚಿಕ್ಕ ಮಕ್ಕಳಿಂದ ವರಿಷ್ಠರವರೆಗೆ ಎಲ್ಲರೂ ಮೆಚ್ಚುವಂತ ಹಾಡುಗಳನ್ನೇ ಹಾಡಿದವರು.
1: ಹೌದು
2: ಅಲ್ವಾ?
1: ಹೌದು. ನಿಮ್ಗೆ ಯಾವ ಹಾಡು ಇಷ್ಟ ಆಗುತ್ತೆ?
2: ಅವ್ರ ಬಗ್ಗೆ ಒಂದೆರಡು ಸ್ವಲ್ಪ ವಿಶೇಷವಾದ ಕುತೂಹಲ ವಿಷಯ ಒಂದೆರಡು
1: ಹೇಳ್ತೇನೆ.
2: ಒಂದೇದು, ಅವರು ಬಾಲಕಿಯಾಗಿರುವಾಗ ಅವ್ರ ಮನೆಯವರು ಸಂಗೀತ ಗುರು ಶಾಸ್ತ್ರೋಕ್ತವಾಗಿ ಸಂಗೀತ ಕಲಿಬೇಕು ಹೇಳಿ ಸಂಗೀತ ಗುರುಗಳ ಹತ್ರ ಕರ್ಕೊಂಡು ಹೋದ್ರಂತೆ. ಆವಾಗ ಸಂಗೀತ ಗುರುಗಳು ಇವರ ಧ್ವನಿ ಅಲ್ಲಿ ಸರಿಗಮಪ ಆರೋಹ ಅವರೋಹ ಮಾಡಿದ ಕೂಡಲೇ ಹೇಳಿದ್ರಂತೆ, ಇನ್ನ ಸ್ವರದಲ್ಲೇ ಸಂಗೀತ ಸರಸ್ವತಿ ಇದ್ದಾಳೆ, ಯಾವುದೇ ರೀತಿಯ ಇಲ್ಲಿ ಸಂಗೀತದ ನಿಮ್ಮ ಇದು ಯಾವುದು ಪಾಠ ಬೇಡ, ನಿತ್ಯ ಅಭ್ಯಾಸ ಮಾಡು ಸಾಕು, ಅದೇ ಒಂದು ನಿನಗೆ ಗುರು ಅಂತ ಹೇಳಿ ಕಳಿಸಿಕೊಟ್ರಂತೆ. ಆದ್ರಿಂದ ಅವರು ಸಂಗೀತ ಅಂದ್ರೆ ಸಂಗೀತ ಸರಸ್ವತಿಯನ್ನು ನಾಲಿಗೆಯಲ್ಲೇ ಇಟ್ಟುಕೊಂಡವರು. ಮತ್ತೆ ಶ್ರೀಕೃಷ್ಣನ ಪರಮ ಭಕ್ತರಾದ್ರಿಂದ ಏನೋ ಒಂದು ಅಗೋಚರ ದಿವ್ಯ ಶಕ್ತಿ ಕೃಷ್ಣನ ಮೋಹನ ಮುರಳಿ ಮೊಳಲಿನ ಒಂದು ಶ್ರುತಿ ಇದೆ ಅಂತ ಕಾಣ್ತದೆ. ಹೌದು, ಮತ್ತೆ ಮತ್ತೊಂದು ವಿಶೇಷವಾದ ಏನಂದ್ರೆ 50-60 ದಶಕದಲ್ಲಿ ಒಂದು ವಿಶೇಷ ಒಂದು ಸಂದರ್ಭ ಬಂದಿತ್ತು ಅವರ ಇದು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ. ಒಮ್ಮೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಒಂದು ಹಾಡಿಗೆ ಡುವೆಟ್ ಹಾಡಿಗೆ ಮೇಲ್ ವಾಯ್ಸಿನವರು ಬಂದಿಲ್ಲ ಯಾವ್ದೋ ಕಾರಣದಿಂದ. ಆವಾಗ ಅಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ರಂತೆ, ವೆಯ್ಟ್ ಮಾಡಿದ್ರು ಕಡೆಗೆ ಇಲ್ಲ ರೆಕಾರ್ಡಿಂಗ್ ಆಗ್ಲೇಬೇಕು ಅಂತ ಪರಿಸ್ಥಿತಿ ಇತ್ತಂತೆ. ಕಡೆಗೆ ರೆಕಾರ್ಡಿಂಗ್ ನಲ್ಲಿ ಆ ಮೇಲ್ ವಾಯ್ಸ್ ಎಸ್ ಜಾನಕಮ್ಮನವರೇ ಹಾಡಿ ಗೀತೆಯನ್ನು ಸೈ ಮತ್ತು ಜೈ ಅನ್ಸಿಬಿಟ್ಟಿದ್ರು.
1: ಗಂಡಸರು
2: ವಾಯ್ಸ್ ಸಹ ಹಾಡಿದ್ರು, ಏಕೈಕ ಒನ್ ಅಂಡ್ ಓನ್ಲಿ ಅಂದ್ರೆ ಎಸ್ ಜಾನಕಮ್ಮ. ಅಂದ್ರೆ ಅವರು ಮಕ್ಕಳ ಸ್ವರ ಮಾಡ್ತಾರೆ, ಮುದುಕಿಯರ ಸ್ವರ ಮಾಡ್ತಾರೆ, ಮತ್ತೆ ನಾಟಿ ಗರ್ಲ್ ಸ್ವರ ಮಾಡ್ತಾರೆ, ಅದೆಲ್ಲ ವಿಷಯ ಬೇರೆ. ಆದ್ರೆ ಗಂಡಸರ ಸ್ವರ ಮಾಡುವುದು ಅದು ಅಸಾಮಾನ್ಯ.
1: ಹೌದೌದು,
2: ಅಂತ ಒಂದು ಚಮತ್ಕಾರ ಕೂಡ ಮಾಡಿದ್ದಾರೆ. ಮತ್ತೆ ಇಳೆಯ ರಾಜ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಲ್ಲಿ ಹೇಳಿದ್ರು, ಎಸ್ ಜಾನಕಮ್ಮನವರಂತ ಒಂದು ಅವರು ನೂರಾರು ಗಾಯಕರ ಹತ್ರ ಎಲ್ಲ ಆಡಿಸಿದ್ದಾರಲ್ಲ, ಅವರು ದಿಗ್ಗಜ ಸಂಗೀತ ನಿರ್ದೇಶಕರಲ್ಲ, ಎಸ್ ಜಾನಕಮ್ಮನ ಅಂತ ಒಂದು ಎಕ್ಸ್ಪ್ರೆಷನ್ ಇಟ್ಟು ಹಾಡುವವರನ್ನು ನಾನು ಎಲ್ಲಿಯೂ ನೋಡ್ಲಿಲ್ಲ ಅಂತ ಹೇಳಿದ್ದಾರೆ.
1: ಅದಕ್ಕೆ ಅವರಿಗೆ ಎಕ್ಸ್ಪ್ರೆಷನ್ ಕೀಪಿಂಗ್ ಅಂತ ಹೇಳಿ ಕರೀತಿದ್ದಾರೆ.
2: ಎಕ್ಸ್ಪ್ರೆಷನ್ ಯಾರ್ಯಾರಿಗೆ ಯಾವ ರೀತಿಯ ಎಕ್ಸ್ಪ್ರೆಷನ್ ಸಂದರ್ಭಕ್ಕೆ ತಕ್ಕ ಎಲ್ಲ ಕೊಡುವಂತ ಏಕೈಕ ಗಾಯಕಿ ಅಂತ ಹೇಳಿದ್ದಾರೆ. ಮತ್ತೆ ಎಸ್ ಜಾನಕಮ್ಮನವರು ಇನ್ನೊಂದು ಸಣ್ಣ ವಿಶೇಷ ಏನಂದ್ರೆ, ಹೊಸತಾಗಿ ನಟಿಯರು ಬಂದ ಚಿತ್ರಗಳಿಗೆ ಅವರನ್ನ ರೆಕಾರ್ಡಿಗೆ ಕರೀತಾರಲ್ಲ, ಅವಾಗ ಮೊದಲು ಆ ನಟಿಯನ್ನು ಮಾತಾಡಿಸಿಕೊಳ್ತಾರಂತೆ ಅವರು ನಟಿಯ, ಯಾಕಂದ್ರೆ ಇವರ ಸ್ವರ ಹೇಗಿದೆ, ಇವರ ಸ್ವರ ಶ್ರುತಿ ಹೇಗಿದೆ, ಅದಕ್ಕೆ ತಕ್ಕ ಟೆಂಪೊ ಇಟ್ಟು ಹಾಡ್ಬೇಕಲ್ವಾ, ಯಾಕಂದ್ರೆ ನಟಿಯ ಭಾವ ಬರ್ಬೇಕಲ್ಲ ಅಲ್ಲಿ. ಆ ತರದ ಒಂದು ಚಮತ್ಕಾರಿಕ ತಂತ್ರ ಕೂಡ ಅವ್ರ ಹತ್ರ ಇತ್ತಂತೆ. ಒಟ್ಟಾರೆ ಮೇಲೆ ಈಗ ನವ ಗಾಯಕರಿಗೆ ಅವರು ಐಕಾನ್,
1: ಮಾದರಿಯಾಗಿದ್ದಾರೆ ಅವರು.
2: ಹೌದು, ಆದ್ರಿಂದ ಅವರನ್ನು ಎಷ್ಟು ಹೇಳಿದ್ರು ಕಡಿಮೆ. ಎಲ್ಲಿವರೆಗೆ ಚಿತ್ರರಂಗ ಚಿತ್ರ ರಸಿಕರು ಇರ್ತಾರೆ ಸಂಗೀತ ಪ್ರಿಯರು, ಅಲ್ಲಿಯವರೆಗೂ ಅವರು ಮನದಲ್ಲಿ ಹಚ್ಚಿಯಾಗಿ ಉಳಿದಿರ್ತಾರೆ ನೋಡಿ.
1: ಹೌದು ಸರ್, ಒಳ್ಳೆಯ ವಿಷಯಗಳನ್ನ ಹಂಚಿಕೊಂಡಿದ್ದೀರಾ.
2: ಲೈನ್ ಹೇಳ್ತೇನೆ ನಮ್ಮ ಇಷ್ಟದ್ದು, ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರ.

0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಒಳ್ಳೆಯ ವಿಷಯಗಳನ್ನು ಹಂಚಿಕೊಂಡ್ರಿ, ಧನ್ಯಗಳು. ತಿಳಿದ್ರೆ ಕೇಳಿದ್ರಲ್ಲ, ಎಷ್ಟೊಂದು ಒಳ್ಳೆಯ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು ಉಡುಪಿಯಿಂದ ಕರೆ ಮಾಡಿದಂತ ಸತೀಶ್ ಕುಮಾರ್ ಅವರು. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
1: ಹಲೋ.
0: ಹಾ ಸರ್, ನಮಸ್ತೆ. ಯಾರು ಮಾತಾಡ್ತಿರೋದು?
1: ನಮಸ್ಕಾರ, ಲಕ್ಷ್ಮಿ ಮಲ್ಲಿಕಾರ್ಜುನ್ ಜನಪುರ.
0: ಹಾ, ಜನಪುರದಿಂದ ಹೇಳಿ.
1: ಲಕ್ಷ್ಮಿ ಅಮ್ಮರ, ಜಾನಕಿ ಅಮ್ಮರ ತೀರ್ಕೊಂಡಿದ್ದು ಬಹಳ ವಿಷಾದ ಆದ ಸುದ್ದಿ. ಅವರ ಹಾಡಿನಲ್ಲಿ ನಾನೊಂದು ಹಾಡು ಹಾಡ್ತಾ ಇದ್ದೀನಿ, ಪೂಜಾ ಫಲ ಪಿಕ್ಚರ್ ಇಂದ. ನಾಗರಾಜನೇ ಬಾಳಲ್ಲಿ ಬಲು ನೊಂದೆನು, ನಿನ್ನಿಂದಲೇ ಎಂದೆನು, ಕಾಣನನ್ನು ದಾರಿಯ ತೋರಿ ದರ್ಶನ ನೀಡಯ. ನಾಗರಾಜನೇ ನಾಗರಾಜನೇ, ಯಾವುದು ಜನುಮದ ಪಾಪಕ್ಕೆ ನಿಂದು, ಈ ಪರಿವೇದನೆ ನೀ ನೀಡಿದೆ, ನೊಂದರೆ ತಾಪೇ ಸಂತಸ ನಿನಗೆ, ಕರುಣಾಳು ದಯ ತೋರಿ ಕಾಪಾಡಯ. ನಾಗರಾಜನೇ ನಾಗರಾಜನೇ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕೆಳಗಡೆ ಎಸ್ ಜಾನಕಿ ಅಮ್ಮರ ಕುರಿತು ನಾವು ಫೋನಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 0828222200707. ಸಮಯ ಈಗಾಗಲೇ 10:54 ಆಗಿಬಿಟ್ಟಿದೆ. ಇನ್ನು ಕೇವಲ 5 ನಿಮಿಷಗಳ ಸಮಯ ಇದೆ. ನೋಡೋಣ ಕರೆ ಯಾರು ಮಾಡಿದ್ದಾರೆ. ಹಲೋ ಆಕಾಶವಾಣಿ.
2: ಹಲೋ, ನಮಸ್ಕಾರ ಮೇಡಮ್. ನಾನು ಶಿಕಾರಿಪುರದ ಲೋಕೇಶ್ ಮಾತಾಡ್ತಿದ್ದೀನಿ.
0: ಶಿಕಾರಿಪುರದಿಂದ ಲೋಕೇಶ್ ಅವರು ಹೇಳಿ ಸರ್.
2: ಹೌದು ಮೇಡಮ್.
0: ಎಸ್ ಜಾನಕಿ ಅಮ್ಮರ ಕುರಿತು ನಿಮ್ಮ ಅನಿಸಿಕೆ?
2: ಜಾನಕಿ ಅಮ್ಮ ನಮ್ಮ ಸಂಗೀತದ ಪೂರ ದುಃಖ ಪಡುವಂತ ಪರಿಸ್ಥಿತಿ ಆಗಿ ಹೋಯ್ತಮ್ಮ. ಏನ್ ಮಾಡಿದೆ, ಹುಟ್ಟಿದ ಮನುಷ್ಯ ಸಾಯಲೇಬೇಕು. ನಮ್ಮ ಕರ್ನಾಟಕ ಸಂಗೀತಕ್ಕೆ ಕೊಟ್ಟಿರುವ ದುಡ್ಡು ಮಾಡಿರುವ ಸೇವೆ ಎಂದು ಅಪಾರವಾಗಿ.
0: ಹೌದು ಸರ್.
2: ಈಗಲಾದ್ರೂ ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟು ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಡ್ಕೊಳ್ತೇನೆ. ಅವ್ರ ಹಾಡಿನ ಹಾಡುಗಳು ಪ್ರತಿಯೊಂದು ಸಂದರ್ಭದಲ್ಲಿ ಯಾವ ಯಾವ ವಯಸ್ಸಿನ ಧ್ವನಿ ಕೊಟ್ಟ ಎಲ್ಲರಿಗೊಂದು ಇಂಪಾದ ಜ್ಞಾನದಿಂದ ಕರ್ನಾಟಕ ಕನ್ನಡಿಗರನ್ನೇ ಮನರಂಜಿಸಿದ್ದಾರೆ ಮೇಡಮ್. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟು ಪುನರ್ಜನ್ಮದೊಂದಿಗೆ ಕರ್ನಾಟಕ ಸಂಗೀತ ಎಲ್ಲಿ ತನ ಇರುತ್ತೆ ಅಲ್ಲಿ ತನ ಪುನರ್ಜನ್ಮ ಹುಟ್ಟಿ ಬರಲಿ ಎಂಬುದೇ ನಮ್ಮ ಆಸೆ ಮೇಡಮ್.
0: ಓಕೆ ಸರ್, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಜಾನಕಿ ಅವರು ರಾಜ ನಾಗೇಂದ್ರ, ಇಳಯರಾಜ, ಎಂ ಎಸ್ ಬಾಪುರಾಜ್, ಎಂ ರಂಗರಾವ್, ವಿಜಯ ಭಾಸ್ಕರ್ ಹೀಗೆ ಸಾಕಷ್ಟು ಜನ, ಜಿ ಕೆ ವೆಂಕಟೇಶ್ ಅಂತವರ ಎಲ್ಲ ಸಂಗೀತ ನಿರ್ದೇಶಕರ ಒಂದು ಗಣನೆಯಲ್ಲಿ ಅವರು ಪಳಗಿದ್ದಾರೆ. ಅವರೊಟ್ಟಿಗೆ ಇರುವ ಕೆಲಸವನ್ನ ಮಾಡುತ್ತಾರೆ. ಹಲೋ ಆಕಾಶವಾಣಿ.
3: ಹಲೋ ಮೇಡಮ್, ನಮಸ್ತೆ.
0: ಸುಮಿತ್ರಾ ಮಾಂಡ್ರೆ ಅವರು ಶಿವಮೊಗ್ಗದಿಂದ. ಹೇಳಿ ಸುಮಿತ್ರಾ ಅವರೇ.
3: ಜಾನಕಿ ಬಗ್ಗೆ ಎಷ್ಟ್ ಹೇಳಿದ್ರೆ ಕಡಿಮೆನೆ. ಜ್ಞಾನ ಹೋಗಿಲ್ಲೇ ಅವರು ಅಜರ ಮರ ಜ್ಞಾನ ಇದಕ್ಕೆ ಮೇಡಮ್ ಅವರು ಅಂದ್ರೆ ಅವ್ರು ಹಾಡಿರೋ ಹಾಡುಗಳು ಒಂದಲ್ಲ ಎರಡಲ್ಲ ಎಲ್ಲಾ ಹಾಡುಗಳು ತುಂಬಾ ತುಂಬಾ ಚೆನ್ನಾಗಿದಾವೆ. ಎಲ್ಲಾರ ಮನಸ್ಸಲ್ಲೂ ಎಲ್ಲರಲ್ಲೂ ಇದಾರೆ ಮೇಡಮ್ ಅವರು. ಹೋಗಿದ್ದು ನಮ್ ಎಲ್ಲರ ಮನಸ್ಸಲ್ಲೂ ಇದೆ, ಇಡೀ ಸಂಗೀತ ಲೋಕದಲ್ಲೇ ಅವ್ರು ಇದಾರೆ ಮೇಡಮ್, ಜೀವಂತವಾಗಿ ಇದಾರೆ.
0: ಹೌದು. ನಿಮಗೆ ಯಾವ ಹಾಡು ಇಷ್ಟ ಅವ್ರ ಹಾಡಿರೋದು?
3: ತಂದೆ ಪೂರ್ಣಿಮಾ ನಾ ಪ್ರೇಮದರ ಮನೆಯಲ್ಲಿ ಹೋಯಿ ಹೋಗ ಸಿರಿಯನ ಕಂಡೆ ನಂದಿದೆಯ ಸಿಂಹಾಸನದಿ
0: ವಿಜಯವಾಣಿ ಚಿತ್ರದ ಒಳ್ಳೆ ಹಾಡನ್ನ ನೆನ್ಪು ಮಾಡ್ಕೊಂಡು ಹೇಳಿದ್ರಿ.
3: ತುಂಬಾ ತುಂಬಾ ಇಷ್ಟ ಮೇಡಮ್, ಪದೇ ಪದೇ ಕೇಳ್ತಾ ಇರ್ತೀರಿ. ಮತ್ತೆ ಮೊದಲಿಂದ ತಾವ್ರ ಯಾರಳಿತು ಯಾವ ಹಾಡು ಅನ್ನಂಗಿಲ್ಲ ಮೇಡಮ್,
0: ಎಲ್ಲ ಹಾಡುಗಳು ಇಷ್ಟನೇ ಅಲ್ವಾ?
3: ಇಷ್ಟ ಮೇಡಮ್ ನನಗೆ, ಯಾವ್ದ್ರ ಬಗ್ಗೆ ಇದ್ದಿದ್ದಿಲ್ಲ ಮೇಡಮ್. ಎಸ್ ಜಾನಕಿ ಬಗ್ಗೆ ನೆನ್ನೆಯಿಂದ ತುಂಬಾ ಬೇಜಾರಾಗಿದೆ ಮೇಡಮ್. ಅವ್ರು ಎಲ್ಲಿದ್ರು ಅವ್ರ ಅತ್ಮ ಶಾಂತಿ ಸಿಗ್ಲಿ, ಆರಾಮಾಗಿರ್ಲಪ್ಪ.
0: ಹೌದೌದು. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
3: ಧನ್ಯವಾದ.

0: ನಮಗೆ ಎಸ್ ಜಾನಕಿ ಅವರ ಕುರಿತು ನಾವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಎಸ್ ಜಾನಕಿ ಅವರು ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಬೇಬಿ ಶ್ರೀನಿವಾಸ್, ಹಾಗೆಯೇ ಇತ್ತೀಚೆಗೆ ಗಾಯಕರಾಗಿ ಮುಂದೆ ಬಂದಂಥ ಎಲ್ಲ ಗಾಯಕರ ಜೊತೆಗೂ ಕೂಡ ಅವರು ಹಾಡುಗಳನ್ನು ಹಾಡಿದ್ದಾರೆ. ಹಲೋ ಆಕಾಶವಾಣಿ ಭದ್ರಾವತಿ. ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಗೀತಾ
0: ಅವರು ಮಲಗೋಪದಿಂದ. ಹೇಳಿ ಗೀತಾ ಅವರೇ, ಎಸ್ ಜಾನಕಿ ಅವರ ಯಾವ ಹಾಡು ತಮ್ಗೆ ಇಷ್ಟ? ಸಮಯ ಆಗ್ತಾ ಇದೆ, 58:28.
1: ಮೊದಲನೇದಾಗಿ ನಾವೆಲ್ಲರೂ ಅಮ್ಮ ಅಂತ ಕರಿತಿದ್ದೀವಲ್ಲ, ಆ ಸ್ಥಾನಕ್ಕೆ ಒಬ್ರು ಬರ್ಬೇಕು ಅಂದ್ರೆ ಅದು ಎಷ್ಟು ಉನ್ನತ ಸ್ಥಾನ ಮೇಡಮ್.
0: ಹೌದೌದು
1: ಮೇಡಮ್, ಅವ್ರದ್ದು ತುಂಬಾ ಇಷ್ಟ. ನನಗೆ ಹಾಡು ಅಂದ್ರೆ ನೀ ಬರ್ಲ ಕದಂಬರಿದು, ನೀನೊಮ್ಮೆ ನನ್ನನ್ನು ಲವಿಂದ ಮಾತಾಡಿತು, ಬಾ ಕಂದ ಎಂದೆನ್ನ ಮುದ್ದಾಡಿ ಆಲಂಗಿಸು, ಮಗುವಾಗುವೆ ನಿನ್ನ ಮಡಿಲಲ್ಲಿನ, ಕುಣಿದಾಡುವೆ ನಿನ್ನ ಜೊತೆಯಲ್ಲಿನ, ನಾ ಕಾಣಲು ನಿನ್ನೀ ಮುಖ, ನಾ ಕಾಣದ ಏನೋ ಸುಖ, ಅಮ್ಮ ನಿನ್ನ ಮಗನ ಕರೆ ಬಂದೆ.
0: ಧನ್ಯವಾದ ಗೀತಾ ಅವರೇ ಕರೆ ಮಾಡಿದಕ್ಕೆ, ಒಳ್ಳೆ ಹಾಡನ್ನ ಹೇಳಿದ್ರಿ. ಕೇಳಿದ್ರೆ ಇನ್ನ 30 ಸೆಕೆಂಡ್ ಇದೆ, ಮುಂದಿನ ಕರೆ ಯಾರು ಅಂತ ಕೇಳ್ಕೊಬೋದ? ಹಲೋ ಆಕಾಶವಾಣಿ. ಕರೆ ಕಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಮುಖ್ಯ ಸ್ನೇಹಿತರೆ, ಕರೆ ಮಾಡಿದ ನಮ್ಮೆಲ್ಲ ಕೇಳಿಗರಿಗೂ ಧನ್ಯವಾದ. ಹೇಳೋದಕ್ಕಿಂತ ಮುಂಚೆ ಕಡೆಯ ಕರೆ. ಹಲೋ ಆಕಾಶವಾಣಿ ಭದ್ರಾವತಿ.
2: ನಮಸ್ತೆ ಮೇಡಮ್, ಉಮೇಶ್ ಸಿರಿಗೆರೆ.
0: ಉಮೇಶ್ ಅವರು ಸಿರಿಗೆರೆಯಿಂದ ಹೇಳಿ ಸರ್.
2: ಮೇಡಮ್, ನನ್ನೆ ರಾತ್ರಿ 8 ಗಂಟೆ ನಂತರ ನನ್ನ ಸ್ನೇಹಿತರಿಂದ ಹೇಳಿದ್ರು, ಸಡನ್ ಶಾಕ್ ಆಗ್ಬಿಟ್ಟು ಮೇಡಮ್.
0: ಸಮಯ ಆಗ್ತಾ ಇದೆ,
2: ಪ್ರತಿ ಆಯ್ತು ಮುಗಿಸ್ಬಿಡ್ತೇನೆ. ಹೇಳಿದ್ರು ಈಗ ನೋವಾಗಿದೆ, ಒಂದೇ ಒಂದು ಸಣ್ಣ ಘಟನೆ
0: ಹಂಚ್ಕೋಬೇಕು.
2: ಆರಂಭದಲ್ಲಿ ವಿಜಯ ಟಿವಿ ಮೇಲೆ ಒಂದು ಫಂಕ್ಷನ್ ಮಾಡಿದ್ರು, ಆ ಫಂಕ್ಷನ್ ಗೆ ಎಸ್ ಜಾನಕಿ ಮೇಡಮ್ ಮದ್ರಾಸ್ ಇಂದ ಇನ್ವೈಟ್ ಮಾಡಿದ್ರು. ನಾವು ಜಸ್ಟ್ ಫಂಕ್ಷನ್ ಮಾಡಕ್ಕೆ ನಾವು ಅಲ್ಲೇ ನೋಡ್ಬೇಕಂತ ಎಲ್ಲ ಗ್ರೂಪ್ ಮತ್ತೆ ನಾವು ಮುಂದೋಗಿ, ಮೇಡಮ್ ಮೈಸೆಲ್ಫ್ ಬಿಗ್ ಫ್ಯಾನ್ ಆಫ್ ಯು ಅಂತದ್ದು, ನನಗೆ ಕನ್ನಡ ಬರುತ್ತೆ ಅಂದ್ಬಿಟ್ಟು ಮೇಡಮ್ ನಾಚಿಕೆ ಆಗ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಅವ್ರು ಮಾತಾಡಿದ್ರೆ ಅಂದ್ರೆ, ಅದೊಂದು ಘಟನೆ ಆ ಕೋಪ ತೆಗೆದಿದ್ದು ಬಂದು ಇತ್ತು ಮೇಡಮ್, ಎಲ್ಲ ಹೋಗ್ಬಿಟ್ಟಿದೆ ಈಗ. ಅದೊಂದು ಘಟನೆ ನಾನು
0: ನೋಡಿ ಅವರು ನೀವು ಮಾತಾಡಿಸಿ ಬಂದಿದ್ದೀರಾ, ನೀವೇ ಭಾಗ್ಯಶಾಲಿ.
2: ಇಲ್ಲ ಇಲ್ಲ ಮೇಡಮ್, ನೀವು ದೇವರೇಣೆ ಸತ್ಯ ಇದು. ಆಮೇಲೆ ನಾನು ಎಸ್ ಜಾನಕಿ ಅವರಿಗೆ, ಎಸ್ ಪಿ ಬಿ ಮತ್ತು ರಾಜನ್ ನಾಗೇಂದ್ರ ಅವರಿಗೆ ತಂಗಿ ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಮಾತಾಡಿದ್ದೆ, ಅವರೆಲ್ಲ ಕಾಂಬಿನೇಷನ್ ತುಂಬಾ ತುಂಬಾ ಒಂದು ಖುಷಿ ಆಗುತ್ತೆ. ಘಟನೆ ಹಂಚ್ಕೊಳಕಂತಲ್ಲ, ಒಬ್ಬ ನನ್ನ ತುಂಬಿ ಕೇಳ್ತೀನಿ ಎಲ್ಲ ಹಾಡುಗಳು, ಖುಷಿ ಆಗುತ್ತೆ ಮೇಡಮ್. ನನಗೆ ಆಕಾಶವಾಣಿ ಖುಷಿಯಾಗಿರೋ ಕಾರಣ ಆಕಾಶವಾಣಿ ಬದಲಾವಣೆ ನಾನು ಬಾಲ್ಯದಿಂದಲೂ ಕೇಳ್ತೇನೆ, 50 ವರ್ಷದ ಅನುಭವ ಇದೆ ನನಗೆ.
0: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕರೆಯ ಕಡೆ ಉಮೇಶ್ ಅವ್ರದ್ದಾಗಿತ್ತು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನೇರ ಫೋನಿನ ಕಾರ್ಯಕ್ರಮ. ಎಸ್ ಜಾನಕಿ ಅವರ ಕುರಿತಾಗಿ ಕರೆ ಮಾಡಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾಯನ್.

0: ఫోన్ కార్యక్రమం టెలిగ్రీ మిమ్మచ్చిన ఆకాశవాణి భద్రావతి శివమొగ్గ ఎఫ్ఎం 103.5 హాగూ 101.4 మెగాహెర్ట్స్ గళలి ఆకాశవాణి భద్రావతి శివమొగ్గ సమయ 11:01.
1: ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹೆರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಶಿಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್.

0: ಬಳಗ ಕಾರ್ಯಕ್ರಮಕ್ಕೆ ಪುಟಾಣಿಗಳಿಗೆಲ್ಲ ಬಾನುಲಿ ಸಖಿ ಆಲ್ಮುಖ್ಯನ್ ಮಂಜುಳಾಳ ಆತ್ಮೀಯ ಸ್ವಾಗತ.
1: ಹಾ ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಿದ್ದಾರೆ ನರಸಿಂಹರಾಜಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ಆರಂಭದಲ್ಲಿ ಪ್ರಾರ್ಥನೆ ಹೇಳಲಿಕ್ಕೆ ನಿಂತಿದ್ದಾರೆ ಸಂಧ್ಯಾ ಮತ್ತೆ ಮೇಘಾ ಜಿ ಶೆಟ್ಟಿ ಅವರು.

ಈಶ್ವರನ ಹಾಡನ್ನ ಕೇಳಿದ್ದಾಯ್ತಲ್ಲ ಮಕ್ಕಳೇ. ಈಗ ದೇಶಭಕ್ತಿ ಗೀತೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಗಾನವಿ ಸಂಧ್ಯಾ, ಅಕ್ತರ್ ಬಾನು, ಮೇಘಾಜಿ ಶೆಟ್ಟಿ ಮತ್ತು ಹಸೀನಾ ಕಾಥೂನ್.

0: ಒಂದು ಕತೆ ಹೇಳ್ತೀನಿ ಅಂತಿದ್ದಾಳೆ ಎನ್ ದಿವ್ಯಾ.
1: ಒಂದೂರಿನಲ್ಲಿ ಒಬ್ಬ ಬಡವ ಇದ್ದ. ಅವನದು ಚಿಕ್ಕ ಪರಿವಾರ. ಮನೆಯಲ್ಲಿ ಅವನ ಹೆಂಡತಿ ಗಂಗಾ, 6-7 ತಿಂಗಳ ಮಗ ಮತ್ತು ಒಂದು ಮುಂಗುಸಿ ವಾಸವಾಗಿದ್ದರು. ಅವರ ಮಗುವಿಗೆ ಮಾಣಿಕ ಎಂದು, ಮುಂಗುಸಿಗೆ ನಾನಕು ಎಂದು ಹೆಸರಿಟ್ಟಿದ್ದರು. ಅವರು ಮಗನನ್ನು ಪ್ರೀತಿಸುವಷ್ಟೇ ಆ ಮುಂಗುಸಿಯನ್ನು ಪ್ರೀತಿಸುತ್ತಿದ್ದರು. ನಾನಕು ಅವರಿಗೆ ಕೇವಲ ಮುಂಗುಸಿ ಆಗಿರಲಿಲ್ಲ, ಅವರ 2ನೇ ಮಗನಾಗಿತ್ತು. ವಿಶೇಷ ಏನೆಂದರೆ ಮಾಣಿಕ ಮತ್ತು ನಾನಕು ಉತ್ತಮ ಮಿತ್ರರಾಗಿದ್ದರು, ಒಬ್ಬರನ್ನೊಬ್ಬರು ಬಿಟ್ಟಿರಲಿಲ್ಲ. ಮಾಣಿಕ ತೊಟ್ಟಿನಲ್ಲಿ ಮಲಗಿದ್ದರೆ ನಾನಕು ತೊಟ್ಟಿನ ಹತ್ತಿರವೇ ಕುಳಿತಿರುತ್ತಿತ್ತು. ಒಂದು ದಿನ ಬೆಳಗ್ಗೆ ಗಜಾನನ ಭಟ್ಟನಿಗೆ ಯಾವುದೋ ಕೆಲಸದ ಸಲುವಾಗಿ ಬೇರೆ ಊರಿಗೆ ಹೋಗಬೇಕಾಗಿದೆ. ಹೋಗುವ ಮೊದಲು ಮಾಣಿಕ ಮತ್ತು ನಾನಕು ಅವನು ಸರಿಯಾಗಿ ನೋಡಿಕೊಳ್ಳುವಂತೆ ಪತ್ನಿಗೆ ತಿಳಿಸಿ ಹೋದನು. ಅದಕ್ಕೆ ಗಂಗೆ, ನೀವೇನು ಚಿಂತಿಸಬೇಡಿ, ನಿಶ್ಚಿಂತೆಯಿಂದ ಹೋಗಿ ಬನ್ನಿ ಎಂದಳು. ಗಂಗೆ ಮಾಣಿಕನನ್ನು ತೊಟ್ಟಿನಲ್ಲಿ ಮಲಗಿಸಿ ಜೋಗುಳ ಹಾಡಿ ನಿದ್ದೆ ಮಾಡಿಸಿದಳು. ಅವಳು ನೀರು ತರಲು ಬಾವಿಗೆ ಹೊರಡುವಾಗ ನಾನಕುವಿಗೆ, ಮಗು ನಾನಕು, ನಾನು ಬೇಗ ಹೋಗಿ ನೀರು ತರುವೆ, ನೀ ನಿನ್ನ ಸೋದರ ಮಾಣಿಕನ ಹತ್ತಿರವೇ ಇರು, ಎಲ್ಲೂ ಹೋಗಬೇಡ ಎಂದಳು. ನಾನಕು ಅವಳ ಮಾತನ್ನು ಅರ್ಥ ಮಾಡಿಕೊಂಡಂತೆ, ಮತ್ತು ಅಮ್ಮ, ನಾನು ಮಾಣಿಕನ ಹತ್ತಿರವೇ ಇದ್ದು ಅವನ ನೋಡಿಕೊಳ್ಳುವೆ ಎನ್ನುವ ರೀತಿಯಲ್ಲಿ ತಲೆಯನ್ನು ಮೇಲೆ ಕೆಳಗೆ ಅಲ್ಲಾಡಿಸಿತು. ತೊಟ್ಟಿನ ಹತ್ತಿರ ಕುಳಿತಿತ್ತು. ಮಾಣಿಕ ಗಾಢ ನಿದ್ರೆಯಲ್ಲಿರುವಾಗ ಶಾಂತಿ ಭಂಗವಾಗುವಂತೆ ಒಂದು ಘಟನೆ ನಡೆಯಿತು. ಶಬ್ದ ಕೇಳಿ ನಾಲ್ಕು ಕತ್ತೆತ್ತಿ ಮೇಲೆ ನೋಡಿದರೆ ಒಂದು ದೊಡ್ಡ ಸರ್ಪ ನಿಧಾನವಾಗಿ ಮಾಣಿಕನಿರುವ ತೊಟ್ಟಿನ ಕಡೆಗೆ ಬರುತ್ತಿತ್ತು. ನಾನಕು ಜಾಗೃತವಾಯಿತು. ಈ ಭಯಂಕರ ಸರ್ಪ ಇತ್ತ ಕಡೆಗೆ ಬರುತ್ತಿದೆ, ಅದು ಮಾಣಿಕನನ್ನು ಕಚ್ಚಬಹುದು, ಇದನ್ನು ದೂರ ಓಡಿಸಬೇಕು, ಅದು ಹೋಗದಿದ್ದರೆ ಇದನ್ನು ಕೊಂದು ಹಾಕಬೇಕು ಎಂದು ಯೋಚಿಸಿ ಅದು ನಿಧಾನವಾಗಿ ಸರ್ಪದ ಕಡೆಗೆ ಹೋಗತೊಡಗಿತು. ನಾನಕುವನ್ನು ನೋಡಿದ ಸರ್ಪವು ಒಮ್ಮೆ ಬೆಚ್ಚಿತು. ಅದು ತನ್ನ ಹೆಡೆಯನ್ನು ಬಿಚ್ಚಿ ಮೇಲಕ್ಕೆತ್ತಿ ನೆಟ್ಟ ದೃಷ್ಟಿಯಿಂದ ನಾನಕುವನ್ನು ನೋಡತೊಡಗಿತು. ಅವೆರಡರ ಪರಸ್ಪರ ಜಗಳ ವಾಡತೊಡಗಿದವು. ಕೊನೆಗೂ ನಾನಕು ಹಾವಿನನ್ನು ಸೋಲಿಸಿ ಅದನ್ನು ಕೊಂದು ಹಾಕಿತು. ನಾನಕುವಿನ ಬಾಯಿ ಹಾವಿನ ರಕ್ತದಿಂದ ತೋಯ್ದು ಹೋಗಿತ್ತು. ಅದರ ಮುಖದಲ್ಲಿ ಮಾಣಿಕನನ್ನು ಹಾವಿನ ಕಡಿತದಿಂದ ಉಳಿಸಿದ್ದು ಸಂತೋಷವಿತ್ತು. ಅದೇ ವೇಳೆಗೆ ಗಂಗಾ ನೀರನ್ನು ತುಂಬಿಕೊಂಡು ಬಂದಳು. ನಾನಕು ಅವಳನ್ನು ನೋಡಿ ಅವಳ ಮುಂದೆ ಹೋಗತೊಡಗಿತು. ಗಂಗೆ ಮನಸ್ಸಿನಲ್ಲಿ ಮಗನದೇ ಯೋಚನೆ ಇತ್ತು. ಮನೆಗೆ ತಲುಪಿದಳು. ಅದೇ ವೇಳೆಗೆ ನಾನಕು ಅವಳ ಮುಂದೆ ಬಂದು ನಿಂತಿತು. ಗಂಗಾ ಅದರ ಕಡೆಗೆ ನೋಡಿದಳು. ಅದರ ಬಾಯಲ್ಲಿದ್ದ ರಕ್ತವನ್ನು ನೋಡಿ ನಾನಕು ನನ್ನ ಮಗನನ್ನು ಕೊಂದು ತಿಂದಿತು ಎಂದು ತಿಳಿದಳು. ಸಿಟ್ಟಿನಿಂದ ಹುಚ್ಚರಾದ ಅವಳು ನೀರು ತುಂಬಿದ ಕೊಡವನ್ನು ನಾನಕುವಿನ ತಲೆ ಮೇಲೆ ಕುಕ್ಕಿದಳು. ಅದರಡಿ ಜಬ್ಬಿ ಹೋದ ಮುಂಗುಸಿ ಒದ್ದಾಡಿ ಕೊನೆ ಉಸಿರೆಳೆಯಿತು. ಗಂಗಾ ಓಡಿ ಹೋಗಿ ಮಾಣಿಕನ ಹತ್ತಿರ ಬಂದಳು. ಮಾಣಿಕ ತೊಟ್ಟಿನಲ್ಲಿ ಸುಖನಿದ್ರೆಯಲ್ಲಿದ್ದ. ತೊಟ್ಟಿನ ಪಕ್ಕದಲ್ಲಿ ರಕ್ತದ ಮಡುವಿನ ಸತ್ತು ಬಿದ್ದ ಭಯಂಕರ ಸರ್ಪ ಅವಳಿಗೆ ಕಾಣಿಸಿತು. ಈಗ ಗಂಗಾಳಿಗೆ ವಿಚಾರ ಅರ್ಥವಾಯಿತು. ನಾಲ್ಕು ಮಾಣಿಕನನ್ನು ಹಾವಿನಿಂದ ಉಳಿಸಿದ್ದು ಅವಳಿಗೆ ಗೊತ್ತಾಗಿ ಹೃದಯ ದುಃಖದಿಂದ ತುಂಬಿ ಬಂದಿತು. ತನ್ನ ಅವಿವೇಕ ಹಾಗೂ ಆತುರದಿಂದ ಅನಾಹುತಕ್ಕೆ ಅವಳಿಗೆ ಬಹಳ ಪಶ್ಚಾತ್ತಾಪವಾಯಿತು. 2 ದಿನಗಳ ನಂತರ ಗಜಾನನ ಭಟ್ಟನು ಮನೆಗೆ ಬಂದರು. ಮನೆಯಲ್ಲಿ ನಡೆದ ಎಲ್ಲಾ ಘಟನೆ ಅವನಿಗೆ ತಿಳಿಯಿತು. ನಾನಕುವಿನ ಸಾವಿನಿಂದ ಅವನಿಗೆ ತನ್ನ 2ನೇ ಮಗನನ್ನು ಕಳೆದುಕೊಂಡಷ್ಟು ದುಃಖವಾಯಿತು. ಅವರಿಬ್ಬರು ದುಃಖದಲ್ಲಿ ಮುಳುಗಿದರು. ಅಲ್ಲದೆ ನಾನಕುವಿನ ನೆನಪಿಗಾಗಿ ಚಿನ್ನದ ಮುಂಗುಸಿಯನ್ನು ಮಾಡಿ ತಂದು ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ಪೂಜಿಸಿದರು. ಈ ಕಥೆಯ ನೀತಿ ಆತುರವೇ ಅನಾಹುತಕ್ಕೆ ಕಾರಣ.
2: ಕತೆ ಕೇಳಿದ್ರಲ್ಲ ಮಕ್ಕಳೇ, ಈಗ ಒಂದು ಜನಪದ ಗೀತೆ ಕೇಳೋಣ. ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸಂಧ್ಯಾ ಮತ್ತೆ ಗಾನವಿ ಎಸ್.

0: ಕವಿತೆಯನ್ನ ಕೇಳಿದ್ದಾಯ್ತು. ಈಗ ಒಂದು ಕಿರುನಾಟಕ. ರಾವಣನ ಕೈಯಲ್ಲಿ ಶಿವನ ಆತ್ಮಲಿಂಗ. ಪಾತ್ರ ಪರಿಚಯ: ರಾವಣನ ಪಾತ್ರದಲ್ಲಿ ದಿವ್ಯಾ, ವಟುವಿನ ಪಾತ್ರದಲ್ಲಿ ಮೇಘಾಜಿ ಶೆಟ್ಟಿ, ಶಿವನ ಪಾತ್ರದಲ್ಲಿ ಗಾನವಿ ಹೆಚ್, ನಾರದನ ಪಾತ್ರದಲ್ಲಿ ಅಖ್ತರ್ ಬಾನು.
1: ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ.
2: ಭಕ್ತ ರಾವಣ, ನೀನು ಅನಂತ ಕಾಲಗೈದ ನಿನ್ನ ತಪಸ್ಸಿಗೆ ಮೆಚ್ಚಿ ನನ್ನ ಆತ್ಮಲಿಂಗವನ್ನು ನಿನಗೆ ದಯಪಾಲಿಸುವೆನು. ಇದು ಪಡೆದುಕೋ. ಈ ಆತ್ಮಲಿಂಗವನ್ನು ನೀನು ನಿನ್ನ ಸ್ಥಳವನ್ನು ತಲುಪುವವರೆಗೂ ಇದನ್ನು ಕೆಳಗಿಡಬಾರದು. ಎಚ್ಚರಿಕೆ.
1: ಆಗಲಿ ಪರಮಾತ್ಮ, ನಾನು ಧನ್ಯನಾದೆ. ಆಹಾ ಪಶುಪತಿ, ಇದೇನು ನಿನ್ನ ಲೀಲೆ? ಈ ತಾಣ ಅದೆಷ್ಟು ಸುಂದರವಾಗಿದೆ. ಪಶ್ಚಿಮ ಸಮುದ್ರದಲ್ಲಿ ಸೂರ್ಯ ಮುಳುಗುತ್ತಿದ್ದಾನೆ, ಸಂಧ್ಯಾಕಾಲ ಬರುತ್ತಿದೆ, ನನ್ನ ಅನುಷ್ಠಾನಕ್ಕೆ ಸಮಯ ಮೀರುವುದಲ್ಲ, ಏನು ಮಾಡಲಿ? ಈ ಆತ್ಮಲಿಂಗವನ್ನು ಯಾರ ಕೈಗೆ ಒಪ್ಪಿಸಲಿ? ಓ ಒಟು ಒಬ್ಬ ಇತ್ತಲೇ ಬರುತ್ತಿರುವನು, ಆತನನ್ನೇ ಕರೆಯುತ್ತೇನೆ. ಅಯ್ಯ ಕುಮಾರ ಇತ್ತಬ.
3: ಏನಯ್ಯ ನನ್ನನ್ನೇಕೆ ಕರೆದೆ?
1: ನಿನ್ನ ಹೆಸರೇನು?
3: ನನ್ನ ಹೆಸರು ಗಣಪ ಎಂದು.
1: ನನಗೊಂದು ಕೆಲಸ ಆಗಬೇಕಾಗಿದೆ, ಮಾಡಿಕೊಡುವೆಯಾ?
3: ನನ್ನಿಂದಾಗುವುದಾದರೆ ಮಾಡಿಕೊಡುವೆ.
1: ನೋಡು ಗಣಪ, ನಾನು ಸಂಧ್ಯಾ ವಂದನೆ ಮಾಡಬೇಕಾಗಿದೆ. ನನ್ನ ಕೈಯಲ್ಲಿ ಇರುವ ಈ ಲಿಂಗವನ್ನು ನೆಲದಲ್ಲಿ ಇಡುವಂತಿಲ್ಲ, ಸಂಧ್ಯಾ ವಂದನೆ ಮುಗಿಯುವವರೆಗೂ ಇದನ್ನು ಹಿಡಿದುಕೊಂಡಿರುವೆಯಾ?
3: ಆಗಲಿ ಇತ್ತ ಕೊಡಿ. ಅಯ್ಯೋ ಇದು ಬಹಳ ಭಾರವಾಗಿದೆ, ನನ್ನಿಂದಾಗದು, ನನ್ನಿಂದಾಗದು.
1: ಹೆದರು ಬೇಡ, ನಾನು ಆದಷ್ಟು ಬೇಗ ಬಂದು ಬಿಡುವೆ.
3: ಆದರೆ ಒಂದು ಮಾತು, ನನ್ನ ಕೈಯಲ್ಲಾಗದಿದ್ದರೆ ಮೂರು ಬಾರಿ ಕರೆಯುತ್ತೇನೆ, ಆಗಲೂ ನೀನು ಬರದಿದ್ದರೆ ಈ ಲಿಂಗವನ್ನು ನೆಲದ ಮೇಲೆ ಇಟ್ಟು ಬಿಡುತ್ತೇನೆ.
1: ಬೇಡ ಬೇಡ, ಹಾಗೆ ಮಾಡಬೇಡ, ನಾನು ಆದಷ್ಟು ಬೇಗ ಬಂದು ಬಿಡುವೆ.
4: ನಾರಾಯಣ ನಾರಾಯಣ. ಸದ್ಯ ಶಿವನ ಆತ್ಮಲಿಂಗವನ್ನು ರಾವಣ ನಿನ್ನ ಕೈಗೊಪ್ಪಿಸಿದ್ದಾನೆ, ಆದಷ್ಟು ಬೇಗ ನೆಲದಲ್ಲಿ ಇಟ್ಟು ಬಿಡು.
3: ಅದು ಹೇಗೆ ಸಾಧ್ಯ ನಾರಾದರೆ? ಇದನ್ನು ಹಿಡಿದುಕೊಂಡಿರುತ್ತೇನೆ ಎಂದು ಮಾತು ಕೊಟ್ಟಿರುವೆನಲ್ಲ, ವಚನ ಭಂಗ ಮಾಡಲೇ?
4: ವಚನ ಭಂಗ ಮಾಡಬಾರದು, ಆದರೆ ನೀನೇ ಅವನಿಗೆ ಹೇಳಿದಂತೆ ಮೂರು ಬಾರಿ ಕರೆದು ಕೆಳಗಿಡು.
3: ಆಗಲಿ ಹಾಗೆಯೇ ಮಾಡುತ್ತೇನೆ. ರಾವಣ.
4: ಅಂಬಾತನಯ್ಯ ಇನ್ನೊಮ್ಮೆ ಕೂಗಿಬಿಡು.
3: ರಾವಣ ಬಾರ ತಡೆಯಲ, ಬೇಗ ಬಾ.
4: ಗಣೇಶ ಇದು ಅಂತಿಮ ಕ್ಷಣ, ನಮ್ಮನ್ನು ಹಾಲಿನಲ್ಲಾದರೂ ಹಾಕು, ನೀರಿನಲ್ಲಾದರೂ ಹಾಕು, ನಿನ್ನಿಷ್ಟ, ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ.
3: ರಾವಣಾ.

0: ಅತ್ತೆಗೆ ಏನು ಹೇಳಲಿ?
1: ಇದೇನು ಲಂಕೇಶ್ವರ, ಅತುಲ ಪರಾಕ್ರಮಿಯಾದ ನೀನು ಇದೇಕೆ ದುಃಖ ಪಡುತ್ತಿರುವೆ?
0: ನಾನು ಅತ್ಯಂತ ಪರಿಶ್ರಮದಿಂದ ಪಡೆದ ಶಿವನ ಆತ್ಮಲಿಂಗವನ್ನು ಈ ಪೋರ ನೆಲದ ಮೇಲೆ ಇಟ್ಟು ನನ್ನ ಆಸೆಯನ್ನು ಮಣ್ಣು ಮಾಡಿದ.
1: ಸಾವಧಾನ ರಾವಣೇಶ್ವರ, ತಪ್ಪು ಮಾಡಿದವ ನೀನು, ಇವನು ಗಣಪತಿ.
0: ಗಣಪತಿಯೇ, ಇವನೇಕೆ ನನ್ನ ಕಾರ್ಯಕ್ಕೆ ತಡೆಯೊಡ್ಡಿದ?
1: ಯಾವುದೇ ಕಾರ್ಯ ಆರಂಭಿಸುವ ಮೊದಲು ಈತನನ್ನು ಪೂಜಿಸಬೇಕೆಂಬುವ ಶಿವ ಪಾರ್ವತಿಯರ ಆಜ್ಞೆ. ಪೂಜಿಸದಿದ್ದರೆ ಈತ ವಿಘ್ನಕಾರಕನಾಗುತ್ತಾನೆ, ಕಾರ್ಯ ಫಲಿಸುವುದಿಲ್ಲ. ನೀನು ತಪವನ್ನಾಚರಿಸುವ ಮೊದಲು ಈತನನ್ನು ಪೂಜಿಸಲಿಲ್ಲ, ಅದಕ್ಕೆ ಹೀಗಾಯ್ತು.
0: ಹೌದೇ ಅಯ್ಯ, ಗಣೇಶ ಕ್ಷಮಿಸು ಸ್ವಾಮಿ.
2: ಶುಭಮಸ್ತು.
0: ಅಯ್ಯೋ, ಮಾತೆ ಆಸೆಯನ್ನು ತೀರಿಸಲಾಗಲಿಲ್ಲವಲ್ಲ, ಈ ಆತ್ಮಲಿಂಗವನ್ನು ಕಿತ್ತು ಒಯ್ಯಲೇಬೇಕು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಯ್ಯೋ ಶಿವನೇ, ಕಾಪಾಡು ತಂದೆ, ಕಾಪಾಡು.
3: ಭಕ್ತ ರಾವಣ, ಎದ್ದೇಳು.
0: ಪ್ರಭೋ, ಪ್ರತ್ಯಕ್ಷನಾದೆಯ, ಎಂಥ ವರದಯ ಪಾಲಿಸಿದೆ. ದೇವ ಆತ್ಮಲಿಂಗವನ್ನು ಕೊಟ್ಟಂತೆ ನಟಿಸಿ ಈ ಸಮುದ್ರ ತೀರದಲ್ಲಿ ನೆಲೆಯೂರುವಂತೆ ಮಾಡಿದೆ. ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ?
3: ಲಂಕೇಶ, ನಿನ್ನ ತಪ್ಪುಗಳನ್ನು ತಿಳಿದು ತಿದ್ದಿಕೋ. ಮಾತೆಯ ಮಾದಾಸೆ ಈಡೇರಿಸಲು ಬಂದ ನೀನು ಬೇಡಿರುವುದು ಏನನ್ನು? ವಿಶ್ವದ ಸಕಲ ಚರಾಚರಗಳ ಪ್ರಾಣ ಸ್ವರೂಪವಾದ ಜ್ಯೋತಿರ್ಲಿಂಗವನ್ನು, ಇದು ಸಕಲರಿಗೂ ಸೇರಿದ್ದು, ಮೂರು ಲೋಕಗಳನ್ನು ಗೆದ್ದುವೆನೆಂಬ ಅಹಂಕಾರದಿಂದ ನಿನ್ನ ಸ್ವಾರ್ಥಕ್ಕಾಗಿ ಈ ಆತ್ಮಲಿಂಗವನ್ನು ನಿನ್ನದಾಗಿಸಿಕೊಳ್ಳಲು ಹೊರಟೆ. ಆದರೆ ಆಗಲಿಲ್ಲ, ಅದು ತನ್ನ ಮಹಾಬಲದಿಂದ ನಿನ್ನನ್ನೇ ಗೆದ್ದಿತು. ಹಾಗಾಗಿ ಇನ್ನು ಮುಂದೆ ಮಹಾಬಲೇಶ್ವರನೆಂಬ ಹೆಸರಿನಿಂದ ಈ ಪಶ್ಚಿಮ ಸಮುದ್ರ ತೀರದಲ್ಲಿ ನೆಲೆಸಿ ಭಕ್ತರಿಂದ ಪೂಜೆಗೊಳ್ಳಲಿ. ಈ ಸ್ಥಳ ಗೋಕರ್ಣ ಎಂಬ ಹೆಸರಿನಿಂದ ಪ್ರಸಿದ್ಧಿಗೊಳ್ಳಲಿ. ಮಾತೆ ಕೈಕಸಾದೇವಿಗೆ ಶಿವನ ಆತ್ಮಲಿಂಗವನ್ನು ಧರೆಗಿಳಿಸುತ್ತೇನೆ ಎಂದು

0: ಅವನು ನೀಡಿದ ವಚನವು ಕೈಗೂಡಿದಂತಾಯ್ತು. ಚಿಂತಿಸಬೇಡ.
1: ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ.
2: ಗೋಕರ್ಣದ ಮಹಾಬಲೇಶ್ವರನಿಗೆ
3: ಜಯವಾಗಲಿ.
2: ಗೋಕರ್ಣದ
4: ಅಂತ ರೆಡಿ ಆಗಿದ್ದಾನೆ ಜೆಎಂ ಗುಣವರ್ಧನ.
0: ಒಂದು ಕಾಡಿನಲ್ಲಿ ಒಂದು ಆಡು ಇತ್ತು, ತನ್ನ ಎರಡೂ ಮರಿಗಳೊಡನೆ ವಾಸ ಮಾಡುತ್ತಿತ್ತು. ಹತ್ತಿರದ ಕಾಡಿನಲ್ಲಿದ್ದ ತೋಳವು ಹೇಗಾದರೂ ಮಾಡಿ ಆ ಆಡಿನ ಮರಿಗಳನ್ನು ತಿನ್ನಬೇಕೆಂದು ಹೊಂಚು ಹಾಕುತ್ತಿತ್ತು. ಒಂದು ಬಾರಿ ಆಡು ಹೊರಗಡೆ ಹೋಗಬೇಕಾಯಿತು. ತನ್ನ ಮಕ್ಕಳನ್ನು ಕರೆದು, ಮಕ್ಕಳೇ ನಾನು ಬರುವವರೆಗೂ ನೀವು ಹೊರಗಡೆ ಹೋಗಬೇಡಿ ಎಂದಿತು. ನಾನು ಬಂದು ನಿಮ್ಮ ಹೆಸರನ್ನು ಕರೆಯುತ್ತೇನೆ ಮತ್ತು ತೋಳವು ಸತ್ತು ಹೋಗಲಿ ಎಂದು ಬಯ್ಯುತ್ತೇನೆ. ತನ್ನ ಮಕ್ಕಳಿಗೆ ಹೇಳಿ ಆಡು ಹೊರಟು ಹೋಯಿತು. ತೋಳವು ಆಡು ತನ್ನ ಮಕ್ಕಳಿಗೆ ಹೇಳುವುದನ್ನು ಕೇಳಿಸಿಕೊಂಡು ಆಡು ಹೊರಗಡೆ ಹೋದ ಮೇಲೆ ನಿಧಾನವಾಗಿ ಆಡಿನ ಮನೆಗೆ ಬಂದಿತು. ಅದು ಆಡಿನ ಮಕ್ಕಳನ್ನು, ಮಕ್ಕಳೇ ನಾನು ಬಂದಿದ್ದೇನೆ, ಬಾಗಿಲು ತೆಗೆಯಿರಿ, ಹಾಳಾದ ತೋಳ ಸತ್ತು ಎಂದು ಆಡಿನ ಮರಿಗಳಿಗೆ ಈ ಧ್ವನಿಯನ್ನು ಕೇಳಿ ಅನುಮಾನ ಬಂದಿತು. ಅವುಗಳ ಕಿಟಕಿಯಿಂದ ಹೊರಗೆ ನೋಡಿದವು. ಹೊರಗೆ ನಿಂತಿರುವುದು ತಮ್ಮ ತಾಯಿ ಅಲ್ಲವೆಂದು ತಿಳಿದುಕೊಂಡವು. ಹೊರಗಡೆ ತೋಳ ಬಂದಿದೆ ಎಂದು ತಿಳಿದು ಬಾಗಿಲನ್ನು ತೆಗೆಯದೆ ಸುಮ್ಮನೆ ಕುಳಿತುಕೊಂಡವು. ಬಂದಿದ್ದ ತೋಳವು ಸ್ವಲ್ಪ ಹೊತ್ತಿನವರೆಗೆ ಅಲ್ಲಿಯೇ ನಿಂತು ನಾಚಿಕೆಯಿಂದ ಹೊರಟು ಹೋಯಿತು. ನಂತರ ಆಡು ಮನೆಗೆ ಬಂದಿತು. ಅದು ತನ್ನ ಮಕ್ಕಳನ್ನು ಎಂದಿನಂತೆ ಕರೆಯಿತು. ಆಗ ಆಡಿನ ಮರಿಗಳು ಬಾಗಿಲನ್ನು ತೆಗೆದವು. ತಾಯಿಯು ಒಳಗೆ ಬಂದಿತು. ಮಕ್ಕಳು ಚಾಣಾಕ್ಷತನಕ್ಕೆ ಆಡು ಮೆಚ್ಚಿಕೊಂಡಿತು ಮತ್ತು ಸಂತೋಷ ಪಟ್ಟಿತು. ಇದರ ನೀತಿ, ಆಪತ್ತು ಬಂದಾಗ ಆಲೋಚಿಸಿ ಮುನ್ನಡೆಯಬೇಕು.
4: ಕತೆ ಕೇಳಿದ್ರಲ್ಲ ಮಕ್ಕಳೇ, ಇದುವರೆಗೂ ನರಸಿಂಹರಾಜಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ನಡೆಸಿಕೊಟ್ಟಂತಹ ಕಾರ್ಯಕ್ರಮವನ್ನು ಕೇಳಿದ್ರಿ. ಕಾರ್ಯಕ್ರಮದ ನಿರೂಪಣೆ ಹಾಗೂ ನಿರ್ಮಾಣ ಆಲ್ಮಕ್ಕಿ ಎನ್ ಮಂಜುಳಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
5: ಚಿನ್ನರ ಬಳಗ ಮಕ್ಕಳಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್.
1: ನೋಡು ಇದೇನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿರ್ಲಕ್ಷಿಸಬೇಡಿ, ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ ಜಾಗರೂಕರಾಗಿರಿ.
0: ಸೇವಾ ಮಾಹಿತಿ ಪ್ರಸಾರ ಭಾರತಿ ಭಾರತೀಯ ಪ್ರಸಾರ ನಿಗಮ ಆಕಾಶವಾಣಿ ಭದ್ರಾವತಿ ಇಲ್ಲಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ

ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13/7/2026 ಅಂದರೆ ನಾಳೆ ಕಡೆಯ ದಿನವಾಗಿದ್ದು, ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯದ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. 2026-27 ಸಾಲಿನ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿಯಲ್ಲಿ ಎಐಟಿಟಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿರುದ್ಯೋಗ ಯುವಕ ಯುವತಿಯರಿಗೆ ವಿವಿಧ ಕೌಶಲ್ಯಾಭಿವೃದ್ಧಿ ಉಚಿತ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಐಟಿಐ ಪೂರೈಸಿರುವ 4 ತಿಂಗಳ ಸಿಎನ್ಸಿ ಆಪರೇಟರ್, ವರ್ಟಿಕಲ್ ಮಷಿನಿಂಗ್ ಸೆಂಟರ್ ಡಿಪ್ಲೊಮಾ ಅಥವಾ ಬಿಇ ಪೂರೈಸಿದವರು, 4 ತಿಂಗಳ ಸಿಎನ್ಸಿ ಪ್ರೋಗ್ರಾಮರ್, ಆಟೋಕ್ಯಾಡ್, ಐಒಟಿ, ಎಸ್ಎಸ್ಎಲ್ಸಿ ಪೂರೈಸಿದವರಿಗೆ 4 ತಿಂಗಳ ಮಿಲ್ಲರ್ ಅಥವಾ ಟರ್ನರ್ ಹಾಗೂ 12 ತಿಂಗಳ ಟೂಲ್ ರೂಮ್ ಮೆಷಿನಿಸ್ಟ್ ತರಬೇತಿಗಳನ್ನು ನೀಡಲಾಗುವುದು. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ 2,500 ರೂಪಾಯಿಗಳ ಶಿಷ್ಯ ವೇತನ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗಳು ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಪ್ರಾಂಶುಪಾಲರು, ಜಿಟಿಟಿಸಿ, ಫ್ಲಾಟ್ ನಂಬರ್ CA-38, ನಿತಿಗೆ ಇಂಡಸ್ಟ್ರಿಯಲ್ ಏರಿಯ, ಮಾಚೇನಹಳ್ಳಿ ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818224654, ಮೊಬೈಲ್ ಸಂಖ್ಯೆ 9448307027, ಮತ್ತೊಂದು ಸಂಖ್ಯೆ 9449928654 ಸಂಪರ್ಕಿಸಬಹುದೆಂದು ಸಂಸ್ಥೆಯ ಪ್ರಾಂಶುಪಾಲರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜುಲೈ 13ರಂದು ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಸ್ವತಂತ್ರ ಮೈಕ್ರೋಫಿನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಭಾಗವಹಿಸುತ್ತಿದ್ದು, ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಅಥವಾ ಯಾವುದೇ ಪದವಿ ತೇರ್ಗಡೆ ಹೊಂದಿರುವ 18ರಿಂದ 30 ವರ್ಷದೊಳಗಿನ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿರುತ್ತದೆ. ನೇರ ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಶಿವಮೊಗ್ಗದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 9108235132 ಹಾಗೆಯೇ ಮತ್ತೊಂದು ಸಂಖ್ಯೆ 9380663606 ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸೇವಾ ಮಾಹಿತಿ ಕೇಳಿದಿರಿ. ಈಗ ಒಂದು ಭಾವಗೀತೆ. ನನ್ನ ಇನಿಯನ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಸಂಗತಿಯನ್ನು ತಿಳಿದಿರಿ. ಕೇಳಿದರೆ ಕಾರ್ಯಕ್ರಮದ ಕುರಿತಾಗಿ ಕೆಲವು ಸಂದೇಶಗಳನ್ನು ಕಳಿಸಿದ್ದಾರೆ ನಮ್ಮ ಕೇಳಿದರೆ, ಅದನ್ನು ಈಗ ಒತ್ತು ಹೋಗೋಣ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಸೌಭಾಗ್ಯ ಓಂಕಾರಯ್ಯ ನಾಳೆ ಮಾರ್ನಹಳ್ಳಿಯಿಂದ. ಬೇಸರದ ಸಂಗತಿ ಅಂದರೆ ಎಸ್ ಜಾನಕಿ ಅವರು ನಿಧನರಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮೇಲ್ವರ್ಗ ಬೆಳಗಿನ ನಮನಗಳು. ಮೀನಾ ಮೇಡಮ್, ಬೆಳಗಿನಿಂದ ನಿಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ಎಸ್ ಜಾನಕಿ ಅಮ್ಮರವರ ಗೀತೆಗಳು ಕೇಳಿದ್ವು, ಅವರ ಅಗಲಿಕೆ ಬೇಸರವಾಯಿತು. ಅವರು ತಮ್ಮ ಗೀತೆಗಳ

ಮಾಲೀಕ ಎಂದೆಂದಿಗೂ ರಾಮರಾಗಿರುತ್ತಾರೆ. ನಿಮಗೂ ನಿಮಗೂ ಆಕಾಶವಾಣಿಗೆ ಧನ್ಯವಾದಗಳು ಅಂತ ನೀವು ಸೋಲಂಗದಿಂದ ವಿಶ್ವಾಸವರು ಸಂದೇಶ ಕಳಿಸಿದ್ರೆ, ಬೆಳಗಿನ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ಎಸ್ ಜಾನಕಿ ಅವರು ಹಾಡಿದ ಹಾಡು, ಎಲ್ಲ ಹಾಡು ತುಂಬಾ ಚೆನ್ನಾಗಿತ್ತು. ಎಸ್ ಜಾನಕಿ ಅವರ ಧ್ವನಿನೇ ಮಿರಾಕಲ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಮ್ಯಾಜಿಕಲ್ ವಾಯ್ಸ್ ಅವ್ರದ್ದು. ಅದಕ್ಕೆ ಅವರನ್ನ ಗಾನ ಕೋಗಿಲೆ ಅಂತ ಕರೀತಾರೆ ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಮ್ಮ ಅವರು ಗಾಯನದಿಂದ ಅಜರಾಮರ. ಅವರ ಗಾಯನದ ಹಾಡುಗಳ ಮೂಲಕ ಎಂದೆಂದಿಗೂ ಅಮರ. ಕನ್ನಡದಲ್ಲಿ ತುಂಬಾ ಸಾವಿರಾರು ಗೀತೆಗಳು ನೆಲುಕು ಹಾಕುವಂತ ಗೀತೆಗಳನ್ನ ಹಾಡಿದ್ದಾರೆ. ಉಪಾಸನೆಯ ಚಿತ್ರದ ಭಾರತ ಭೂಷಿರ ಮಂದಿರ ಸುಂದರಿ ಈ ಗೀತೆಗಳಲ್ಲಿ ಒಂದು, ಅವರು ಹಾಡಿದಂತ ಗೀತೆಗಳಲ್ಲಿ ಇದು ಕೂಡ ಒಂದು. ಕೇಶವಮೂರ್ತಿ ಬಿಟಿಎಂ ಲೇಔಟ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಅವರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಅನ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್, ಮತ್ತೆ ಸಿಗಲ್ಲ ಎಸ್ ಜಾನಕಿ ಅಮ್ಮ ಅವರು. ಗ್ರೇಟ್ ಸಿಂಗರ್ ಸುಮಾ ನಿರಂಜನ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ. ಹಾಗೇನೆ ಎಸ್ ಜಾನಕಿ ಅವರ ಹಾಡು ಅಂದ್ರೆ ಮನೋಲ್ಲಾಸ, ಜೊತೆಗೆ ವಯಸ್ಸಾದವರಿಗೂ ಯೌವನವನ್ನು ತಂದುಕೊಡುವಂತ ಅನುಭವ. ನಾವು ಚಿಕ್ಕಂದಿನಿಂದ ಹಾಡುಗಾರರ ಹೆಸರನ್ನ ಹೇಳುವಾಗ ಇದು ಯಾರ ಹಾಡಿದ ಹಾಡು ಎಂಬ ಆಟ ಆಡ್ತಿದ್ವಿ. ಪಲ್ಲವಿ ಕೇಳಿ ಯಾರು ಅಂತ ಹೇಳಿ ತಿಳಿದಿದ್ದಾಗ ಎಸ್ ಜಾನಕಿ ಎಂದು ಹೇಳಿದಾಗ ಉತ್ತರ ಸರಿಯಾಗಿರ್ತಿತ್ತು. ಅಷ್ಟೊಂದು ಹಾಡುಗಳನ್ನು ಹಾಡಿದ ಎಸ್ ಜಾನಕಿ ಅವರ ನಿಧನ ತುಂಬಾ ನಾರದ ನಷ್ಟ. ಹಾಗೂ ಅವರ ಇನ್ನಷ್ಟು ಹಾಡುಗಳ ನಿರೀಕ್ಷೆಯಲ್ಲಿದ್ದ ಎಲ್ಲ ಭಾಷೆಗಳ ಕೇಳುಗರಿಗೆ ನಷ್ಟವಾಗಿದೆ ಅಂತ ಹೇಳಿ ಶಿವರುದ್ರಯ್ಯ ಹೊಸಮನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ರೆ, ತುಂಬಾ ಸೊಗಸಾದ ಕಾರ್ಯಕ್ರಮ ಎಸ್ ಜಾನಕಿ ಅನ್ನೋರ ಬಗ್ಗೆ ಮೇಡಮ್ ಅಂತ ಹೇಳಿ. ನೇರಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು ಸಂದೇಶ ಕಳಿಸಿದ್ದಾರೆ. ಕರೆ ಸಿಗ್ತಾ ಇಲ್ಲ ಶಿವಶಿವ ಎನ್ನದ ನಾಲಿಗೆ ಹಾಡು ತುಂಬಾ ಇಷ್ಟ ಅಂತ ಹೇಳಿ ವೀಣಾ ಪೂರ್ಣಪ್ರಜ್ಞಾ ಲೇಔಟ್ ಬೆಂಗಳೂರು ಸೀತಾ ಸರ್ಕಲ್ ನಿಂದ ಸಂದೇಶ ಕಳಿಸಿದ್ದಾರೆ. ವರ್ಣಿಕಾ ಜೀವನ್ ಅರಳಿಹಳ್ಳಿ ಒಲವೇ ಮೌನವೇ ಮೌನವೇ ಗಾನವೇ ಈ ಹಾಡು ಗಾಳಿಯಂತೆ ಬಂದು ಈ ಹಾಡಿನ ಸಾಲನ್ನು ಅವ್ರದ್ದು ಬರೆದು ಕಳಿಸಿದ್ದಾರೆ. ಸಂದೇಶ ಕಳಿಸಿದ ನಮ್ಮೆಲ್ಲ ಕೇಳಿಗರಿಗೂ ಧನ್ಯವಾದಗಳು. ಇನ್ನು ಸಮಯ ಆಗಿದೆ 11:45. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮದ ಸಮಯ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಎಸ್ಜಿ ಗಂಗಾಧರಪ್ಪ ಮತ್ತು ತಂಡದವರಿಂದ ಭಜನೆ ಪದಗಳನ್ನು ಕೇಳೋಣ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕಿನ ಎಸ್ಜಿ ಗಂಗಾಧರಪ್ಪ ಮತ್ತು ತಂಡದವರಿಂದ ಭಜನೆ ಪದಗಳನ್ನು ಕೇಳಿದಿರಿ.

ನಡುಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮೆರಾ ಮತ್ತು ಕಾಳಜಿ. ಈ ಕುರಿತು ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವ ಕುರಿತ ಸಂದರ್ಶನ ಮೂಡಿಬರಲಿದೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು ಈ ಕುರಿತು ಡಾಕ್ಟರ್ ಮಾಲತಿಯವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಈ ಮಧ್ಯಾಹ್ನ 3 ಗಂಟೆಗೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಬಾನಣ್ಣ ಪ್ರೀತಿಸು ಕೇಳಲಿದ್ದೀರಿ. 4:45ಕ್ಕೆ ಮನೆ ನಡೆದ ಕ್ಷಣಗಳು ರಚನೆ ಮತ್ತು ಪ್ರಸ್ತುತಿ ಎಂಕೆ ಶಿವಕುಮಾರ್.

ಸಂಜೆ 6:51ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯ ಬಾನುಲಿ ವರದಿಯ ಎರಡನೇ ಭಾಗ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆಯಾಗಲೇ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಎಸ್ ಜಾನಕಿ ಅವರ ಗಾಯನ ತಲೆಮಾರುಗಳ ಕಾಲ ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ, ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸಂಜೆ 4:30 ಮೈಸೂರು ಬೋಗಾದಿ ರಸ್ತೆಯ ಕಣಿಯನ ಹುಂಟಿ ಬಳಿ ಇರುವ ಅವರ ತೋಟದ ಮನೆ ಸಮೀಪ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ನಾಡಿನ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಆಲೂರು ವೆಂಕಟರಾವ್ ಅವರು ನೀಡಿದ ಕೊಡುಗೆ ಅನನ್ಯವಾದುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಮರಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿ ಪೂರ್ಣಗೊಂಡಿದ್ದು ಬರುವ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಕೆಲವು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿದ ಹಿನ್ನೆಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಈ ತಿಂಗಳಾಂತ್ಯ ಅಥವಾ ಆಗಸ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆ ಬಳಿಕ ಆಯೋಗ 45 ದಿನಗಳಲ್ಲಿ ಪಂಚಾಯಿತಿಗಳ ಚುನಾವಣೆ ನಡೆಸಲಿದೆ ಎಂದು ಸ್ಪಷ್ಟಪಡಿಸಿದರು. ಹಾವೇರಿ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು 6028 ಪ್ರಕರಣಗಳಲ್ಲಿ 4565 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 20,61,00,000 ರೂಪಾಯಿ ರಾಜಿಯಾಗಿದೆ. ಜಿಲ್ಲೆಯಲ್ಲಿ ವ್ಯಾಜ್ಯಪೂರ್ವ 1,14,449 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ

0: ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೇಂದ್ರಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಲೋಕದಲಿತ್ ಪಕ್ಷಕಾರರನ್ನು ಒಂದು ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವುದರಿಂದ ಅಪೀಲು ಅಂತಕ್ಕಂಥ ಒಂದು ಪ್ರಾವಿಜನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ ಮಾಡಿರುವಂತಹ ಕೋಫಿಯನ್ನ ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ

0: ವಿಧಾನದ ಮೂಲಕ 7237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲೆಯಾದ್ಯಂತ 11 ಪೀಠಗಳನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ಹಂತದಲ್ಲಿದ್ದ ಪ್ರಕರಣಗಳು ಸೇರಿದಂತೆ 16678 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹರೀಶ್ ಎ ತಿಳಿಸಿದ್ದಾರೆ. ರಾಜ್ಯದ ಶೇಕಡ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಭೀಕರವಾಗಿದೆ. ಸರ್ಕಾರದ ಮುಂದೆ ಯಾವುದೇ ಪರಿಹಾರ ಯೋಜನೆ ಇಲ್ಲ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮುಂಗಾರು ವಿಫಲವಾದಾಗ ಪರ್ಯಾಯ ಬೆಳೆ ಯೋಜನೆ ರೂಪಿಸಬೇಕಿತ್ತು. ರೈತರಿಗೆ ಸೂಕ್ತ ಸಲಹೆ ಅಥವಾ ಮಾರ್ಗದರ್ಶನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುತ್ತಿಲ್ಲ. ರೈತರು ಬೀಜ ಹಾಗೂ ರಸಗೊಬ್ಬರಗಳ ಬಂಡವಾಳ ಹಾಕಿ ಈಗ ತೀವ್ರ ಹತಾಶರಾಗಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆ ರೈತರು ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಹಾಗೂ ಸಜ್ಜೆಯಂತಹ ಕಡಿಮೆ ನೀರು ಬೇಡುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ ಸಮಯ 12:05:45
2: ವನಿತಾ ವಿಹಾರ

0: ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಕೃತಿ, ವನ್ಯಜೀವಿ ಮತ್ತು ಮಾನವನ ನಡುವಿನ ಸೂಕ್ಷ್ಮ ಸಂಬಂಧವನ್ನ ತನ್ನ ದೃಶ್ಯಗಳ ಮೂಲಕ ಮನಸ್ಸಿಗೆ ಕಟ್ಟಿಕೊಡುವ ಕಲಾವಿದೆಯೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸುಗಂಧಿ ಗದಾಧರ್ ಅವರು. ಇವರು ವನ್ಯಜೀವಿ ಛಾಯಾಗ್ರಾಹಕಿ, ಚಿತ್ರ ನಿರ್ಮಾಪಕಿ, ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವರು ಐಯುಸಿಎನ್ ಓಟರ್ ಸ್ಪೆಷಲಿಸ್ಟ್ ಗ್ರೂಪ್ನ ಸದಸ್ಯ ಕೂಡ ಆಗಿದ್ದಾರೆ. ಅಪರೂಪದ ಓಟರ್ಗಳ ಸಂರಕ್ಷಣೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಬಿಬಿಸಿ, ನ್ಯಾಷನಲ್ ಜಿಯೋಗ್ರಫಿಕ್, ಅನಿಮಲ್ ಪ್ಲಾನೆಟ್ ಸೇರಿದಂತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಅವರ ದೃಶ್ಯ ಕಥೆಗಳು ಪ್ರಸಾರವಾಗಿವೆ. ಸುಗಂಧಿ ಅವರೇ, ನಮ್ಮ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ನನ್ನ ಇಲ್ಲಿ ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ಬಂದಿದ್ದಕ್ಕೆ. ಇದೊಂಥರ ನನಗೆ ಎರಡನೇ ಮನೆ ತರ ಇತ್ತು. ಸೊ ಥ್ಯಾಂಕ್ ಯು.
0: ಓಕೆ, ನಾನು ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಚಿಕ್ಕ ಹುಡುಗಿ ಆಗಿದ್ದಾಗ ಐ ಥಿಂಕ್ ನನ್ನ 6ನೇ ವಯಸ್ಸಿನಲ್ಲಿ ನಾನು ಇಲ್ಲಿ ಡ್ರಾಮಾನಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿದ್ದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಅವಾಗಿಂದ ನಂದು ಆಕಾಶವಾಣಿ ಜೊತೆಗೆ ಒಂದು ಸಂಬಂಧ ಇತ್ತು. ಹಾಗಾಗಿ ಇದೊಂಥರ ಆಲ್ಮೋಸ್ಟ್ ಎವ್ರಿ ಮಂತ್ ಇಲ್ಲಿ ಬರ್ತಿದ್ವಿ. ನಾನ್ ಬರ್ತಿದ್ದೆ, ನಮ್ ತಂದೆ ತಾಯಿ, ನಮ್ಮ ಅಕ್ಕ ತಮ್ಮ ಎಲ್ಲರೂ ಇಲ್ಲಿ ಆರ್ಟಿಸ್ಟ್ ಆಗಿದ್ವಿ. ಸೊ ಹಾಗಾಗಿ ಆಕಾಶವಾಣಿ ಜೊತೆಗೆ ನನಗೆ ಒಂಥರ ಬಹಳ ವರ್ಷಗಳ ಸಂಬಂಧ, ಅಂಡ್ ಇಲ್ಲಿಂದ ನಾನು ಬಹಳ ಕಲ್ತಿದ್ದೀನಿ.
0: ಓಕೆ ಓಕೆ. ಸೊ ಈ ವನ್ಯಜೀವಿ ಮತ್ತೆ ಈ ನೇಚರ್, ಆಮೇಲೆ ಈ ಫೋಟೋಗ್ರಫಿ, ಫಿಲ್ಮೋಗ್ರಫಿ, ಇದ್ರ ಬಗ್ಗೆ ಅಟ್ರಾಕ್ಷನ್ ಹೇಗಾಯ್ತು? ಅದು ನಿಮ್ಮ ಚೈಲ್ಡ್ ಹುಡ್ ಲಿಂದಲೇ ಆರಂಭ ಆಯ್ತಾ ಹೇಗೆ?
1: ಹಾ, ಚಿಕ್ಕ ಹುಡುಗಿ ಇದ್ದಾಗ ನನಗೆ ಏನೋ ವಾರಕ್ಕೊಂದ್ಸತಿ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ದು ಬರ್ತಾ ಇತ್ತು ಟಿವಿನಲ್ಲಿ. ಅದನ್ನ ನೋಡಿ ಇಷ್ಟೊಂದೆಲ್ಲ ಇದೆಯಾ ಜಗತ್ನಲ್ಲಿ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಬಟ್ ನಮ್ಮ ಮನೆ ಹಿಂದೆನೆ ಚಿಟ್ಟೆಗಳು ಇರ್ತಾ ಇದ್ವು, ಅಳಿಲ್ ಇರ್ತಾ ಇತ್ತು. ಇದನ್ನ ನಾವು ನೋಡಕ್ ಸಿಗಲ್ವಲ್ಲ, ನಮ್ಗೆ ಯಾವ್ದೋ ಬೇರೆ ದೇಶದ ಸಿಗುತ್ತೆ, ಆಫ್ರಿಕಾದ ನೋಡಕ್ಕೆ ಸಿಗುತ್ತೆ, ಇನ್ಯಾವುದೋ ದೇಶದ ಸಿಗುತ್ತೆ, ನಮ್ದೇ ದೇಶದ್ದು ನೋಡಕ್ ಸಿಗಲ್ವಲ್ಲ ಅಂತಾನು ಅನ್ನಿಸ್ತಾ ಇತ್ತು. ಆದ್ರೆ ನಾನು ಬೇರೆ ದಾರಿ ತಗೊಂಡೆ. ಆಸ್ ಯೂಶುವಲ್ ಎಲ್ಲರೂ ಎಂಜಿನಿಯರಿಂಗ್ ಇಲ್ಲ ಮೆಡಿಸಿನ್ ಇರ್ತಾ ಇತ್ತು ನಮ್ ಕಾಲದಲ್ಲಿ. ನಾನು ಇಂಜಿನಿಯರ್ ಆದೆ ಕಾರಣಾಂತರಗಳಿಂದ. ಆದ್ರೆ ಇದು ಮಾಡ್ಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು. ಒಂಥರ ಹವ್ಯಾಸದ ತರ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗಾದ್ರೂ ಹೋದಾಗ ಒಂದಷ್ಟು ವಿಡಿಯೋಗಳು ತೆಗೆಯೋದು ಅಂತೆಲ್ಲ. ಆಮೇಲೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ, ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
0: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ

0: ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
1: ಕುತೂಹಲ ಅಂತ ಇತ್ತು, ಆದ್ರೆ ನಮ್ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ ಜನ ತಾವು ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂತ ಗ್ರೂಪ್ಸ್ ಜೊತೆ ಸೇರ್ಕೊಂಡು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಇದನ್ನ ಫಿಲ್ಮ್ ಮೂಲಕ ಅಥವಾ ಡಾಕ್ಯುಮೆಂಟರಿ ಮೂಲಕ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆನ್ ದ ಜಾಬ್ ನಾನು ಕಲ್ತ್ಕೊಂಡೆ. ಬೇರೆ ಬೇರೆ ಇವಾಗ ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಕಂಪನೀಸ್ ಇರ್ಬೋದು ಅಥವಾ ಬೇರೆ ಎನ್ ಜಿ ಒಸ್ಗೆ. ಬಟ್ ಅದನ್ನ ಮಾಡ್ತಾ ಇದ್ರೆ ನನಗ್ ಬೇಕಾಗಿರೋದು ನಾನು ಮಾಡ್ತಾ ಇರ್ಲಿಲ್ಲ. ಆಕ್ಚುಲಿ ಸುಚೀಂದ್ರ ಪ್ರಸಾದ್ ಅಂತ ಇದಾರಲ್ಲ, ಅವ್ರು ಒಂದ್ಸತಿ ಸಿಕ್ಕಿ ನನಗೆ ಹೇಳಿದ್ರು, ನಿನಗ್ ಮಾಡ್ಬೇಕು ಅಂತ ಆಸೆ ಇರೋದು ಬೇರೆ, ಅದು ನೀನ್ ಇದನ್ ಬೇರೆ ಏನೋ ಮಾಡ್ತಾ ಇದ್ರೆ ವೆನ್ ವಿಲ್ ಯು ಡೂ ವಾಟ್ ಯು ವಾಂಟ್ ಅಂತ. ಸೊ ಅದನ್ನ ಹೇಳಿದ್ಮೇಲೆ ಯೋಚನೆ ಮಾಡಿ ಇದನ್ನೇ ಮಾಡ್ಬೇಕು ಅಂತ ಶುರು ಮಾಡಿದೆ.
0: ಫಿಲ್ಮ್ ಮೂಲಕ ಬೇರೆ ಜನರಿಗೂ ತಲುಪಿಸ್ಬೇಕು ಅಂತ ಯಾಕೆ ಥಾಟ್ ಬಂತು?
1: ಯಾಕೆಂದ್ರೆ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ನಮ್ಮ ಭಾಷೆಯಲ್ಲಿ ನಮಗೆ ನೋಡಕ್ ಸಿಗಲ್ಲ. ಇವಾಗ ಸರ್ ಡೇವಿಡ್ ಆಟನ್ಬರೋ ಈಸ್ ವೆರಿ ಗ್ರೇಟ್, ಅವ್ರದ್ದು ಅವ್ರು ಹೇಳ್ತಾರೆ, ಆದ್ರೆ ಅದು ನಮ್ಗೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ. ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದನ್ನ ನೋಡ್ಬೇಕು. ಈಗ ಒಂದು ಹಳ್ಳಿನಲ್ಲಿ ಅದನ್ನ ನೋಡಕ್ ಸಿಗುತ್ತಾ? ಅವ್ರಿಗೆ ಅರ್ಥ ಆಗತ್ತಾ? ಆಗಲ್ಲ. ಸೊ ಅವ್ರು ಏನ್ ನೋಡ್ತಾರೆ? ರೀಲ್ಸ್ ನೋಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವ್ರ ಭಾಷೆನಲ್ಲಿ ನೋಡಕ್ ಸಿಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ. ಶಾರ್ಟ್ ಫಿಲ್ಮ್ ಅಲ್ಲಿ ಶುರು ಮಾಡಿದಾಗ ಅಫ್ಕೋರ್ಸ್ ತಪ್ಪುಗಳಿದ್ವು, ಬಟ್ ಅದನ್ನ ತಿದ್ದೋದಕ್ಕೆ ಫಾರ್ಚುನೇಟ್ಲಿ ದೇರ್ ವರ್ ಮೆಂಟರ್ಸ್ ನಮ್ಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಕೊಟ್ಟು. ಸೊ ವಿ ವರ್ ಏಬಲ್ ಟು ಮೇಕ್ ಥಿಂಗ್ಸ್ ಬೆಟರ್. ಅಂಡ್ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಇಂಥ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂಡ್ ಅದನ್ನ ಯೂಟ್ಯೂಬ್ ಮೇಲೆ ಹಾಕ್ದಾಗ ಯಾರು ಬೇಕಾದ್ರೂ ನೋಡ್ಬೋದು, ಅದನ್ನು ಇಟ್ ಇಸ್ ಈಸಿಲಿ ಅವೈಲಬಲ್. ಅಂಡ್ ಡೌನ್ಲೋಡಬಲ್ ಮಾಡಿದೆ, ಇಂಗ್ಲಿಷ್ ಅಲ್ಲೂ ಮಾಡ್ತಿದ್ದೆ, ಕನ್ನಡದಲ್ಲೂ ಮಾಡ್ತಿದ್ದೆ. ನಿಮ್ ಇಂಗ್ಲಿಷ್ ನನಗೆ ಬೇಡ ಅಕ್ಕ, ನೀವು ಕನ್ನಡದ ಕೊಡಿ ಅಂತ. ಖುಷಿ ಆಗತ್ತೆ.
0: ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ತಿರಲ್ಲ ಮೇಡಮ್, ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ ನಮ್ ದೇಶಕ್ಕೂ ಅವ್ರ ಇದಕ್ಕೂ?
1: ಇವಾಗ ಬಿಬಿಸಿ ನಡ್ಜಿಯೋಗೆಲ್ಲ ಕೆಲಸ ಮಾಡಿದ್ರೆ ನಂದು ಫಿಲ್ಮಿಂಗ್ ಎಲ್ಲ ಮಾಡಿರೋದು ಇಂಡಿಯಾದಲ್ಲಿ ಮಾತ್ರ, ಹೊರಗಡೆ ಹೊರದೇಶದಲ್ಲಿ ಇದುವರೆಗೂ ಶೂಟ್ ಮಾಡಿಲ್ಲ. ಮಾಡಕ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇದುವರೆಗೂ ನಾನು ಮಾಡಿರೋದೆಲ್ಲ
0: ಇಂಡಿಯಾದಲ್ಲಿ
1: ಮಾತ್ರ.
0: ಓಕೆ. ಸೊ ಹೊರಗಡೆದು ಏನಾದ್ರೂ ರಿಸರ್ಚ್ ಮಾಡಿದೀರಾ? ಯಾವ ತರ ಈಗ ಆಸ್ಟ್ರೇಲಿಯಾದ ಅಂದ್ರೆ ಅದ್ರದ್ದೇ ಒಂದು ಫ್ಲೋರ್ ಅಂಡ್ ಫೌನ ಬೇರೆ ತರ ಇದೆ ಅವ್ರದ್ದು.
1: ನಾನು ಬೇರೆ ದೇಶದ್ದು ಓದ್ತಾ ಇರ್ತೀನಿ. ಛಾಯಾಗ್ರಹಣ ಮಾಡ್ಬೇಕು ಅಂತಂದ್ರು ನಮ್ಗೆ ಎಲ್ಲ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಲೇಬೇಕು. ನಾನು ಸುಮ್ನೆ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ನಾನು ಶೂಟ್ ಮಾಡಕ್ ಆಗಲ್ಲ. ಎಲ್ಲಾ ಪ್ರಾಣಿಗಳದ್ದು, ಇವಾಗ ನಾನೊಂದು ಕರಡಿ ಮೇಲ್ ಮಾಡಿರ್ಬಹುದು ಅಥವಾ ನೀರ್ನಾಯಿ ಮೇಲೆ ಇರ್ಬಹುದು, ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ಸ್ ಓದ್ಬೇಕು, ಪುಸ್ತಕಗಳು ಓದ್ಬೇಕು. ಹಾಗೆ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ. ಇವಾಗ ಲಂಡನ್ ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಇದೆ, ಅವರದ್ದು ದೇರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್ ಕಾಲ್ಡ್ ದ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದ ಇಯರ್ ಅಂತ. ಇಟ್ಸ್ ಒಂಥರ ಫೋಟೋಗ್ರಫಿನಲ್ಲಿ ಆಸ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದ್ ವರ್ಷ ಜೂರಿ ಮೆಂಬರ್ ಆಗಕ್ಕೆ ಅವಕಾಶ ಸಿಕ್ತು. ವಿಶ್ವದಾದ್ಯಂತ ಎಲ್ಲಾ ಫೋಟೋಗ್ರಫರ್ಸ್ ಅವರವರ ಫೋಟೋಸ್ನ ಎಂಟ್ರೀಸ್ ಕಳಿಸ್ತಾರೆ. ಈ ಫೋಟೋ ಬೆಟರ್ ಇನ್ನೊಂದ್ ಬೆಟರ್ ಅಂತ ಜಡ್ಜ್ ಮಾಡಕ್ಕೆ ನನಗೆ ಆ ಪ್ರಾಣಿ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ ಬೇಕಾದಷ್ಟು ರಿಸರ್ಚ್ ಮಾಡ್ಬೇಕಾಯ್ತು. ಈ ಪ್ರಾಣಿಗೆ ಮುಖ್ಯ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾ, ಇನ್ನೊಂದು ಕೊಡ್ಬೇಕಾ, ಅದನ್ನ ಓದ್ಲೇಬೇಕಾಗುತ್ತೆ. ಸೊ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ.
0: ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಗಿ ನಿಮ್ಮ ಅನುಭವ, ನಿಮ್ಮ ಕೆಲಸದ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಿದೆ?
1: ನನಗೆ ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆದಾಗಿಂದ ಬೇರೆ ಎಕ್ಸ್ಪ್ಲೋರರ್ಸ್ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಹಳ ಅವಕಾಶಗಳು ಸಿಗ್ತಾ ಇದೆ. ಅವರಿಂದ ನನಗೆ ಕಲಿಯಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಇವಾಗ ಅವರು ತಗೊಳ್ಳೋ ರಿಸ್ಕ್ಸ್ ಇರ್ಬೋದು ಅಥವಾ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿ ಕೆಲಸ ಮಾಡಿದಾಗ, ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಛಾಯಾಗ್ರಹಣ ಮಾಡ್ತೀನಿ ಅಂದ್ರೆ ಇನ್ನೊಬ್ರು ಸೈಂಟಿಸ್ಟ್ ಇರ್ಬೋದು, ಒಬ್ರು ಸಂರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರವರ ಅನುಭವಗಳನ್ನ ನನಗೆ ಹೇಳ್ತಾರೆ ಅಥವಾ ನನ್ನ ಅನುಭವ ನಾನು ಹೇಳ್ತೀನಿ. ಹಾಗಾಗಿ ಕುದುರೆಗೆ ಹೀಗೆ ಹಾಕಿ ಹೋಗ್ತಾ ಇರೋ ತರ ಇದ್ದಿದ್ದು ಅದನ್ನ ತೆಗೆದು ಇಟ್ಸ್ ವೆರಿ ಲಿಬರೇಟಿಂಗ್ ಟು ಲರ್ನ್ ಫ್ರಮ್ ಎವ್ರಿಬಡಿ.
0: ಈಗ ಒಂದು ನಿಮ್ದೊಂದು ಟೀಮ್ ತರ ಇರತ್ತಲ್ವಾ ಮೇಡಮ್? ಸೊ ಐಡಿಯಾಸ್ ನೀವು ಡೈರೆಕ್ಟರ್ ಹತ್ರ ಕನ್ಸೆಪ್ಟ್ ಮಾಡಿ ನೀವು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡ್ತೀರಾ, ಅಥವಾ ಯು ಹ್ಯಾವ್ ಯುವರ್ ಓನ್ ವಿಷನ್ ಇದೇ ತರ ಶೂಟ್ ಮಾಡ್ಬೇಕು, ಇದೇ ಇದನ್ನೇ ತಗೋಬೇಕು ಶಾರ್ಟ್ ಅಲ್ಲಿ ಅಂತ ಹೇಳಿ?
1: ಆಸ್ ಅ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೈಯರ್ ಮಾಡಿದ್ರೆ, ಇವಾಗ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಅಂತ ಇರುತ್ತೆ, ಅದೊಂದು ಮೂರ್ನಾಲ್ಕು ನಿಮಿಷದ ಸೀಕ್ವೆನ್ಸ್ ಇರಬಹುದು. ಇವಾಗ ಬೇರೆ ಪ್ರೊಡಕ್ಷನ್ ಕಂಪನಿ ನನ್ನನ್ನು ಹೈಯರ್ ಮಾಡಿದಾಗ ಅವರು ಈ ತರ ನನಗೆ

0: ಬೇಕು ಅಂತ ಹೇಳ್ತಾರೆ. ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಸ್ಟೈಲ್ ನೋಟ್ ಅಂತ ಕೊಡ್ತಾರೆ. ಸ್ಟೈಲ್ ನೋಟ್ ನೋಡ್ಕೊಂಡು ನಾನು ಮಾಡ್ಬೇಕು. ಬಟ್ ನೀವು ವನ್ಯಜೀವಿಗಳನ್ನ ಶೂಟ್ ಮಾಡಕ್ ಹೋದಾಗ ನಿಮ್ಗೆ ಇದೇ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಹೇಳ್ತಾರೆ ಇದು ಬೇಕು ಅಂತ. ಫಾರ್ ಎಕ್ಸಾಂಪಲ್, ಈ ಕಪ್ಪೆ ಇದೆ, ಇದ್ ಆಚೆ ಬರುತ್ತೆ, ಇದನ್ನ ಹಾವು ತಿನ್ಬಹುದು, ಇದೆಲ್ಲ ಇರುತ್ತೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಕೊಂಡು ಅವ್ರು ಕೊಟ್ಟಿರ್ತಾರೆ. ಆ ಕಪ್ಪೇನೆ ಬರದೇ ಇರಬಹುದು ಅಥವಾ ಹಾವು ತಿಂದೇ ಇರಬಹುದು. ಸೊ ಆಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ದೆನ್ ಅದನ್ನ ಚೆನ್ನಾಗಿ ಶೂಟ್ ಮಾಡಬೇಕು. ದಟ್ ವಿಲ್ ಬಿ ಎಡಿಟೆಡ್ ಇನ್ ಟು.
1: ಸೊ ಇಫ್ ಇಟ್ ಆಲ್ ಈಗ ಒಂದ್ ನ್ಯೂ ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದ್ ಆಗದೆ ಇದ್ರೆ ನಿಮ್ಗೆ ಏನು ಆಲ್ಟರ್ನೇಟಿವ್ ಇರುತ್ತೆ?
0: ಒಂದೊಂದ್ಸತಿ ಏನು ಅಂದ್ರೆ ಏನು ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಡಾಕ್ಯುಮೆಂಟ್ರಿಗೆ ಕರಡಿಗಳನ್ನ ಶೂಟ್ ಮಾಡಕ್ ಹೋದ್ವಿ. ಆ ವರ್ಷ ಬಹಳ ಬಿಸಿಲಿತ್ತು, ಕರಡಿಗಳು ಆಚೆ ಬರ್ತಾ ಇರಲಿಲ್ಲ. ಇದು ದರೋಜಿ ಬೇರ್ ಸ್ಯಾಂಕ್ಚುರಿ. ಕಾಯ್ತಾ ಇದೀವಿ ಕಾಯ್ತಾ ಇದೀವಿ, ಎಷ್ಟು ದಿನ ಆದ್ರೂ ಕರಡಿ ಬರ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು ಅಂತ. ಆದ್ರೆ ಅದೇ
1: ನ್ಯಾಚುರಲ್
0: ಹ್ಯಾಬಿಟೆಟ್, ಈ ಕರಡಿ ಬರ್ತಾ ಇಲ್ಲ ಕಾಯ್ತಾ ಇದೀವಿ. ಬಟ್ ನವಿಲುಗಳು ಬರಕ್ಕೆ ಶುರು ಮಾಡುದು. ಅಲ್ಲಿ ಒಂದು ವಾಟರಿಂಗ್ ಹೋಲ್ ಇತ್ತು, ಈ ನವಿಲುಗಳು ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಲೆಕ್. ಅಂದ್ರೆ ಈ ಗಂಡು ನವಿಲುಗಳು ಡಿಸ್ಪ್ಲೇ ಮಾಡಕ್ ಶುರು ಮಾಡುತ್ತವೆ ಜಸ್ಟ್ ಬಿಫೋರ್ ಅರೌಂಡ್ ಮಾನ್ಸೂನ್. ಸೊ ಈ ಗಂಡು ನವಿಲು ಡಿಸ್ಪ್ಲೇ ಮಾಡಿದಾಗ ಇಟ್ ವಿಲ್ ಅದರದೊಂದು ಟೆರಿಟರಿ ಅದು ಎಸ್ಟಾಬ್ಲಿಷ್ ಮಾಡ್ಕೊಳ್ಳುತ್ತೆ, ಅಂಡ್ ಬೇರೆ ಗಂಡು ನವಿಲ್ ಜೊತೆ ಅದು ಫೈಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ಇಟ್ಸ್ ಟೆರಿಟರಿ. ಸೊ ಅದರ ಟೆರಿಟರಿನಲ್ಲಿ ಯಾವ್ಯಾವ ಹೆಣ್ಣು ಬರುತ್ತೆ ಅದನ್ನ ಇಂಪ್ರೆಸ್ ಮಾಡಕ್ ಅದು ನೋಡ್ತಾ ಇರುತ್ತೆ. ಸೊ ಅದು ಅಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಅದನ್ನ ಶೂಟ್ ಮಾಡಿದ್ವಿ ನಾವು. ಈ ಕರಡಿ ಸಿಗ್ಲೇ ಇಲ್ಲ,
1: ಓಕೆ,
0: ಬಟ್ ಸಮಟೈಮ್ಸ್ ಆತರ ಆತರ ಆದ್ರೆ ಅದು ಕಷ್ಟ. ಅದು ನಮಗ್ ಕರಡಿನೇ ಬೇಕು ಅಂದಾಗ ನವಿಲ್ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಏನಿಲ್ಲ, ಕರಡಿದೇ ಕತೆ ಇದ್ದಾಗ. ಬಟ್ ಸಮಟೈಮ್ಸ್ ಇನ್ ಸ್ಟೋರಿ
1: ಸ್ಟೋರಿ ಅಬೌಟ್ ಪಿಕಾಕ್ ಹ್ಯಾಪನ್ ಅಂಡ್ ಬೇರ್ ಡಿಡ್ ನಾಟ್ ಹ್ಯಾಪನ್.
0: ಅಲ್ಲ, ಬೇರ್ ಆಮೇಲೆ ಯಾವಾಗ್ಲೂ ಬಂತು, ಮುಂದಿನ ವರ್ಷ ಬಂತದು. ಬಟ್ ನವಿಲುಗಳನ್ನ ಶೂಟ್ ಮಾಡಿದ್ವಿ, ದಟ್ ಬಿಕೇಮ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್. ಆಕ್ಚುಲಿ ಸರ್ ಡೇವಿಡ್ ಆಟನ್ಬರೋ ಹೇಳಿದ್ರು ಈ ಡಾಕ್ಯುಮೆಂಟ್ರಿನಲ್ಲಿ ನನ್ಗೆ ಇದೇ ಫೇವರೇಟ್ ಸೀಕ್ವೆನ್ಸ್ ಅಂತ. ಅವ್ರ ಹತ್ರ ಅವ್ರು ಬರ್ದಿರೋ ಒಂದು ಲೆಟರ್ ಕೂಡ ಇದೆ ನನ್ನ ಹತ್ರ.
1: ಆಟರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಮೈ ಆಟರ್ ಡೈರಿ ಅಂತ ಹೇಳಿ, ಆಟರ್ ನೀರ್ ನಾಯಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ಎಲ್ರಿಗೂ ಮಾಹಿತಿ ಇರ್ಲಿಕ್ಕಿಲ್ಲ. ಸೊ ಅದರ ಸಂರಕ್ಷಣೆಯ ಮಹತ್ವವನ್ನ, ಯಾಕೆ ಅದು ಇಂಪಾರ್ಟೆಂಟ್ ಬಯೋಡೈವರ್ಸಿಟಿಗೆ ಅಂತ ಹೇಳಿ.
0: ನೀರ್ನಾಯಿ ನದಿಯಲ್ಲಿದೆ ಅಂತಂದ್ರೆ ನದಿ ರಿಲೇಟಿವ್ಲಿ ಕ್ಲೀನ್ ಆಗಿದೆ ಅನ್ನೋ ಭಾವನೆ. ಬಟ್ ನಿಜವಾಗ್ಲೂ ನದಿ ಕ್ಲೀನ್ ಆಗಿದ್ಯಾ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಅಂಡ್ ನೀರ್ನಾಯಿ ಇರೋದೇ ನಮ್ ದೇಶದಲ್ಲಿ ಗೊತ್ತಿಲ್ಲ ಯಾರಿಗೂ. ಯಾಕೆಂದ್ರೆ ನೀರ್ನಾಯಿ ನನ್ ಫೋಟೋ ತೋರಿಸಿದ್ರೆ ಬೀವರ್ ಅಂತಾರೆ ಅಥವಾ ಸೀಲ್ ಅಂತಾರೆ. ಯಾಕೆಂದ್ರೆ ನಾವು ಟಿವಿನಲ್ಲಿ ನಮಗ್ ನೋಡಕ್ ಸಿಗೋದು ಬೀವರು ಸೀಲು. ಸೊ ನಮ್ ದೇಶದಲ್ಲೇ ಮೂರು ಸ್ಪೀಶೀಸ್ ನೀರ್ನಾಯಿಗಳಿವೆ, ನಮಗ್ ಗೊತ್ತಿಲ್ಲ. ಅದು ನನಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ ದೇಶದ ಪ್ರಾಣಿಗಳು ನಮಗೆ ಫಸ್ಟ್ ಗೊತ್ತಾಗ್ಬೇಕು ಅಂತ ನನ್ನ ಆಸೆ. ಸೊ ಓ ಫಾರ್ ಆಟರ್ ಇರ್ಬೇಕು ಅಂತ ಯಾವತ್ತಾಗತ್ತೋ ಅದು ನನ್ ಕನಸದು. ಆದ್ರಿಂದ ಈ ನೀರ್ನಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ. ಅಂಡ್ ನೀರ್ನಾಯಿ ಇದೆ ಅಂದ್ರೆ ನಿಮ್ಗೆ ಇಟ್ ಟೆಲ್ಸ್ ಯು ದಟ್ ದ ರಿವರ್ ಇಸ್ ರಿಲೇಟಿವ್ಲಿ ಕ್ಲೀನ್.
1: ಸೊ ಮೈ ಆಟೋ ಡೈರಿ ಮಾಡೋ ಕಲ್ಪನೆ ಇದೇ ಉದ್ದೇಶದಿಂದ ಬಂತ?
0: ನನ್ನ ಹಸ್ಬೆಂಡ್ ಮತ್ತೆ ನಾನು ಈ ನೀರ್ನಾಯಿಗಳನ್ನ ನಾವೇ ಸ್ಟಡಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಭಾರತದಲ್ಲಿ ಸ್ಟಡೀಸ್ ಆಗಿವೆ, ಬಟ್ ಮೋರ್ ಆರ್ ಲೆಸ್ ಕ್ಯಾಪ್ಟಿವಿಟಿನಲ್ಲಿ ಆಗಿರೋದು. ಇವಾಗ ಗೋವಾನಲ್ಲಿ ಎಲ್ಲ ಕಡೆ ದೇ ಆರ್ ಸ್ಟಡಿಂಗ್, ಬಟ್ ಅಷ್ಟು ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿಲ್ಲ. ಸೊ ನಮ್ಗೆ ಈ ನೀರ್ನಾಯಿಗಳು ಸಾಮಾಜಿಕ ಪ್ರಾಣಿಗಳು, ಮರ್ಕ್ಯೂರಿಯಲ್, ಬಹಳ ಎನರ್ಜಿ, ಅದನ್ನ ನೋಡಕ್ಕೆ ಒಂದು ಖುಷಿ. ಸೊ ವೈಲ್ಡ್ ಅಲ್ಲಿ ನಾವು ನೋಡ್ಬೇಕದನ್ನ, ಅದು ಏನ್ ಮಾಡತ್ವೆ ಅಂತ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದ್ ಶಾರ್ಟ್ ಫಿಲ್ಮ್ ಮಾಡೋಣ ಅಂತಾನೆ ಹೊರಟಿದ್ದು. ಬಟ್ ಅಲ್ಲಿಗೆ ಹೋಗಿ ನದಿ ಪಕ್ಕ ಅಷ್ಟು ಸಮಯ ಕಳೀತಾ ಕಳೀತಾ ಏನೇನೋ ಬೇರೆ ಏನ್ ಸಮಸ್ಯೆಗಳಿವೆ ಆ ನೀರ್ನಾಯಿಗಳಿಗಾಗ್ಲಿ ಮೀನುಗಾರರಿಗಾಗ್ಲಿ, ಅದು ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್.
1: ಸೊ ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಅಂಡ್ ಆಟರ್ಸ್ ಮಿಡ್ಲಲ್ಲಿ?
0: ಸೊ ಮೀನುಗಾರರು ನೀರ್ನಾಯಿಗಳು ಶತಮಾನಗಳಿಂದ ಒಟ್ಟಿಗೆನೆ ಇವೆ. ಆದ್ರೆ ಅವರಿಬ್ಬರ ಮಧ್ಯ ಈ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದ್ರೆ ನೀರ್ನಾಯಿಗಳು ದೇ ಹ್ಯಾವ್ ಅಡಾಪ್ಟೆಡ್ ಟು ಸ್ಟೀಲಿಂಗ್. ಇವಾಗ ಮೀನನ್ನ ಕದಿಯತ್ವೆ. ಸೊ ಮೀನುಗಾರರಿಗೆ ಆಬ್ವಿಯಸ್ಲಿ ಅವ್ರಿಗೆ ನೀರ್ನಾಯಿ ಕಂಡ್ರಾಗಲ್ಲ. ಎಲ್ಲೇ ಹೋಗಿ ನೀವು ತುಂಗಭದ್ರಾದಲ್ಲಿ ಶುರು ಮಾಡಿದ್ವಿ ಕೆಲಸ ಮಾಡಕ್ಕೆ, ನೀರ್ನಾಯಿ ಅಂತ ಕೇಳಿದ್ರೆ ನೀವು ತಗೊಳೋ ನೀರ್ನಾಯಿನ ಫಾರಿನ್ ಹಾಕಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದು, ಯಾಕಂದ್ರೆ ಅವ್ರ ಹೊಟ್ಟೆ ಪಾಡು
1: ಎಕ್ಸಾಕ್ಟ್ಲಿ
0: ಅಫೆಕ್ಟ್ ಆಗುತ್ತೆ ಅಂತ. ಬಟ್ ದೇ ಆರ್ ದಿ ಓನ್ಲಿ ಒನ್ಸ್ ಹೂ ನೋ ಅಬೌಟ್ ಆಟರ್ಸ್ ಆಲ್ಸೋ. ಸೊ ಆ ಸಂಘರ್ಷ ಇದ್ದೇ ಇದೆ, ಅದನ್ನ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದು.
1: ಸೊ ಆಟರ್ಸ್ ಸರ್ವೈವ್ ಅದು ಈಟಿಂಗ್ ಪ್ಯಾಟರ್ನ್ ಎಲ್ಲ ಅದು ಸರ್ವೈವಲ್ ಆನ್ ಫಿಶಸ್,
0: ಪ್ರೈಮರಿಲಿ ಫಿಶ್.
1: ಓಕೆ,
0: ಮೀನುಗಳನ್ನೇ ತಿನ್ನೋದು. ಬಟ್ ಇವಾಗ ಕ್ರಾಬ್

0: ಇರ್ಬೋದು ಅಥವಾ ಒಂದೊಂದ್ಸತಿ ಆಮೆ ತಿನ್ನುತ್ತೆ. ಹಾಗೆ
1: ಅಂದ್ರೆ ವಾಟರ್ಸ್ ಇವಾಗ ಶಾಲೋ ವಾಟರ್ ಅಲ್ಲಿ ಇರ್ತಾವ ಡೀಪ್ ವಾಟರ್ಸ್ ಅಲ್ಲಿ ಎರಡು
0: ನೀರಲ್ಲಿ ಓಡಾಡುತ್ತವೆ ಅವು. ಸೊ ನಿಮ್ಗೆ ಅದ್ರ ಗೂಡ್ ಮಾಡೋದು ಅಥವಾ ಅದ್ರ ರೆಸ್ಟಿಂಗ್ ಎಲ್ಲ
1: ಶೋರ್ ಹತ್ರ
0: ರಿವರ್ ಬ್ಯಾಂಕ್ ಮೇಲೆ. ಸೊ ಅದು ನೀರ್ನಲ್ಲಿ ಓಡಾಡುತ್ತವಲ್ಲ. ಇವಾಗ ನಾನ್ ಕೆಲಸ ಮಾಡ್ತಾ ಇರೋದು ಸ್ಮೂತ್ ಕೋಟೆಡ್ ವಾಟರ್ ಅಂತ. ಸೊ ಅದು ಮರಳ ಮೇಲೆ ಮರಳ ದಂಡೆ ಮೇಲೆ ಬಂದು ಉರುಳುತ್ತವೆ. ಯಾಕೆಂದ್ರೆ ದೇ ನೀಡ್ ಟು ಡ್ರೈ ದೇರ್ ಫರ್.
1: ಓಕೆ.
0: ಅಂಡ್ ಆಲ್ಸೋ ಈಗ ಹುಳುಗಳಿರ್ಬೋದು ಅದನ್ನೆಲ್ಲ ಟು ಗೆಟ್ ರೀಡ್ ಆಫ್ ಇನ್ಸೆಕ್ಟ್ಸ್ ದೇ ರೋಲ್ ಆನ್ ದ ಸ್ಯಾಂಡ್.
1: ಅದು ಏನು ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಮಾಡ್ತಾವ?
0: ಇಂಟ್ರಾಕ್ಷನ್ ಅಂತ ಅಲ್ಲ, ಮೋರ್ ಆರ್ ಲೆಸ್ ಅದು ಸಂಘರ್ಷನೆ. ಆದ್ರೆ ಯಾಕೆಂದ್ರೆ ಅವುಗಳು ದೇ ಕ್ಯಾನ್ ಬಿ ವೆರಿ ಅಗ್ರೆಸಿವ್.
1: ಓಕೆ.
0: ಸೊ ನೀವ್ ಅದ್ರ ಹತ್ರ ಹೋಗದೆ ಇರೋದು ಉತ್ತಮ, ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದೆ. ಯಾಕೆ ಕಚ್ಚುತ್ತವೆ ಅದು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಬೈಟರ್ಸ್.
1: ನಾಯಿ ತರನೇ ಇರ್ತವೆ?
0: ನಾಯಿ ತರ ಅಲ್ಲ, ನಿಮ್ಗೆ
1: ಸೀಲ್ ತರ ಇರುತ್ತೆ. ಈಗ ಕಾವೇರಿ ನದಿ ಅದರಲ್ಲೇ ನೀವು ಇದ್ ಮಾಡಿರೋದು, ತುಂಗಭದ್ರದಲ್ಲಿ ಮಾಡಿರೋದು?
0: ಇಲ್ಲ, ಕಾವೇರಿ.
1: ಕಾವೇರಿ
0: ಫಿಲ್ಮ್ ಮಾಡಿರೋದು ಕಾವೇರಿ.
1: ಅದ್ರ ಪರಿಸರವನ್ನ ಚಿತ್ರಿಸುವಾಗ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡಿದ್ವು?
0: ವೆರಿ ರೊಮ್ಯಾಂಟಿಕ್ ಐ ಶುಡ್ ಸೇ. ಪ್ರತಿದಿನ ಬೆಳಿಗ್ಗೆ ಒಂದ್ 5:30 ಹೋಗಿ ಕಾಯ್ಬೇಕು ನೀರ್ ನಾಯಿಗಳಿಗೆ. ಅದು ಇವತ್ ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಸೊ ಎವ್ರಿ ಡೇ ಹೋಗೋದು, ಕಾಯೋದು. ಒಂಥರ ಪ್ರಶಾಂತವಾಗಿರುತ್ತೆ ನದಿ ಪಕ್ಕ. ನಿಮ್ಗೆ ಏನು ಅಂದ್ರೆ ಏನು ಮಾಡೋದಿಲ್ಲ, ಹಕ್ಕಿಗಳ ಶಬ್ದ ಕೇಳಿಸ್ತಾ ಇರುತ್ತೆ, ಅಲ್ಲಿ ದೂರದಲ್ಲಿ ಮೀನುಗಾರರು ಬಲೆ ಹಾಕ್ತಿರ್ತಾರೆ. ನಿಮ್ಗೆ ಇನ್ನೇನಿಲ್ಲ, ಕಾಯ್ತಾ ಕೂತಿರೋದು ಅಂದ್ರೆ ಅದಕ್ಕಿಂತ ಒಂದು ಬೇರೆ ಖುಷಿ ಇಲ್ಲ ಅಂತ.
1: ಸುಗಂಧಿಯವರು ನಿಮ್ಮನ್ನ ನೋಡ್ತಾ ಇದ್ದ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಲೈಕ್ ಇನ್ಬೋರ್ನ್ ಕ್ಯಾರೆಕ್ಟರ್ ಅಥವಾ ಬೆಳೆಸ್ಕೊಂಡು ಬಂದಿರೋದ?
0: ಇಲ್ಲ, ಇದು ಈ ಪ್ರೊಫೆಷನ್ ಅಲ್ಲಿ ಅದು ಬೇಕಾಗತ್ತೆ. ಸೊ ಕಲಿಬೇಕಾಗತ್ತೆ ಅದು.
1: ಈ ಡಾಕ್ಯುಮೆಂಟ್ರಿ ದ ಮೈ ಆಟೋ ಡೇರಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಅಪ್ರಿಷಿಯೇಷನ್ ತಗೊಂಡಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮ್ಮ ಭಾವನೆ?
0: ಹೊರದೇಶದಿಂದ ಬಂದು ಚಿತ್ರ ಮಾಡ್ತಾ ಇದ್ದಿದ್ದು ಇದುವರೆಗೂ ನಡೀತಾ ಇತ್ತು. ಬಟ್ ಈಗ ನಮ್ಮ ದೇಶದ ಕತೆಗಳನ್ನ ನಾವು ನಮಗ್ ಬೇಕಾದ ಹಾಗೆ ಹೇಳೋಕೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಇದು ಇಷ್ಟ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇದು ಸೈಂಟಿಫಿಕಲಿ ಅಬ್ಸರ್ವ್ಡ್ ಆನಿಮಲ್ ಬಿಹೇವಿಯರ್. ಸಾಮಾಜಿಕ ಪ್ರಾಣಿಗಳಾಗಿದ್ದು ಇವುಗಳ ಯಾವ ತರ ಗೂಡ್ ಮಾಡತ್ವೆ ಅಥವಾ ಏನೇನು ತೊಂದರೆಗಳಿವೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದೀವಿ. ಅಂಡ್ ಸುಮ್ನೆ ಇದು ಬಂತು ಇದು ಹೋಯ್ತು ಅಂತಲ್ಲ, ಇದೊಂದು ಕತೆ ತರನೇ ಹೀರೋ ಹೀರೋಯಿನ್ ವಿಲನ್ ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಸುಮಾರು ಜನಗಳಿಗೆ ಇದು ಇಷ್ಟ ಆಗಿದೆ ಇದು. ಅಂಡ್ ಮಧ್ಯ ಸ್ವಲ್ಪ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಎಲ್ಲ ಇದೆ.
1: ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಮಾಡ್ತೀರಾ? ಅನೇಕ ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೆಲ್ಲ ನಿಮ್ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳಲ್ಲಿ ನಿಮ್ಮ ನೆನಪಿನಲ್ಲಿ ಉಳಿಯುವ ಕ್ಷಣ ಯಾವ್ದಾದ್ರು ಇದೆಯಾ ನೆನಪಿಸ್ಕೊಳ್ಳೋದಾದ್ರೆ?
0: ಆತರ ತುಂಬಾ ಇದೆ. ದರೋಜಿ ಕರಡಿಧಾಮ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವರೇಟ್ಸ್. ಆಫ್ ಕೋರ್ಸ್ ನೀರ್ ನಾಯಿಗಳು ವಿಲ್ ಆಲ್ವೇಸ್ ಬಿ ಮೈ ಫೇವರೇಟ್. ಬಟ್ ದರೋಜಿ ಕರಡಿಧಾಮದಲ್ಲಿ ನಾವು ಬಹಳ ಕೆಲಸ ಮಾಡಿದೀವಿ. ಸೊ ಅಲ್ಲಿ ಒಂದೊಂದು ಕರಡಿನೂ ಗುರುತಿಸೋ ಅಷ್ಟು ನಾವು ಸಮಯ ಕಳೆದಿದ್ದೀವಿ. ಹಾಗಾಗಿ ಒಂದು ತಾಯಿ ಮತ್ತೆ ಅವಳಿಗೆ ಎರಡು ಮರಿಗಳಿದ್ವು. ಸೊ ವಿ ಸಾ ದ ಟೈಮ್ ವೆನ್ ದ ಮದರ್ ಸ್ಪ್ಲಿಟ್ ವಿತ್ ಹರ್ ಟೂ ಕಬ್ಸ್. ಸೊ ಅದೆಲ್ಲ ನೋಡಕ್ ಸಿಕ್ತು. ಸೊ ಅಷ್ಟು ಸಮಯ ಕಳೆದಿದ್ದು ನನಗೆ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೋಸ್ಟ್ ಮೆಮೊರೇಬಲ್ ಫಾರ್ ಮೀ.
1: ಎರಡು ಮಕ್ಕಳ ಜೊತೆ ಸ್ಪ್ಲಿಟ್ ಆಗುತ್ತೆ?
0: ಯಾಕೆಂದ್ರೆ ಒಂದು 2 ವರ್ಷ 1 or 2 years ಕರಡಿಗಳು ತಾಯಿ ಜೊತೆಗಿರುತ್ತವೆ, ಆಮೇಲೆ ದೇ ಹ್ಯಾವ್ ಟು ಸೆಪರೇಟ್. ಸೊ ಆ ಮೂಮೆಂಟ್ ವಿ ಸಾ ದ ಮದರ್ ಸ್ಪ್ಲಿಟಿಂಗ್ ವಿತ್ ಹರ್ ಕಬ್ಸ್.
1: ಈಗ ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಎದುರಾಗುವ ಸವಾಲುಗಳು ಅಥವಾ ಅಪಾಯಗಳ ಬಗ್ಗೆ ಏನಾದ್ರೂ ಹೇಳೋದಾದ್ರೆ?
0: ಒಂದೊಂದ್ಸತಿ ಬಹಳ ಕಷ್ಟ ಇರುತ್ತೆ ಫಿಲ್ಮಿಂಗು. ಒಂದು ಕ್ಲೈಮೇಟ್ ಚೇಂಜ್ ಇಂದ ನಿಮ್ಗೆ ಎಷ್ಟೊಂದು ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬಹುದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಪಲ್ ಫ್ರಾಗ್ ಅಂತ ಒಂದಿದೆ, ಕೇರಳದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ. ಅದು ವರ್ಷಕ್ಕೆ ಒಂದೇ ದಿನ ಅದು ಆಚೆ ಬರೋದು, ಒಂದ್ ರಾತ್ರಿ. ಹೆಣ್ಣು ಕಪ್ಪೆ ಗಂಡು ಕಪ್ಪೆನ ತನ್ನ ಬೆನ್ ಮೇಲೆ ಹಾಕೊಂಡು ಅದು ಅಂಡರ್ ಗ್ರೌಂಡ್ ಇರುತ್ತೆ ಅಷ್ಟು ದಿನ, 64 ದಿನಗಳು ಒಳಗಿರುತ್ತೆ, ಒಂದ್ ದಿನ ಆಚೆ ಬರುತ್ತೆ. ಸೊ ಈ ಒಂದು ಕಪ್ಪೆನ ಫಿಲ್ಮ್ ಮಾಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಅದು ಬರ್ಲಿಲ್ಲ. ಯಾಕೆಂದ್ರೆ ಆ ವರ್ಷ ಒಂದ್ ವರ್ಷ ಎಲ್ ನೀನೋ ಇತ್ತು, ಇನ್ನೊಂದ್ ವರ್ಷ ಲಾ ನೀನೆ ಆಯ್ತು. ಸೊ ಈ ಕಡೆ ನಿಮ್ಗೆ ಇಲ್ಲ ಪ್ರವಾಹ ಇರುತ್ತೆ ಇಲ್ಲ ಡ್ರೌಟ್ ಇರುತ್ತೆ. ಸೊ ಈ ತರ ನಮ್ಗೆ ಒಂದೊಂದ್ ಬಹಳ ಕಷ್ಟಗಳಿರುತ್ತೆ. ಅಂಡ್ ಅದು ವಾಟರ್ ಫಾಲ್ ಮೇಲೆ ಇತ್ತು, ಸೊ ಎಲ್ಲಾ ನಾವು ಅಷ್ಟು ಜನ ಎದ್ದು ಬಿದ್ದು

0: ಫೋನ್ಗಳು ಬಿದ್ದು ನಾವು ಬಿದ್ದು ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ದಟ್
1: ಶೋ ಒನ್ ಡೇ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ
0: ಇಟ್ ಕುಡ್ ಬಿ ಈ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಆ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಎರಡರಲ್ಲೂ ಒಟ್ಟಿಗೆ ಇಲ್ಲ ಇವಾಗ ಇದಿಷ್ಟು ಕೇರಳ ಅಂತ ಇಟ್ಕೊಳ್ಳಿ ಇಲ್ಲಿ ಬರ್ಬೋದು ಅಲ್ಲೂ ಬರ್ಬೋದು ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರೋದಕ್ಕೆ ಆಗೋದಿಲ್ಲ ಸೊ ಇಲ್ಲೊಂದಷ್ಟು ಜನ ರಿಸರ್ಚರ್ಸ್ ಇರ್ತಾರೆ ಅಲ್ಲೊಂದಷ್ಟು ಜನ ಇರ್ತಾರೆ ಎಲ್ಲಾರು ಕಾಯ್ತಾ ಇರ್ತೀವಿ ನಮ್ಮ ಅದೃಷ್ಟ ಇಲ್ಲಿ ಬಂತು ಅಂದ್ರೆ ಓಕೆ ಇಲ್ಲ ಅಂದ್ರೆ ಓ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅವರು ಅವ್ರಿಗನ್ಸಿದ್ರೆ ಅವ್ರು ನಮಗೆ ಹೇಳ್ತಾರೆ ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ ಕಾಯ್ಬೇಕು ವೆರಿ ಚಾಲೆಂಜಿಂಗ್ ನಾವು ಹೆಂಗಸರು ನಮ್ದು
1: ಕಂಫರ್ಟ್ ಝೋನ್
0: ಬಿಟ್ಟು ಆಚೆ ಬರಬೇಕು ಅಂಡ್ ಎಲ್ಲ ಏನ್ ಮಾಡೋದಕ್ಕೂ ನಮ್ಗೆ ಒಂದು ಧೈರ್ಯ ಇರಬೇಕು ಅಂತ ನನಗೆ ಇವಾಗ ಹುಡುಗಿರಿಗೆ ಏನೇ ಆದ್ರೂ ಇದು ಮಾಡಬಹುದಾ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಲೇಬೇಕು ಅಂತ ನಾನು ಹೇಳ್ತೀನಿ ಅಂಡ್ ಆಲ್ಸೋ ಫಿಸಿಕಲಿ ಐ ಥಿಂಕ್ ವಿ ನೀಡ್ ಟು ವರ್ಕ್ ಆನ್ ಆರ್ ಸೆಲ್ಸ್ ಅಂಡ್ ಬಿ ಫಿಟ್ ಸೊ ದಟ್ ಈಸ್ ಸಮಥಿಂಗ್ ಯಾಕಂದ್ರೆ ನನ್ನ ಕೆಲಸದಲ್ಲಿ ಇವಾಗ ನಾನು ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರ್ಲಿಲ್ಲ ಸ್ಕೂಲ್ ಅಲ್ಲಿ ಇದ್ದಾಗ ಆಗ್ಲಿ ಅಂತ ನಾನೇನ್ ಸ್ಪೋರ್ಟ್ಸ್ ನಲ್ಲಿ ಇರ್ಲಿಲ್ಲ ಬಟ್ ಈ ಕೆಲ್ಸಕ್ಕೆ ಬಂದ್ಮೇಲೆ ಇವಾಗ ಒಂದು ಕ್ಯಾಮ್ರಾ ಅಂಡ್ ಟ್ರೈಪಾಡ್ ಸಮಟೈಮ್ಸ್ ಟುಗೆದರ್ ಅದೊಂದು 15 kg ಇರ್ಬೋದು 30 kg ಸೊ ಅದನ್ನ ನಾನು ಎತ್ಕೊಂಡು ಓಡಾಡಬೇಕು ಅಂತಂದ್ರೆ ಫಿಸಿಕಲಿ ಐ ನೀಡ್ ಟು ಬಿ ಫಿಟ್ ಸೊ ದಟ್ ಈಸ್ ಸಮಥಿಂಗ್ ಐ ಥಿಂಕ್ ಆಲ್ ವಿಮೆನ್ ನೀಡ್ ಟು ಫೋಕಸ್ ಆನ್ ಫ್ರಮ್ ಅ ಯಂಗ್ ಏಜ್
1: ಈಗ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನೀವು ಹೊರಗಡೆನೆ ಇರ್ತೀರಾ ಕಾಡುಗಳಲ್ಲಿ ಇರ್ತೀರಾ ಹೆಲ್ತ್ ಹದಗೆಟ್ರೆ ಅವಾಗ ಏನ್ ವ್ಯವಸ್ಥೆ ಮಾಡ್ಕೋತೀರಾ
0: ಅದನ್ನ ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ ನನ್ನ ಶೆಡ್ಯೂಲ್ ನೋಡ್ಕೊಂಡು ಇವಾಗ ಈ ಅಕಸ್ಮಾತ್ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾವು ಏನು ಮಾಡೋದಕ್ ಆಗೋದಿಲ್ಲ ಯು ಆರ್ ಬೆಡ್ ರಿಡನ್ ಈಗ ಒಂದ್ ಸರ್ಜರಿ ಆಯ್ತು ಯಾವಾಗ್ಲೂ ನನ್ ಏನು ಮಾಡಕ್ಕಾಗಲ್ಲ ಅವಾಗ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಸೊ ಐ ಥಿಂಕ್ ಆ ಬ್ಯಾಲೆನ್ಸ್ ನಾವು ಮಾಡ್ಲೇಬೇಕಾಗತ್ತೆ ಬಟ್ ಸಮಟೈಮ್ಸ್ ಮಾನ್ಸೂನ್ ಅಲ್ಲಿ ಇವಾಗ ಒಂದು ಸೀಕ್ವೆನ್ಸ್ ನಡೀತಾ ಇದೆ ಅಂತಂದ್ರೆ ನಾನು ಆ ಟೈಮ್ನಲ್ಲಿ ಇರಲೇಬೇಕಾಗತ್ತೆ ಸೊ ಸಮಟೈಮ್ಸ್ ಇಟ್ಸ್ ವೆರಿ ಡಿಮ್ಯಾಂಡಿಂಗ್ ಹಾಗೆ ನೋಡಕ್ ಹೋದ್ರೆ ನಿಮ್ಗೆ ಇವಾಗ ಮಾಡ್ಬೇಕು ಅಂತಂದ್ರೆ ಈಗ ಅಲ್ಲಿ ಯಾವ್ದೋ ಒಂದು ಕೃಷ್ಣಮೃಗದ ಏನೋ ನಡೀತಾ ಇದೆ ಅಂತಂದ್ರೆ ಈಗ ಹೋಗ್ಬೇಕಂದ್ರೆ ನಾನು ಈಗ ಹೋಗ್ಲೇಬೇಕಾಗತ್ತೆ ಆತರ ಸಮಟೈಮ್ಸ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಐ ಥಿಂಕ್ ದಟ್ಸ್ ದ ಫನ್ ಆಫ್ ದಿಸ್ ಪ್ರೊಫೆಷನ್ ಫಿಲ್ಮಿಂಗ್ ದ ಪರ್ಪಲ್ ಫ್ರಾಗ್
1: ಅದರ್ವೈಸ್ ನೀವು ಇವಾಗ ಫಾರೆಸ್ಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಪರ್ಸನಲಿ ನಿಮ್ಗೆ ಅದು ಒಂದು ಅಪಾಯದ ಪರಿಸ್ಥಿತಿಗಳು ಬರೋ ಇದನ್ನು ಇದೆಯಲ್ಲ
0: ಪ್ರಾಣಿಗಳ ಜೊತೆ ಖಂಡಿತ ಇಲ್ಲ ಯಾಕೆಂದ್ರೆ ನಮ್ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಣಿಗಳ ಜೊತೆ ನಮ್ಗೆ ಏನು ಆ ತರ ತೊಂದರೆ ಇರಲ್ಲ ಅಫ್ಕೋರ್ಸ್ ರಾತ್ರಿ ಹೊತ್ತು ಹಾವುಗಳದ್ದು ಹುಷಾರಾಗಿರ್ಬೇಕು ಅಪ್ರೋಪ್ರಿಯೇಟ್ ಫುಟ್ ವೇರ್ ಹಾಕೊಂಡು ಓಡಾಡ್ಬೇಕು ಅದ್ ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಆನೆ ಮರಿ ಜೊತೆ ಇದ್ರೆ ಅಂಡ್ ನಾವು ಅದಕ್ಕೆ ಬಹಳ ಹತ್ರ ಹೋದ್ರೆ ಆಗ ಅದಕ್ಕೆ ಕೋಪ ಬರುತ್ತೆ ಅದು ಚಾರ್ಜ್ ಮಾಡುತ್ತೆ ಅಥವಾ ಕರಡಿಗಳಿಗೆ ಕಾಣಿಸಲ್ಲ ಸರಿಗೆ ದೇ ಕೆನ್ ಓನ್ಲಿ ದೇ ಕೆನ್ ಸ್ಮೆಲ್ ವೆಲ್ ಬಟ್ ದೇ ಕೆನಾಟ್ ಸಿ
1: ಈಗ ಯೂಶಲಿ ಲೈಕ್ ವಿ ವಿಮೆನ್ ಒಂದು ಪ್ರೊಟೆಕ್ಟಿವ್ ನೇಚರ್ ಇರುವಂತವರಲ್ವಾ ನಮ್ ಮಕ್ಕಳಿಗಾಗ್ಲಿ ಅಥವಾ ನಮ್ ತಿಂಗ್ಸಿಗಾಗ್ಲಿ ಎಲ್ಲದಕ್ಕೂ ಸೊ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನ ನೀವು ಹೇಗೆ ವಿವರಿಸ್ತೀರಾ ಸುಗಂಧಿ ಅವರೇ ಯು ವಿಲ್ ಟೇಕ್ ಇಟ್ ಅನ್ ಇಮೋಷನಲ್ ನೋಟ್ ಇವಾಗ ಇದ್ ಮಾಡುವಾಗ ಅಥವಾ ಲೈಕ್ ಪ್ರಾಕ್ಟಿಕಲಿ ಯು ವಿಲ್ ಡೀಲ್ ವಿತ್ ದಟ್
0: ನೀವು ನನ್ನನ್ನ ಕೇಳಿದ್ರೆ ಪರ್ಸನಲಿ ನಾನು ಪ್ರಾಕ್ಟಿಕಲ್ ಆಗಿ ತಗೊಳ್ತೀನಿ ಆ ಲೆವೆಲ್ ಆಫ್ ಇಮೋಷನ್ ನಾನು ಹೋಗಲ್ಲ ಯಾಕಂದ್ರೆ ಇದು ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಪ್ರಾಕ್ಟಿಕಲಿ ಬಟ್ ನಿಮ್ಗೆ ಹೆಂಗಸರಿಂದ ಬರೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ ಎಲ್ಲರನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ತರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗತ್ತಾ ಅಥವಾ ಇನ್ನೊಂದು ಪ್ರಾಣಿಗೆ ತೊಂದರೆ ಆಗತ್ತಾ ಅದು ನಮ್ಗೆ ಆಟೋಮ್ಯಾಟಿಕಲಿ ನಾವು ಯೋಚನೆ ಮಾಡೇ ಮಾಡ್ತೀವಿ ಸೊ ಅದು ಖಂಡಿತ ಬರುತ್ತೆ ಈವನ್ ವಿತೌಟ್ ಇಮೋಷನ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಎವ್ರಿಬಡಿ
1: ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದಾದ್ರೆ
0: ಈಗ ಇನ್ನೊಂದಷ್ಟು ಐಡಿಯಾಗಳು ನಾವು ಡೆವಲಪ್ ಮಾಡ್ತಾ ಇದೀವಿ ವಿ ಲುಕಿಂಗ್ ಫಾರ್ ಫಂಡಿಂಗ್ ಅಂಡ್ ಟ್ರೈಂಗ್ ಟು ಗೆಟ್ ದೋಸ್ ಐಡಿಯಾಸ್ ಇನ್ ಪ್ಲೇಸ್ ಈಗ ಅಟ್ ದ ಮೂಮೆಂಟ್ ನಾವು ತಿರುಪತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಮನುಷ್ಯರು ಮತ್ತೆ ಆನೆಗಳ ಮಧ್ಯ ಸಂಘರ್ಷ ನಡೀತಾ ಇದೆ ಅಲ್ಲಿ ಸೊ ಅದ್ರ ಬಗ್ಗೆ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ ಇವಾಗ ಇನ್ ಪ್ರೊಡಕ್ಷನ್ ಅದು ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಔಟ್
1: ಓಕೆ ಸೊ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡ್ಬೇಕು ದಟ್ ಶುಡ್ ಬಿ ಔಟ್ ಅಂದ್ರೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಗತ್ತೆ ಸುಗಂಧಿ ಅವರೇ
0: ಈ ಕೆಲವು ನನ್ ಸೀಕ್ವೆನ್ಸಸ್ ಹೇಳಿದ್ನಲ್ಲ ಅಂಥದ್ದಾದ್ರೆ ನಮ್ಗೆ ಒಂದೊಂದ್ಸತಿ ಒಂದ್ 3 ವಾರ 4 ವಾರ ಅಷ್ಟರಲ್ಲೇ ನಾವು ಫಿಲ್ಮಿಂಗ್ ಮುಗಿಸ್ಬೇಕಾಗತ್ತೆ ಈಗ ನಾ ಮಾಡ್ತಾ ಇರೋ ಕೆಲಸ ಇಟ್ ಇನ್ವಾಲ್ವ್ಸ್ ರಿಸರ್ಚ್ ಆಲ್ಸೋ ಸೊ ಇಟ್ ಕ್ಯಾನ್ ಟೇಕ್ ಮೆನಿ ಮಂತ್ಸ್ ಆರ್ ಈವನ್ ಅ ಇಯರ್ ಆರ್ ಮೋರ್
1: ಸೊ ನೀವು ಸ್ಥಳೀಯ ಸಮುದಾಯಗಳ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್ ಅಲ್ವಾ ಯಾವ್ದಾದ್ರು ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ ಸೊ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇವಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ?

0: ಎಲ್ಲ ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ ಅನ್ಸುತ್ತೆ?
1: ಬಹಳ ಮುಖ್ಯ. ಯಾಕೆಂದ್ರೆ ನಾವು ಹೋಗಿ ಇವಾಗ ನಾನು ಇಲ್ಲಿ ಇದ್ಕೊಂಡು ಸಿಟಿಯಲ್ಲಿ ಇದ್ಕೊಂಡು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದು ತಪ್ಪು. ಸೊ ಅವರಿಗೆ ಅವ್ರ ಪ್ರದೇಶ ಗೊತ್ತಿರುತ್ತೆ. ಇವಾಗ ನಾನು ನೀರಿನ ಮೇಲೆ ಕೆಲಸ ಮಾಡಿದಾಗ ನಮ್ ಜೊತೆ ಒಬ್ಬ ಮೀನುಗಾರ ಪ್ರತಿದಿನ ನಮ್ ಜೊತೆ ಕೆಲಸ ಮಾಡಿ ನಮ್ಮ ಚಿತ್ರದಲ್ಲೂ ಹೀಸ್ ಫೀಚರ್ಡ್ ಇನ್ ಅವರ್ ಫಿಲ್ಮ್. ಸೊ ಅವರಿಗೆ ಅವ್ರ ನದಿ ಅವ್ರ ಮರಗಳು ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೇರ್ ಸಪೋರ್ಟ್ ಅಂಡ್ ನಾಲೆಡ್ಜ್.
0: ಓಕೆ, ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರ ಫಿಲ್ಮ್ ಪ್ರೊಡಕ್ಷನ್ ವೈಲ್ಡ್ ಲೈಫ್ ಅಲ್ಲಿ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅನ್ಕೊಳ್ಳೋ ಯಂಗ್ ಜನರೇಷನ್ ಗೆ ನಿಮ್ಮ ಸಲಹೆ ಏನು?
1: ನಾನ್ ಹೇಳೋದೇನಂದ್ರೆ ನಮ್ ಸುತ್ತಮುತ್ತ ಇರೋ ವನ್ಯಜೀವಿಗಳನ್ನ, ಒಂದು ಇರುವೆಯಿಂದ ಹಿಡಿದು ಹಕ್ಕಿ ಇರ್ಬೋದು ಚಿಟ್ಟೆ, ಅದನ್ನ ಫಸ್ಟ್ ನೋಡಕ್ಕೆ ಕಲ್ತ್ಕೊಳ್ಬೇಕು ನಾವು. ಒನ್ಸ್ ವಿ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ನೇಚರ್ ದೆನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು
2: ಅವುಗಳಿಗೆ ಟ್ರೀಟ್ಮೆಂಟ್ ಬರೋ ಕಣಗಳು ಇವಾಗ ಬಂದಿದೆ, ಕಂಡುಹಿಡಿದಿದ್ದಾರೆ, ಆವಿಷ್ಕಾರವಾಗಿದೆ. ಅದರಲ್ಲಿ ಹಾಗಿದ್ದಾಗ ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ನಾನು ಸಾಮಾನ್ಯವಾಗಿ ತಗೊಳ್ಳೋದು ಯಾವ್ದು ಅಂದ್ರೆ ಕ್ಯಾನ್ಸರ್ ಸರ್ವಿಕ್ಸ್, ಅಂದ್ರೆ ಗರ್ಭಕೊರಳಿನ. ಸೊ ಅದು ಹೇಗ್ ಬರುತ್ತೆ ಅದ್ರದ್ ವಿಷಯನೇ ಬೇರೆ ಅದ್ರದ್ದು. ಆದ್ರೆ ಪ್ರತಿಯೊಬ್ಬ ಮಹಿಳೆಯು ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡ ನಂತರ ಅವಳು ಒಂದು ಪ್ಯಾಪ್ ಸ್ಮಿಯರ್ ಟೆಸ್ಟ್ ಇಲ್ಲ ಅದಕ್ಕೆ ಕಾರಣವಾದ ವೈರಾಣು HPV ಟೆಸ್ಟ್ ಮಾಡಿಸಿಕೊಳ್ಳುವುದು ಉತ್ತಮ. ಈಗ ಜನ ಹೇಳ್ತಾರೆ, ನಾವು ಇವಾಗ ಸಮುದಾಯಕ್ಕೆ ಹೋಗ್ತೀವಿ ಸ್ಕ್ರೀನ್ ಮಾಡ್ಲಿಕ್ಕೆ, ಆದ್ರೆ ಜನಗಳು ಬರುವುದಿಲ್ಲ. ಆದ್ರೆ ಇದು ಸಾಮಾನ್ಯ ತಿಳುವಳಿಕೆ ಅವರು ಈಗಿನ ಕಾಲದಲ್ಲಿ ಇಟ್ಕೋಬೇಕಾಗತ್ತೆ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಆಯಾ ಅಂಗಾಂಗದ ಕ್ಯಾನ್ಸರ್ ಅನ್ನ ಅವಲಂಬಿಸಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಆದ್ರೆ ಸಾಮಾನ್ಯವಾಗಿ ಸರ್ವಿಕ್ಸ್ ಗರ್ಭಗೊರಳಿನ ಕ್ಯಾನ್ಸರ್ಗೆ, ಬ್ರೆಸ್ಟ್ ಕ್ಯಾನ್ಸರ್ಗೆ, ಬಾಯಿ ಕ್ಯಾನ್ಸರ್ಗೆ, ಪ್ಲಸ್ ಲಂಗ್ ಕ್ಯಾನ್ಸರ್ಗೆ, ಕರುಳಿನ ಕ್ಯಾನ್ಸರ್ಗೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ ಗಳು ಸಾಧ್ಯ ಇದಾವೆ. ಒಂದು ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಅವು ಐಡಿಯಲ್ ಅಂತ ಯಾವುದು ಇಲ್ಲ. ಆದ್ರೆ ಅದರದ್ದು ಸೆನ್ಸಿಟಿವ್ ಅದು ಎಷ್ಟು ಮಟ್ಟಿಗೆ ಕಂಡುಹಿಡಿಯತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಬಟ್ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಗೆ ಒಳ್ಳೆ ಟೆಸ್ಟ್ ಗಳಿದಾವೆ, ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟ್ ಗೂ ಒಳ್ಳೇದಿದಾವೆ, ಕರುಳಿನ ಕ್ಯಾನ್ಸರ್ ಗೆ ಅಷ್ಟೇನು ಇಲ್ಲ. ಈವನ್ ಗರ್ಭಾಶಯದ್ದು, ಅಂಡಾನುಗಳದ್ದು, ಲೇಡೀಸ್ ಅವ್ರದ್ದು ಅದನ್ನು ಅಷ್ಟು ಸೆನ್ಸಿಟಿವ್ ಅಂದ್ರೆ ಡಿಟೆಕ್ಟ್ ಮಾಡುವಂತ ಈಸಿಯಾಗಿ ಸಿಗೋ ಅಂತ ಟೆಸ್ಟ್ ಗಳಿಲ್ಲ. ಬಟ್ ಕಂಟಿನ್ಯೂಸ್ ಅಬ್ಸರ್ವೇಷನ್, ರಿಪೀಟೆಡ್ ಟೆಸ್ಟಿಂಗ್ ಅಂತ ಬೇಕಾಗತ್ತೆ.
3: ಈಗ ಯಾವ ರೀತಿಯ ಟೆಸ್ಟ್ ಗಳನ್ನ ಮಾಡ್ತೀರಾ ತಾವು?
2: ಒಂದು ಬ್ಲಡ್ ಟೆಸ್ಟ್, ಸಾದಾ ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಕಣಗಳನ್ನು ನೋಡ್ತೀವಿ. ಆ ಕಣಗಳಲ್ಲಿ ನಾರ್ಮಲ್ ಬಿಳಿ ರಕ್ತ ಕಣಗಳಿದೆಯಾ ಇಲ್ಲ ಅಬ್ನಾರ್ಮಲ್ ಕೆಟ್ಟ ಬಿಳಿ ರಕ್ತ ಕಣಗಳಿದೀವಾ, ಕೆಲವೊಂದ್ಸತಿ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಬಂದಿದ್ದಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ಬೇಸಿಕ್ ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್ ಅಲ್ಲಿ ಇದು ಅಲ್ಲದೆ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಅಲ್ಲದೆನೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಇವಾಗ ಅವರಿಗೆ ಕಣಗಳೆಲ್ಲ ಕಡಿಮೆ ಆಗಿರುತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ, ಯಾಕೆ ಕಡಿಮೆ ಆಗಿದೆ ಅಂತ ಅದ್ರ ಫ್ಯಾಕ್ಟ್ರಿಂಗ್ ನೋಡ್ಬೇಕಾಗತ್ತೆ. ದಟ್ ಈಸ್ ಮಜ್ಜೆ ಅಂತ ಹೇಳ್ತೀವಿ, ಬೋನ್ ಮ್ಯಾರೋ. ಅದನ್ನ ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ಅದು ಸ್ವಲ್ಪ ಸೂಜಿ ಚುಚ್ಚಿ ಬೋನಿಗೆ ಚುಚ್ಚಿರೋದ್ರಿಂದ ಸ್ವಲ್ಪ ನೋವು ಆಗತ್ತೆ. ಇದು ಇನ್ವೇಸಿವ್ ಟೆಕ್ನಿಕ್ ಅನ್ನ ಹೇಳ್ತೀವಿ, ಬಟ್ ಅದು ತುಂಬಾ ಎಸೆನ್ಷಿಯಲ್ ಇರುತ್ತೆ. ಥರ್ಡ್ ಏನು ಅಂತಂದ್ರೆ, ನಾವು ರಕ್ತದಲ್ಲಿ ಕಣಗಳನ್ನಲ್ದೆ ನೀರು ಅಂದ್ರೆ ಪ್ಲಾಸ್ಮಾ ಅಂತ ನೋಡ್ತೀವಿ, ಅದರಲ್ಲಿ ಕೆಲವು ಈ ಕ್ಯಾನ್ಸರ್ ಗೆಡ್ಡೆಗಳಿಂದ ಸ್ರವಿಸುವ ಪ್ರೋಟೀನ್ ಅಂಶಗಳಿರ್ತವೆ, ಅದನ್ನ ನಾವು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಅಂಡಾಶಯದ ಕ್ಯಾನ್ಸರ್ ಅಲ್ಲಿ CA125 ಅಂತ ಒಂದು ಟ್ಯೂಮರ್ ಮಾರ್ಕರ್ ಇದೆ. ಇಲ್ಲ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕೆಲವೊಂದ್ಸತಿ LDH ಅಂತ ಒಂದು ಮಾರ್ಕರ್ ಇರುತ್ತೆ. ಇಲ್ಲ ಟೆಸ್ಟಿಸ್ ಅಂದ್ರೆ ಬೀಜದ್ದು, ಬೀಜ ಟೆಸ್ಟ್ ಗಳಲ್ಲಿ ಈ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದು ಕೆಲವೊಂದು ಪ್ರೋಟೀನ್ ಗಳನ್ನ ಸ್ರವಿಸುತ್ತೆ, ಅದು ರಕ್ತದಲ್ಲಿ ಸೇರ್ಕೊಳ್ಳುತ್ತೆ, ಅದನ್ನ ನಾವು ಕಂಡುಹಿಡಿಬಹುದು. ಅದರಿಂದ ಅದು ನಮ್ ಡಯಾಗ್ನೋಸ್ಟಿಕ್ಗೂ ಅಂದ್ರೆ ರೋಗ ಪತ್ತೆಗೂ ಸಹಕಾರ ಆಗತ್ತೆ. ಸೊ ರಕ್ತ ಟೆಸ್ಟ್ ಅಲ್ಲಿ ಹಲವಾರು ಟೆಸ್ಟ್ ಗಳಿದಾವೆ. ಅವುಗಳದ್ದು ಇದನ್ನ ಅಂದ್ರೆ ನಾವು ಯಾವ ರೋಗವನ್ನ ನಾವು ಸಸ್ಪೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ಆ ಟೆಸ್ಟ್ ಆ ಪ್ರೋಟೀನ್ ಅಂಶವನ್ನ ರಕ್ತದಲ್ಲಿ ಕಂಡುಹಿಡಿಯುವ ಸಾಧ್ಯತೆಗಳು ಇದಾವೆ. ಈಗ ಫೈನಲಿ ಏನು ಅಂದ್ರೆ ಕೆಲವರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರೆಲ್ಲ ವಿಷಯಗಳು ಬರ್ತಾರೆ, ಅವ್ರು ಹೇಳ್ತಾರೆ ರಕ್ತ ಟೆಸ್ಟ್ದಿಂದ ಕ್ಯಾನ್ಸರ್ ಕಂಡುಹಿಡಿಯಬಹುದು ಅಂತ ಹೇಳಿ. ಕೆಲವೊಂದು ಈ ಜೀವತಂತುವಿನ ಸರ್ಕ್ಯುಲೇಟಿಂಗ್ DNA ಅಂತೀವಿ ನಾವು, ಅದು ಜೀವ ತಂತುವಿನ ಪ್ರೋಟೀನ್ ಕಣಗಳನ್ನ, ಅದು ಕ್ಯಾನ್ಸರ್ ಕಣಗಳದ್ದು ಜೀವತಂತುವಿನ ಪ್ರೋಟೀನ್ ಕಣಗಳು ಅಬ್ನಾರ್ಮಲ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಅವುಗಳನ್ನ ಡಿಟೆಕ್ಟ್ ಮಾಡಿ ಆ ಕ್ಯಾನ್ಸರ್ ಕಣ ಅವ್ರಿಗೆ ಕ್ಯಾನ್ಸರ್ ಇದೆಯಲ್ಲ, ಇದು ಮೇನ್ಲಿ ಇವಾಗ ಬಂದಿರೋದು ಫಾಲೋಅಪ್ ಆಫ್ ದ ಟ್ರೀಟ್ಮೆಂಟ್ ಅಲ್ಲಿ, ಅಂದ್ರೆ ಲಂಗ್ ಕ್ಯಾನ್ಸರ್ ಅಲ್ಲಿ ಕಣಗಳದ್ದು ಆ ಪ್ರೋಟೀನ್ ಅಂಶವನ್ನ ಬ್ಲಡ್ ಅಲ್ಲಿ ಕಂಡು ಹಿಡಿತಾರೆ. ಅದರಿಂದ ಅವರು ರೆಸ್ಪಾಂಡ್ ಮಾಡಿದಾರೋ ಇಲ್ಲೋ ಅದು ಫಸ್ಟ್

0: ಫಸ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಟ್ಮೇಲೆ ಮಾಡ್ತಾರೆ, ಟ್ರೀಟ್ಮೆಂಟ್ ಮುಂಚೆ, ಟ್ರೀಟ್ಮೆಂಟ್ ನಂತರ. ಹಾಗೆ ಬ್ಲಡ್ ಟೆಸ್ಟ್ ಅದನ್ನ ನಾವು ಲಿಕ್ವಿಡ್ ಬಯೋಪ್ಸಿ ಅಂತ ಹೇಳ್ತೀವಿ ಅದನ್ನ ಕ್ಯಾನ್ಸರ್. ಹಾಗಾಗಿ ರಕ್ತದಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಒಂದು ರಕ್ತ ಟೆಸ್ಟ್ ಮಾಡಿಸ್ಲೇಬೇಕು. ಎನೀಮಿಯಾ, ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ರಕ್ತ ಕ್ಯಾನ್ಸರ್ ಇದ್ದಾಗ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ಯಾಕೆ? ರಕ್ತ ಪ್ರೊಡ್ಯೂಸ್ ಮಾಡೋ ಮಜ್ಜೆಯಲ್ಲಿ, ಬೋನ್ ಮ್ಯಾರೋ ಅಲ್ಲಿ ರಕ್ತ ಕಣಗಳು ಸೇರ್ಕೊಂಡ್ಬಿಟ್ಟು ನಾರ್ಮಲ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಬೇಸಿಕ್ ಬ್ಲಡ್ ಎಕ್ಸಾಮಿನೇಷನ್, ರಕ್ತ ಪರೀಕ್ಷೆ ಬೇಕೇ ಬೇಕು ಕ್ಯಾನ್ಸರ್ ಇದರಲ್ಲಿ.
1: ವ್ಯಕ್ತಿ ಬಂದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡುವಂತಹ ಪ್ರೊಸೀಜರ್ ಗಳು ಏನಿರ್ತವೆ, ಆಗ ನಿಮ್ಗೆ ಏನೆಲ್ಲ ಬೇಕಾಗಿರುತ್ತೆ?
0: ಬೇಸಿಕಲಿ ಫಸ್ಟ್ ಬಂದ ತಕ್ಷಣ ಒಂದು ಹಿಸ್ಟ್ರಿ ಕ್ಲಿನಿಕಲ್ ಎಕ್ಸಾಮಿನೇಷನ್. ಪೇಷಂಟ್ ಅಂದ್ರೆ ರೋಗಿ ಬಂದಿದ್ದಾನೆ ಅಂತಂದ್ರೆ ಅವನು ನಿರ್ಭಯನಾಗಿ, ಯಾವುದೇ ಸಂಕೋಚವಿಲ್ಲದೆ ವೈದ್ಯರು ಕೇಳಿದ ಎಲ್ಲಾ ವಿಷಯಗಳನ್ನು ತಿಳಿಸಬೇಕಾದ್ದು ತುಂಬಾ ಮುಖ್ಯವಾದದ್ದು. ಅವನಿಗೆ ಹಿಂದೇನೋ ಚಿಕ್ಕದು ಒಂದು ಆಪರೇಷನ್ ಆಗಿರುತ್ತೆ, ಈಗೇನೋ ಗಂಟ್ಲಲ್ಲಿ ಒಂದೇನೋ ಗೆಡ್ಡೆ ಬರುತ್ತೆ, ಇಲ್ಲ ಕತ್ತಲ್ಲಿ, ಅವನು ಹೇಳದೆ ಇರ್ಬೋದು, ಮುಚ್ಚಿಡ್ಬೋದು, ಅದೇನು ಆಗಿರ್ಲಿಲ್ಲ, ಆರಾಮಾದೆ ನಾನು 8 ವರ್ಷದಿಂದೋ 5 ವರ್ಷದಿಂದೋ 2 ವರ್ಷ. ಒಂದು ರೋಗಿಯು ತನ್ನ ಕಡೆಯಿಂದ ಪ್ರತಿಯೊಂದು ವಿಷಯವನ್ನು, ನಾವ್ ಹೇಗೆ ಲಾಯರ್ ಹತ್ರ ಹೋದ್ರೆ ಯಾವುದು ಮುಚ್ಚಿಡಬಾರದು ಅಂತ ಹೇಳ್ತಾರ, ವೈದ್ಯರ ಹತ್ರನು ಯಾವುದೇ ವಿಷಯವನ್ನು ನಾವು ಮುಚ್ಚಿಡಬಾರದು. ಎರಡನೇದು ದ ಬೇಸಿಕ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂದ್ರೆ ರೋಗಿ ತನ್ನ ಗುಣ ಕಂಪ್ಲೇಂಟ್ ಗಳನ್ನು ಹೇಳಿದ ಮೇಲೆ ವೈದ್ಯರು ಅವನನ್ನ ಪರೀಕ್ಷೆ ಮಾಡ್ತಾರೆ, ಅದ್ರ ತಕ್ಕಂತೆ ವೈದ್ಯರು ಅವರಿಗೆ ಟೆಸ್ಟ್ ಗಳನ್ನ ಬರ್ಕೊಡ್ತಾರೆ. ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಬೇಸಿಕ್ ಅಂದ್ರೆ ಏನು? ನಾರ್ಮಲ್, ನಾನು ಇವಾಗ ಹೇಳದಂಗೆ ಬ್ಲಡ್ ಟೆಸ್ಟ್ ಅಲ್ಲಿ ಕಣಗಳನ್ನ ಕೌಂಟು ಅದೆಲ್ಲನೂ ನೋಡೋದು. ಎರಡನೇದು ಚೆಸ್ಟ್ ಎಕ್ಸ್ರೇ. ಮೂರನೇದು ಇವಾಗ ಅಲ್ಟ್ರಾಸೌಂಡ್ ಅಬ್ಡಮನ್ ಅನ್ನೋದು ನಾರ್ಮಲ್, ಅದು ಬೇಸಿಕ್. ಇವಾಗ ಅವನು ರೋಗಿಯು ಕೊಟ್ಟಿರುವ ಕಂಪ್ಲೇಂಟ್ ಅಥವಾ ಇದರಿಂದ ಪ್ಲಸ್ ವೈದ್ಯರು ತಪಾಸಣೆ ಮಾಡಿದ ನಂತರ ಅವನಿಗೆ ಈ ಅಂಗಾಂಗದ ಬಗ್ಗೆ ನಾನು ಮಾಡಬೇಕು ಅಂತಂದ್ರೆ ಆ ಅಂಗಾಂಗಕ್ಕೆ ಸೇರಿದ ಕೆಲವು ಟೆಸ್ಟ್ ಗಳನ್ನ ಹೇಳ್ಬೋದು. ಉದಾಹರಣೆಗೆ ಈಗ ಲಿವರ್, ಅವನ್ ಜಾಂಡಿಸ್ ಆಗಿರುತ್ತೆ, ಅವನು ಹೇಳ್ಬೇಕು. ಅವನ ಆಲ್ಕೋಹಾಲಿಕ್ ಇರ್ಬೋದು, ಇಲ್ಲದೆ ಇರ್ಬೋದು, ಅವನ್ ಹೇಳ್ಬೇಕು. ಸೊ ಅವನ್ ಟೆಸ್ಟ್ ಮಾಡಿದಾಗ ಇವನಿಗೆ ಆಲ್ಕೋಹಾಲಿನ ಪ್ರಾಬ್ಲಮ್ ಏನೋ ಇದೆ, ಲಿವರ್ ಇದೆ, ಯಾಕಂದ್ರೆ ಅವನಿಗೆ ಜಾಂಡಿಸ್ ಆಗಿರುತ್ತೆ. ಅವಾಗ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ನಾವು. ಆಮೇಲೆ ಅದರಲ್ಲೂ ನಾನು ಹೇಳ್ದಂಗೆ ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೀವಿ, ಅದು ವ್ಯತ್ಯಾಸ ಆಗುತ್ತೆ. ಇವಾಗ ಚೆಸ್ಟ್ ಎಕ್ಸ್ರೇ ಅಂತ ಹೇಳ್ತೀವಿ, ಎಕ್ಸ್ರೇಲಿ ಏನೋ ಕಾಣಿಸುತ್ತೆ, ಎಲ್ಲಾ ಕಾಯಿಲೆಗಳು ನಾರ್ಮಲ್ ಚೆಕ್ಸ್ ಎಕ್ಸ್ರೇ ಇಂದ ಗೊತ್ತಾಗಲ್ಲ. ಆದ್ರೆ ಒಂದ್ ಸ್ಮೋಕರ್ ಬರ್ತಾನೆ, ನಂಗೆ ಕೆಮ್ಮು ಸರ್, ನಿಲ್ತಾನೆ ಇಲ್ಲ, ಕೆಮ್ಮಲ್ ಒಂಚೂರು ರಕ್ತ ಬಂತು ಮೊನ್ನೆ ಅಂತ ಹೇಳ್ತಾನೆ. ಹಾಗಿದ್ದಾಗ ನಾವು ಪ್ಲೇನ್ ಎಕ್ಸ್ರೇಕ್ಕಿಂತ ಸ್ವಲ್ಪ ಹೈಯರ್ ಟೆಸ್ಟ್ ಸಿಟಿ ಸ್ಕ್ಯಾನಿಗೆ ಹೋಗ್ಬೇಕಾಗತ್ತೆ, ಇಲ್ಲ MRI ಸ್ಕ್ಯಾನಿಗೆ ಹೋಗ್ಬೇಕಾಗತ್ತೆ. ಆ ಎಕ್ಸ್ರೇದು ಡಯಾಗ್ನೋಸ್ಟಿಕ್ ಇದೇನೆ ಬೇರೆ ಇರುತ್ತೆ, ಬಟ್ ದೀಸ್ ಆರ್ ದ ಟೆಸ್ಟ್. ಇವಾಗ ಏನು ಇಲ್ಲಪ್ಪ, ಕೆಲವೊಂದ್ಸತಿ ಬ್ಲಡ್ ಟೆಸ್ಟು ನಾರ್ಮಲ್ ಬರುತ್ತೆ, ಚೆಸ್ಟ್ ಎಕ್ಸ್ರೇನು ನಾರ್ಮಲ್ ಬರುತ್ತೆ. ಇವಾಗ ನಾವು ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದ್ರಲ್ಲಿ ಗೆಡ್ಡೆ ಇದೆ, ಬಟ್ ಪೇಷಂಟ್ಗೆ ಏನು ಕಾಣಿಸಲ್ಲ, ಅದು ಒಂದೇ ಗೆಡ್ಡೆ. ಬಟ್ ಆ ಬ್ರೆಸ್ಟ್ ಅಲ್ಲಿ ಬಂದಿರೋ ಆ ಗೆಡ್ಡೆ ಕ್ಯಾನ್ಸರ್ ಹೌದೋ ಅಲ್ಲೋ ಅಂತ ಪ್ರೂವ್ ಮಾಡ್ಬೇಕು, ಪರೀಕ್ಷಿಸ್ಬೇಕು. ಅವಾಗ ಏನ್ ಮಾಡ್ತೀವಿ ನಾವು, ಒಂದು ಚೆಸ್ಟ್ ಎಕ್ಸ್ರೇ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ, ಮ್ಯಾಮೋಗ್ರಫಿಯಲ್ಲಿ ಗೊತ್ತಾಗತ್ತೆ. ಆದ್ರೆ ಕೆಲವೊಂದು ಪ್ರತಿಯೊಂದು ಟೆಸ್ಟ್ 100% ಪ್ರೂಫ್ ಅಲ್ಲ, ಅದನ್ನ ಪಕ್ಕ ಪರಿಶೀಲಿಸಬೇಕಾಗತ್ತೆ. ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ, ಅಂದ್ರೆ ಎವಿಡೆನ್ಸ್ ಬೇಕು ಅದಕ್ಕೆ, ಹೌದು ಇದು ಕ್ಯಾನ್ಸರ್ ಗೆಡ್ಡೆನೆ ಹೌದು ಅಂತ, ಅದಕ್ಕೆ ನಾವು ಟೆಸ್ಟ್ ಮಾಡ್ಬೇಕಾಗತ್ತೆ. ಈಗ ಉದಾಹರಣೆಗೆ ಬ್ರೆಸ್ಟ್ ಅಂತ ನಾವು ತಗೊಂಡಾಗ ಅಲ್ಲೊಂದು ಗೆಡ್ಡೆ ಇದೆ, ಬ್ರೆಸ್ಟ್ ಅಲ್ಲಿ ಬರೋ ಎಲ್ಲಾ ಗೆಡ್ಡೆಗಳು ಕ್ಯಾನ್ಸರ್ ಗೆಡ್ಡೆಗಳಲ್ಲ, ಹಾರ್ಮೋನಲ್ ವೇರಿಯೇಷನ್ಗೂ ಗೆಡ್ಡೆಗಳು ಬರ್ತವೆ. ಸೊ ಆ ಗೆಡ್ಡೆ ನೋಡಿದ ತಕ್ಷಣ ಅದಕ್ಕೊಂದು ಚಿಕ್ಕ ಸೂಜಿ ಹಾಕ್ಬಿಟ್ಟು ಆ ಗೆಡ್ಡೆ ಕಣಗಳನ್ನ ತಗೊಂಡ್ಬಿಟ್ಟು ನಾವು ಅದಕ್ಕೆ ಸ್ಟೈನ್ ಮಾಡಿಬಿಟ್ಟು ನೋಡ್ಬಿಟ್ಟು ಮೈಕ್ರೋಸ್ಕೋಪ್ ಅಲ್ಲಿ ಹೇಳ್ತೀವಿ, ಹೌದು ಇದು ಕ್ಯಾನ್ಸರ್ ಗೆಡ್ಡೆ, ಇಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅಂತ. ಇವಾಗ ಕೆಲವರು ಈಗ ಈಗಿನ ದಿನ ಮುಂಚೆ ಎಲ್ಲ ಒಂದ್ ಚಿಕ್ಕ ಸೂಜಿನ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ವಿ ಬ್ರೆಸ್ಟ್ಗೆ, ಅಂದ್ರೆ ಫೈನ್ ನೀಡಲ್ ಆಸ್ಪಿರೇಷನ್ ಅಂತೀವಿ, ಇಟ್ಸ್ ನಥಿಂಗ್ ಬಟ್ ಒಂದ್ ಸಣ್ಣ ಇಂಜೆಕ್ಷನ್ ಕೊಟ್ಟಂಗೆನೆ ಪಾರ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಸೂಜಿ ಹಾಕ್ಬಿಟ್ಟು ಅದ್ರೊಳಗಿಂದ ಪುಟ್ಟದ್ ಒಂದಿಷ್ಟೇ ಇಷ್ಟು ಕಣಗಳು ತಗೊಂಡ್ಬಿಟ್ಟು ನೋಡ್ತಾ ಇದ್ವಿ. ಇವಾಗ ಬಯೋಪ್ಸಿ ಮಾಡ್ತಾರೆ, ಸೊ ಆ ಗೆಡ್ಡೆಯೊಳಗಿಂದ ಒಂದ್ ಚಿಕ್ಕದೊಂದು ಟಿಶ್ಯೂ ಅನ್ನು ತಗೊಂಡ್ಬಿಟ್ಟು ಸೂಜಿ ಹಾಕಿ ಅದನ್ನ ನಾವು ಸ್ಟಡಿ ಮಾಡಿ ಆ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆ ಹೌದೋ ಅಲ್ಲವೋ ಅಂತ ಹೇಳಿ ದೃಢಪಡಿಸ್ತೀವಿ.
1: ಈಗ ತಾವು ಹೇಳಿದ್ರಿ ಸಿಟಿ ಮತ್ತೆ MRI ಕೆಲವೊಮ್ಮೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ, ಏನಿದು ಸಿಟಿ ಮತ್ತೆ MRI ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನ ಮಾಡ್ತೀರಾ?
0: ಸಿಟಿ ಅಂದ್ರೆ ಕಂಪ್ಯೂಟರೈಸ್ಡ್ ಟೊಮೋಗ್ರಫಿ, ಇವೆಲ್ಲ

0: ಎಕ್ಸ್ರೇಗಳದ್ದು ಒಂದೊಂದು ವಿಧಾನಗಳು ಒಂದೊಂದು ಇದುಗಳು. ಈ ಎಕ್ಸ್ರೇಗಳು ಈಗ ನನಗೊಂದು ಚೆಸ್ಟ್ ಅಲ್ಲಿ ಒಂದು ಇಲ್ಲ ಕೆಮ್ಮ ಬಂತು ಏನೋ ಬಂತು, ಸೊ ನಾನು ಡಾಕ್ಟರ್ ಹೇಳ್ತಾರೆ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತೇಳಿ. ಈ ಸಿ ಟಿ ಸ್ಕ್ಯಾನ್ ಎಂ ಆರ್ ಐ ಇಲ್ಲ ಅಲ್ಟ್ರಾಸೌಂಡ್ ಅಂತ ನಾವು ಈಗ ಹೊಟ್ಟೆ ಇಸ್ ಎ ಮ್ಯಾಜಿಕ್ ಬಾಕ್ಸ್ ಅಂತೀವಿ ನಾವು. ಯಾಕಂದ್ರೆ ಹೊರಗಿಂದ ಏನು ಈವನ್ ನಮ್ಗೆ ಹೊರಗಿಂದ ಕಾಣಿಸ್ಕೊಂಡ್ರು ಎಕ್ಸ್ರೇಯಲ್ಲಿ ಗೊತ್ತಾದ್ರೂನು ಓಪನ್ ಮಾಡಿದಾಗ ಸರ್ಜನ್ಗೆ ಅದು ಬೇರೆ ರೀತಿನೇ ಕಾಣಿಸುತ್ತೆ. ಹಾಗಾಗಿ ಅದೊಂದು ಮ್ಯಾಜಿಕ್ ಬಾಕ್ಸ್ ಅದು ಹೊಟ್ಟೆ ಅನ್ನೋದು. ಅಲ್ಟ್ರಾಸೌಂಡ್ ಅಲ್ಲಾಗ್ಲಿ ಸಿ ಟಿ ಸ್ಕ್ಯಾನ್ ಅಲ್ಲಾಗ್ಲಿ ಎಂ ಆರ್ ಐ ಅಲ್ಲಾಗ್ಲಿ ಅವುಗಳಿಂದ ಅದಕ್ಕೊಂದು ಕಾಂಟ್ರಾಸ್ಟ್ ಅಂತಾನು ಕೊಡ್ತಾರೆ. ಅಂದ್ರೆ ಅದು ಬೇರೆ ರೀತಿಯ ಪಿಕ್ಚರ್ ಕಾಣಿಸುತ್ತೆ ರಕ್ತನಾಳದಲ್ಲಿ ಆ ಔಷಧ ಹೋಗ್ಬಿಟ್ಟು. ಅದರಿಂದ ಗೆಡ್ಡೆ ಎಷ್ಟು ದೊಡ್ಡದಿದೆ, ಅದು ಹೇಗಿದೆ, ಅದ್ರ ಪರಿಧಿ ಏನು, ಅದು ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಅದ್ರ ಪಕ್ಕಕ್ಕೆ ಜೀದುಂಡೆಗಳು ಅವ್ರ ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗಿದೆಯೋ ಇಲ್ಲೋ, ಅದು ಆಪರೇಷನ್ ಮಾಡಬಹುದಾ, ಇಲ್ಲ ಅದಕ್ಕೆ ಕೀಮೋಥೆರಪಿ ಇಂಜೆಕ್ಷನ್ಗಳನ್ನ ಕೊಡಬೇಕಾ, ಇಲ್ಲ ಏನೂ ಮಾಡ್ಲಿಕ್ಕಾಗಲ್ವಾ, ಅವೆಲ್ಲವನ್ನು ಜಡ್ಜ್ ಮಾಡಬೇಕು ಅಂತಂದ್ರೆ ಸಿ ಟಿ ಎಂ ಆರ್ ಐ ಬೇಕೇ ಬೇಕಾಗುತ್ತೆ. ಇದ್ರ ಮೇಲಿಂದ ಒಂದಿದೆ ಎಕ್ಸ್ರೇ ಅಲ್ಲಿ, ನಾವ್ ಅದನ್ನ ಇವಾಗ ಪಾಸಿಟ್ರಾನ್ ಎಲೆಕ್ಟ್ರಾನ್ ಟೋಮೋಗ್ರಫಿ ಅಂದ್ರೆ ಪೆಟ್ ಸ್ಕ್ಯಾನ್ ಅಂತೀವಿ, ಎಲ್ರು ಇವಾಗ ಅದನ್ನ ಪೆಟ್ ಸ್ಕ್ಯಾನ್ ಅಂತೀವಿ. ಪೆಟ್ ಸ್ಕ್ಯಾನ್ ಅಲ್ಲಿ ಅದ್ರದ್ದೇ ಆದ ಒಂದು ರೇಡಿಯೋ ಆಕ್ಟಿವ್ ಒಂದು ಮೆಟೀರಿಯಲ್ ಕೊಟ್ಬಿಟ್ಟು ದೇಹಕ್ಕೆ ಕೊಟ್ಟಿ ಅದನ್ನ ಇಡೀ ದೇಹವನ್ನು ಒಂದು ಸ್ಕ್ಯಾನ್ ಮಾಡ್ರಿ. ಇಡೀ ದೇಹದಲ್ಲಿ ರೇಡಿಯೋ ಉಪಯೋಗದ ಏನ್ ಕೊಟ್ಟಿರ್ತೀವಿ ಅದು ಇಡೀ ದೇಹದಲ್ಲಿ ಹೋಗ್ಬಿಟ್ಟು ಅದ್ರದ್ದು ಒಂದು ಲಕ್ಷಣ ಇರುತ್ತೆ. ಯಾಕಂದ್ರೆ ಆ ಕೆಮಿಕಲ್ ಎಲ್ಲಿ ಕ್ಯಾನ್ಸರ್ ಗೆಡ್ಡೆ ಇದೆಯೋ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದ. ಯಾಕಂದ್ರೆ ಕ್ಯಾನ್ಸರ್ ಕಣಗಳದ್ದು ಗುಣಗಳ ಲಕ್ಷಣದ ಮೇಲೆ ಅದನ್ನ ಆವಿಷ್ಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಪೆಟ್ ಸ್ಕ್ಯಾನ್ ಅಂತಂದ್ರೆ ಅದು ಒಂದ್ ರೀತಿ ಎಕ್ಸ್ರೇ ಸ್ಕ್ಯಾನ್ ಏನೇ, ಅದರಲ್ಲಿ ದೇಹದಲ್ಲಿ ಆ ಗೆಡ್ಡೆ ಎಲ್ಲಿದೆ, ಎಷ್ಟು ದೊಡ್ಡದಿದೆ, ಅದ್ರ ಪಕ್ಕದಲ್ಲಿರೋ ರಕ್ತನಾಳಕ್ಕೆ ಅದು ಅಂಟ್ಕೊಂಡಿದೀಯಾ, ತೆಗಿಬೋದಾ, ದೇಹದಲ್ಲಿ ಅದು ಒಂದೇ ಅಲ್ಲದೆ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಪೂರ್ತಿ ದೇಹದ ಚಿತ್ರಣವನ್ನು ಆ ಕಾಯಿಲೆ ಬಗ್ಗೆ ಅದು ಕೊಡುತ್ತೆ, ಅದು ಪೆಟ್ ಸ್ಕ್ಯಾನ್. ಹಾಗಾಗಿ ಎಕ್ಸ್ರೇ ಟೆಸ್ಟ್ಗಳು ಕ್ಯಾನ್ಸರ್ ಅಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತವೆ. ನಾವು ರೋಗ ನಿಧಾನ ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅದ ಆದ ತಕ್ಷಣ ನಾವು ದೃಢೀಕರಿಸ್ತೀವಿ. ಈಗ ನೀವು ಲೈಸೆನ್ಸ್ ಕೊಡೋದು ಅಂತೀರಾ, ಹಂಗೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀರಾ. ಸೊ ನಮ್ಮ ಪೆಥಾಲಜಿ ರಿಪೋರ್ಟ್ ಇಲ್ಲದೆ ಯಾವುದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸ್ರೇ ಹೇಳುತ್ತೆ ಎಕ್ಸ್ರೇ ಅಲ್ಲಿ ಗೆಡ್ಡೆ ಇದೆ ಅಂತ ಹೇಳುತ್ತೆ. ಕೆಲವೊಂದ್ಸತಿ ಅದು ಒಂದು 50-60% ಅಲ್ಲಿ ಅದು ಮ್ಯಾಲಿಗ್ನೆಂಟ್, ನಾವೇನಂತೀವಿ ಭಯಾನಕ ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದ್ಸತಿ ಭಯಾನಕ ಇಲ್ಲದೆ ಇರೋದು ಎಕ್ಸ್ರೇ ಅಲ್ಲಿ ಕಾಣಿಸುತ್ತೆ. ಸೊ ಅದು ಭಯಾನಕ ಇದೆಯೋ ಇಲ್ಲೋ, ಖಚಿತವಾಗಿ ಕ್ಯಾನ್ಸರ್ ಹೌದೋ ಅಲ್ವೋ ಅನ್ನೋ ದೃಢೀಕರಿಸ್ಲಿಕ್ಕೆ ನಮ್ದು ಪೆಥಾಲಜಿ ಟೆಸ್ಟ್, ಟಿಶ್ಯೂ ಟೆಸ್ಟ್ ಬೇಕೇ ಬೇಕು. ಬಯೋಪ್ಸಿ ಯಾಕೆ ಅಂತಂದ್ರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ಮುಂಚೆ ನೀವು ಕೀಮೋಥೆರಪಿ ಅಂದ್ರೆ ಇಂಜೆಕ್ಷನ್ಗಳನ್ನ ಕೊಡ್ಬೋದು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸರ್ಜರಿನೇ ಮಾಡ್ಬೇಕಾಗತ್ತೆ, ಕೆಲವೊಂದು ಕ್ಯಾನ್ಸರ್ಗಳಿಗೆ ಕರೆಂಟ್ ಥೆರಪಿ ಕೊಡ್ಬೇಕಾಗತ್ತೆ ಅಂದ್ರೆ ರೇಡಿಯೋ ಥೆರಪಿ ಅಂತ ಹೇಳ್ತೀವಿ. ಅದಕ್ಕೆ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೀಮೋಥೆರಪಿ ಅಂತಂದ್ರೆ ಇಂಜೆಕ್ಷನ್ಗಳಿಲ್ಲ. ಆದ್ರೆ ಆ ಕಣಗಳು ಈ ಕರೆಂಟ್ ಸಾಮಾನ್ಯ ಜನರು ಕರೆಂಟ್ ಟ್ರೀಟ್ಮೆಂಟ್ ಕೊಟ್ರು ಕರೆಂಟ್ ಟ್ರೀಟ್ಮೆಂಟ್ ಕೊಟ್ರು ಅಂತ ಹೇಳ್ತಾರೆ, ಅದು ರೇಡಿಯೋ ಥೆರಪಿ ಕೊಟ್ರೆ ಕರಗತ್ತೆ. ಎಸ್ಪೆಷಲಿ ಗಂಟ್ಲಲ್ಲಿ ಬರೋ ಈ ಜೀದುಂಡೆಗಳು ಬರ್ತವೆ, ಇಲ್ಲ ಬಾಯಲ್ಲಿ ಬರೋ ಟ್ರಂಕ್ ಕ್ಯಾನ್ಸರ್ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಾಗೆಲ್ಲ ಈ ರೇಡಿಯೋ ಥೆರಪಿ ಅಂತ ಕೊಡ್ತಾರೆ. ಹಾಗಾಗಿ ಅದು ಕ್ಯಾನ್ಸ್ ಯಾವುದೇ ಟ್ರೀಟ್ಮೆಂಟ್ ಕೊಡೋ ಮುಂಚೆ ಅದನ್ನ ದೃಢೀಕರಿಸ್ಬೇಕು, ಹೌದು ಈ ಕಾಯಿಲೆ ಹೌದು ಅಂತ. ಅದಕ್ಕೆ ಟಿಶ್ಯೂ ಡಯಾಗ್ನೋಸಿಸ್ ಅಂತ ನಾವ್ ಹೇಳ್ತೀವಿ.
1: ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.

ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗಗಳನ್ನ ಪತ್ತೆ ಹಚ್ಚುವಂತಹ ವಿಧಾನಗಳು, ಈ ವಿಷಯದ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರ.

0: ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
3: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
4: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇತ್ತೀಚೆಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವಿಶೇಷ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತರಬೇಕು, ರೈತರ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು 35,440 ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವದ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಗ್ರಾಮೀಣ ಮೂಲಸೌಕರ್ಯವನ್ನ ಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಲಿವೆ. ಇವುಗಳಲ್ಲಿ ಮೊದಲ ಯೋಜನೆಯಾದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ಇವತ್ತು ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಇದು ದೇಶಾದ್ಯಂತ ಕಡಿಮೆ ಕೃಷಿ ಉತ್ಪಾದನೆಯ 100 ಜಿಲ್ಲೆಗಳಲ್ಲಿ ರೈತರ ಆದಾಯವನ್ನ ಹೆಚ್ಚಿಸುವ ಗುರಿಯನ್ನು ಇಟ್ಟುಕೊಂಡು ಈ ಯೋಜನೆಯನ್ನ ಆರಂಭ ಮಾಡಲಾಗಿದೆ. 2025-26 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಇದಕ್ಕೆ ಅಧಿಕೃತವಾದ ಚಾಲನೆಯನ್ನ ನೀಡಿದ್ದಾರೆ. ಚಾಲನೆಯ ಅಂದಿನ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಸಂವಾದವನ್ನ ನಡೆಸಿದಂತಹ ಪ್ರಧಾನಿ ಮೋದಿ ಅವರು ಇದನ್ನ ಆಕಾಂಕ್ಷ ಜಿಲ್ಲೆಗಳ ಕಾರ್ಯಕ್ರಮದಿಂದ ಪ್ರೇರಣೆಯನ್ನ ಪಡೆದು ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನ 2025 ಅಂದ್ರೆ ಇದೇ ವರ್ಷದ ಜುಲೈನಲ್ಲಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತ್ತು ಈ ಯೋಜನೆಗೆ. ಅದೇ ವರ್ಷ ರಬಿ ಮೌಲ್ಯಮಾಪನ ಕಾಲದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2030-31 ಸಾಲಿನವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಕಾಲ ಈ ಯೋಜನೆಯನ್ನ ಜಾರಿಗೊಳಿಸುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ ಒಟ್ಟು 24,000 ಕೋಟಿ ರೂಪಾಯಿಯನ್ನ ಮೀಸಲಾಗಿಟ್ಟಿದೆ. ಈ ಯೋಜನೆಯಿಂದ ದೇಶದ ಸುಮಾರು 1,75,00,000 ರೈತರು ಪ್ರಯೋಜನವನ್ನ ಪಡೆಯಲಿಕ್ಕಿದ್ದಾರೆ. ಹಾಗಾದ್ರೆ ಏನು ಈ ಯೋಜನೆ, ಇದರ ಉದ್ದೇಶಗಳೇನು, ಗುರಿ ಏನು, ಯಾರೆಲ್ಲ ಇದರ ಫಲಾನುಭವಿಗಳು ತಿಳಿದುಕೊಳ್ಳೋಣ. ದೇಶದ ಕಡಿಮೆ ಉತ್ಪಾದಕತೆಯನ್ನು ಹೊಂದಿದಂತಹ 100 ಜಿಲ್ಲೆಗಳಲ್ಲಿ ಕೃಷಿಯ ಅಭಿವೃದ್ಧಿಯನ್ನ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಆ ಎಲ್ಲ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಅಲ್ಲಿಯ ಬೆಳೆಗಳ ವೈವಿಧ್ಯತೆಯನ್ನ ಹೆಚ್ಚಿಸೋದು, ಇಳುವರಿಯನ್ನ ಹೆಚ್ಚಳ ಮಾಡೋದು, ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಅಳವಡಿಸೋದು, ರೈತರಿಗೆ ಸಾಂಸ್ಥಿಕವಾದಂತಹ ಸಾಲ, ಇಂಧನಕ್ಕೆ ಸಹಾಯ, ಆಧುನಿಕ ತಂತ್ರಜ್ಞಾನ, ಸಬ್ಸಿಡಿ, ಹೀಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನ ಅವರಿಗೆ ಒದಗಿಸಿಕೊಡೋದು, ಗೊಬ್ಬರವನ್ನು ಒದಗಿಸಿಕೊಡೋದು, ಈ ರೀತಿಯಾಗಿ ರೈತರಿಗೆ ನೆರವನ್ನ ಕಲ್ಪಿಸುವ ಮೂಲಕ ಆಯಾ ಜಿಲ್ಲೆಗಳ ಕೃಷಿಯನ್ನ ಅಭಿವೃದ್ಧಿಪಡಿಸುವ ಮಹತ್ವದ ಗುರಿಯನ್ನ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸುವುದು, ಆ ಮೂಲಕ ಇಡೀ ದೇಶದ ಸ್ವಾವಲಂಬನೆಯನ್ನ, ಆತ್ಮನಿರ್ಭರತೆಯನ್ನ ಮತ್ತಷ್ಟು ಬಲಪಡಿಸುವ ಗುರಿಯನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಫಲಾನುಭವಿಗಳು ಯಾರು ಅಂದ್ರೆ, ಕೇಂದ್ರ ಸರ್ಕಾರ ಯಾವ 100 ಜಿಲ್ಲೆಗಳನ್ನ ದೇಶದಲ್ಲಿ ಆಯ್ಕೆ ಮಾಡಿರುತ್ತೋ ಆ ಜಿಲ್ಲೆಗಳ ರೈತರು ಇದರ ಫಲಾನುಭವಿಗಳಾಗಿರ್ತಾರೆ. ಅಂದ್ರೆ ಸುಮಾರು 1,75,00,000 ರೈತರು ಅವರ ಕುಟುಂಬಗಳು ಈ ಯೋಜನೆಯ ಲಾಭವನ್ನ ಪಡಿಬಹುದು. ಆಯಾ ಜಿಲ್ಲೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ

ವಾಸಿಸುತ್ತಿರುವಂತಹ ರೈತರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಬಿಹಾರ, ಉತ್ತರ ಪ್ರದೇಶ, ಒಡಿಶಾ, ರಾಜಸ್ಥಾನದ ಕೆಲವು ಜಿಲ್ಲೆಗಳು ಇವತ್ತಿಗೂ ತೀರಾ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದುಕೊಂಡಿವೆ. ಅಲ್ಲಿ ನೀರಾವರಿಯ ಸಮಸ್ಯೆ, ರೈತರಿಗೆ ಆದಾಯದ ಕೊರತೆ, ಹವಾಮಾನ ವೈಪರೀತ್ಯ, ಬರಗಾಲ, ಈ ರೀತಿಯ ನಾನಾ ಕಾರಣಗಳಿಂದಾಗಿ ಆ ಎಲ್ಲ ಜಿಲ್ಲೆಗಳಲ್ಲಿ ಉತ್ಪಾದಕತೆ ತೀರಾ ಕಡಿಮೆ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ

ಮಾಡಿ ಖಾಸಗಿ ಕ್ಷೇತ್ರದ ಸಹಭಾಗಿತ್ವವನ್ನು ಪಡೆದುಕೊಂಡು ಆಯಾ ರಾಜ್ಯ ಸರ್ಕಾರಗಳ ಸಹಕಾರ ಅಥವಾ ನೆರವಿನೊಂದಿಗೆ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಯೋಜನೆಯ ಜಾರಿಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾನಾ ಹಂತಗಳಲ್ಲಿ ಈ ಯೋಜನೆಯ ಜಾರಿಗೆ ಸರ್ಕಾರಗಳು ಕಾರ್ಯನಿರ್ವಹಿಸಲಿಕ್ಕಿದ್ದಾವೆ. ಉದಾಹರಣೆಗೆ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೆ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಆಯಾ ಪ್ರತಿ ಜಿಲ್ಲೆಯಲ್ಲಿ ಧನಧಾನ್ಯ ಸಮಿತಿ ಅನ್ನುವಂತಹ ಒಂದು ರಚನೆ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನ ಹೇಗೆ ಆಗ್ತಾ ಇದೆ, ಹೇಗಾಗಿದೆ, ಅಲ್ಲಿರುವ ಕುಂದುಕೊರತೆಗಳ ಏನು, ಯೋಜನೆಯ ಜಾರಿಗೆ ಯಾವೆಲ್ಲ ಸವಾಲುಗಳು ಉಂಟಾಗ್ತಾ ಇದ್ದಾವೆ, ರೈತರಿಗೆ ಸರಿಯಾಗಿ ಯೋಜನೆಯನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ, ರೈತರು ಅದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರಾ ಇಲ್ವಾ, ಅಥವಾ ಅದರ ಯೋಜನೆಯ ಉದ್ದೇಶ ಅಲ್ಲಿ ಸಾಕಾರ ಆಗ್ತಾ ಇದೆಯಾ ಇಲ್ವಾ ಎನ್ನುವಂತಹ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳಿಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಧನಧಾನ್ಯ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದಾರೆ. ಹಾಗೆ ಯೋಜನೆಗಳ ಮೇಲ್ವಿಚಾರಣೆಯನ್ನು ನಡೆಸಲಿಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ಸಮಿತಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದೇ ರೀತಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಅಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಪ್ರಗತಿಯನ್ನ ಪರಿಶೀಲನೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ತಂಡ ಅಥವಾ ಸಮಿತಿಗಳು ಕೆಲಸವನ್ನ ಮಾಡ್ತವೆ. ಈ ಯೋಜನೆಯಿಂದ ರೈತರಿಗೆ ಯಾವೆಲ್ಲ ರೀತಿ ಪ್ರಯೋಜನಗಳು ಸಿಗ್ತವೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ರೈತರಿಗೆ ಬೇರೆ ಬೇರೆ ರೀತಿಯ ಆಯಾ ವಾತಾವರಣಕ್ಕೆ ಅಲ್ಲಿನ ಮಣ್ಣಿಗೆ ಅನುಗುಣವಾಗಿ ಅವರಿಗೆ ಬೀಜವನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀಡಲಿಕ್ಕೆ ಅಥವಾ ಸಬ್ಸಿಡಿಯ ಮೂಲಕ ಬೀಜವನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಸಹಾಯವನ್ನ ಮಾಡುತ್ತೆ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಅಥವಾ ತಮ್ಮ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲಿಕ್ಕೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಗಳನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಹಾಗೆ ಕೃಷಿಯ ಉತ್ಪಾದನೆಗೆ ಬೇಕಾದಂತಹ ಗೊಬ್ಬರಗಳನ್ನ ರೈತರಿಗೆ ಒದಗಿಸುವುದು, ಸಾಲ ನೀಡೋದು, ಸಬ್ಸಿಡಿಯನ್ನು ನೀಡೋದು, ಕೃಷಿ ಚಟುವಟಿಕೆಗೆ ಬೇಕಾದಂತಹ ಯಂತ್ರಗಳನ್ನ ಓಡಿಸ್ಲಿಕ್ಕೆ ಇಂಧನಕ್ಕೆ ಸಹಾಯ ಮಾಡಲಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರ 27,000 ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದೆ. ಹೀಗೆ ನಾನಾ ರೀತಿಯಲ್ಲಿ ರೈತರಿಗೆ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಲಿಕ್ಕೆ, ಕೃಷಿಯನ್ನ ಅಭಿವೃದ್ಧಿಪಡಿಸಲಿಕ್ಕೆ, ತಮ್ಮ ಆದಾಯವನ್ನ ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ನಾನಾ ರೀತಿಯ ಸೌಲಭ್ಯಗಳನ್ನ, ಸಹಾಯವನ್ನ ಈ ಒಂದು ಧನಧಾನ್ಯ ಯೋಜನೆಯ ಮೂಲಕ ಕಲ್ಪಿಸ್ತಾ ಇದೆ. ರೈತರು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆದುಕೊಳ್ಬೇಕು, ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದು ಹೇಗೆ, ತಾವು ಫಲಾನುಭವಿಗಳು ಅಲ್ಲವೋ ಅದನ್ನ ತಿಳಿದುಕೊಳ್ಳೋದು ಹೇಗೆ, ಸರ್ಕಾರ ಈ ಯೋಜನೆಯ ಮೂಲಕ ಕೊಡ್ತಾ ಇರುವಂತಹ ಬೇರೆ ಬೇರೆ ಪ್ರಯೋಜನಗಳನ್ನ ತಮ್ಮ ಭೂಮಿಯಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಇತ್ಯಾದಿಗಳ ಮಾಹಿತಿಯನ್ನ ನೀಡಲಿಕ್ಕೆ, ಅದಕ್ಕೂ ಕೂಡ ರೈತರಿಗೆ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಡಿಜಿಟಲ್ ಡ್ಯಾಶ್ ಬೋರ್ಡ್ ಮೂಲಕ ಈ ಕಾರ್ಯಕ್ರಮದ ಪ್ರಗತಿಯನ್ನ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಒಂದಷ್ಟು ನಿಯಮಗಳನ್ನ ಅಂದ್ರೆ ರೂಲ್ಸ್ ಅನ್ನು ಕೂಡ ಸರ್ಕಾರ ಈ ಯೋಜನೆಗೆ ಜಾರಿ ಮಾಡಿದೆ. ಅಂದ್ರೆ ಯೋಜನೆ ದುರ್ಬಳಕೆ ಆಗಬಾರದು, ಅನರ್ಹರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಾರದು, ಯಾರು ಅರ್ಹರೋ, ಎಲ್ಲಿ ಕಡಿಮೆ ಉತ್ಪಾದಕತೆ ಇದೆಯೋ ಅಲ್ಲಿ ಮಾತ್ರ ಈ ಯೋಜನೆಯ ಬಳಕೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನ ಜಾರಿ ಮಾಡಿದೆ. ಉದಾಹರಣೆಗೆ ಈ ಸರ್ಕಾರ ಕೊಡ್ತಾ ಇರುವಂತಹ ಸಹಾಯಗಳನ್ನ ಕೃಷಿ ಸುಧಾರಣೆಗೆ ಮಾತ್ರ ಬಳಸಬೇಕು. ಈ ಯೋಜನೆಯ ಹೆಸರಿನಲ್ಲಿ ಆರ್ಥಿಕ ಸಹಾಯವನ್ನು ಅಥವಾ ಇನ್ನಾವುದೋ ಸಹಾಯವನ್ನ ಪಡೆದುಕೊಂಡು ಅದನ್ನ ಬೇರೆ ಪ್ರಯೋಜನಕ್ಕೆ ಬಳಸಿಕೊಳ್ಳೋದು ಅಂದ್ರೆ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸಗಳು ಆಗಬಾರದು. ಬೀಜ, ಗೊಬ್ಬರ, ಯಂತ್ರಗಳಂತಹ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಮಾತ್ರ ಸರ್ಕಾರದ ಈ ಯೋಜನೆಯನ್ನ ಬಳಸಿಕೊಳ್ಬೇಕು. ಈ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಆನ್ಲೈನ್ ಪೋರ್ಟಲ್ ಅನ್ನು ಕೂಡ ಅದನ್ನ ಜಾರಿಗೆ ತಂದಿದೆ. ಈ ಯೋಜನೆ ನಮಗೆ ತಲುಪ್ತಾ ಇಲ್ಲ ಅಥವಾ ಇದರಲ್ಲಿ ಯಾವ್ದಾದ್ರೂ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ನಮಗದು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಂತಹ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗಿರುವಂತಹ ಸಮಿತಿಗಳಿಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕೂಡ ರೈತರಿಗೆ ಅವಕಾಶವನ್ನ ಕೊಡಲಾಗಿದೆ. ಒಟ್ಟಾರೆಯಾಗಿ ದೇಶದ ಕೃಷಿ ಯೋಜನೆಯನ್ನ ಇನ್ನಷ್ಟು ಬಲಪಡಿಸಬೇಕು. ಭಾರತ ಕೃಷಿ ಪ್ರಧಾನವಾಗಿರುವಂತಹ ಭಾರತ ಕೃಷಿಯಲ್ಲಿ ಇನ್ನಷ್ಟು ಸ್ವಾವಲಂಬನೆಯನ್ನ, ಸದೃಢತೆಯನ್ನ, ಸುಸ್ಥಿರತೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಅತ್ಯಂತ ಮಹತ್ವದ ಒಂದು ಆಕಾಂಕ್ಷೆಯನ್ನ ಇಟ್ಟುಕೊಂಡು ಪ್ರಧಾನಿ ಮೋದಿಯವರು ಈ ಒಂದು 2 ಪ್ರಮುಖ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ರೈತರು, ದೇಶದ ಎಲ್ಲ ರೈತರು ಇಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು, ಅದರ ಪ್ರಯೋಜನವನ್ನ ಪಡ್ಕೊಂಡಾಗ ಮಾತ್ರ ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನ, ಗುರಿಯನ್ನ, ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂದಿತ್ತೋ ಅದು ಸಾರ್ಥಕ ಆಗತ್ತೆ, ಸಾಕಾರ ಆಗತ್ತೆ. ರೈತರು ಹೆಚ್ಚಿನ ಮಾಹಿತಿಗಾಗಿ PM India.gov.in

0: ಸಂಪರ್ಕಿಸಬಹುದು ಅಥವಾ ಸ್ಥಳೀಯ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್: ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ವಾರ್ತೆಗಳ ವಿವರ: ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಇಂದು ನವದೆಹಲಿಗೆ ಮರಳಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6-8ರವರೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದರು. ಈ ವೇಳೆ ಅವರು ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವದ ಪ್ರಗತಿಯನ್ನು ಪರಿಶೀಲಿಸಿದರು. ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 10 ಮತ್ತು 11ರಂದು ಆಕ್ಲೆಂಡ್ಗೆ ಭೇಟಿ ನೀಡಿದರು. ಕಳೆದ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರುವುದು ಇದೇ ಮೊದಲ ಬಾರಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶಾದ್ಯಂತ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪರಿಸರ ಪುನಃಸ್ಥಾಪನೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳ ವೃಕ್ಷ ಮಿತ್ರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಕೃಷಿ ಸಚಿವರು ಪೂಸಾ ಕ್ಯಾಂಪಸ್ನಲ್ಲಿ ಭಾಗವಹಿಸುವ ವೃಕ್ಷ ಮಿತ್ರರೊಂದಿಗೆ ತೋಟಗಾರಿಕೆ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ. ಇದು ಹಸಿರು ಭಾರತದ ಕಡೆಗೆ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಿಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಚೇತನದ ಅಂತಿಮ ದರ್ಶನ ಪಡೆದರು. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನ ಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಸಂಸ್ಕಾರ ನೆರವೇರಲಿದೆ. ದಕ್ಷಿಣದ ನೈಟಿಂಗೇಲ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರು, ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ

0: ಪ್ರಸಿದ್ದ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಪೋ ಕ್ವಾನ್ ದ್ವೀಪದ ಸಮೀಪ ಸಂಭವಿಸಿದ ಸ್ಪೀಡ್ಬೋಟ್ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ತನಿಖೆಗೆ ಆದೇಶಿಸಿದ್ದಾರೆ. ಮುಂಬೈನಲ್ಲಿರುವ ವಿಯೆಟ್ನಾಂ ರಾಯಭಾರ ಕಚೇರಿ ಪ್ರಕಾರ ಅಧಿಕಾರಿಗಳಿಗೆ ನ್ಯೂನತೆಗಳನ್ನು ಗುರುತಿಸಲು, ಅಪಘಾತದ ಕಾರಣಗಳನ್ನು ತಿಳಿಯಲು ಮತ್ತು ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಜಾರಿಗೆ ತರುವಂತೆ ವಿಯೆಟ್ನಾಂ ಪ್ರಧಾನಿ ಸೂಚಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾನ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ಬೋಟ್ ನಿನ್ನೆ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಮಗುಚಿ ಬಿದ್ದಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೇನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕ್ವೆಶ್ಮ್ ದ್ವೀಪ ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹರ್ಮೋಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ಹೇಳಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ ಪ್ರವೇಶಿಸಿದೆ. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೊ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು 10ನೇ ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್ಯೂ ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್, 2ನೇ ಶ್ರೇಯಾಂಕಿತ ಜೋಡಿ ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. 2023ರಲ್ಲಿ ಮಾರ್ಕೆಟಾ ವೊಂಡೋಶೋವಾ ಹಾಗೂ 2024ರಲ್ಲಿ ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೊಸ್ಕೋವಾ ಪಾತ್ರರಾಗಿದ್ದಾರೆ.

ಅಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಮುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನ ಕೋಗಿಲೆ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವಿಟ್ಜರ್ಲೆಂಡ್ ವಿರುದ್ದ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್, ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಗಂಟೆಗೆ.

0: ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯಸಂಸ್ಕಾರ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ. ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅನೇಕ ಗಣ್ಯರು ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಂಸ್ಕೃತಿಕ ನಗರಿ ಹಾಗೂ ಸಂಗೀತದ ಪರಂಪರೆಯ ತಾಣವಾದ ಮೈಸೂರಿನಲ್ಲೇ ಜಾನಕಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತಿರುವುದು ನಮ್ಮ ಭಾಗ್ಯ ಎಂದು ಗಣ್ಯರು ಸ್ಮರಿಸಿದ್ದಾರೆ. ಭಾರತದ ಅಪ್ರತಿಮ ಗಾಯಕಿ, ಗಾನಕೋಗಿಲೆ ಎಂದೇ ಹೆಸರು ಪಡೆದಿರುವ ಎಸ್ ಜಾನಕಿ ಅವರು 50 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳಿಗೆ ಧ್ವನಿಯನ್ನು ನೀಡಿದ ಏಕೈಕ ಗಾಯಕಿ ಮತ್ತು ಹಲವಾರು ಪ್ರಶಸ್ತಿ ಪಡೆದ ಗಾಯಕಿ ಎಂದು ಸ್ಮರಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.
1: ಗಾನಕೋಗಿಲೆ ಅಂತೇಳಿ ಹೆಸರು ಪಡೆದಂತಹ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲಾ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ.
0: ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ನಿಧನ ಹಿನ್ನೆಲೆ ಅವರ ಅಂತ್ಯ ಸಂಸ್ಕಾರವು ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರದ ಕಾರ್ಯಗಳು ಜರುಗಲಿದ್ದು ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ 5:45 ಒಳಗೆ ಎಲ್ಲಾ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಅಂತ್ಯಕ್ರಿಯೆಯು ಮೈಸೂರಿನ ಬೋಗಾದಿ ಸಮೀಪದ ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ಜರುಗಲಿದೆ. ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ, 1975ರ ಪ್ರೇಮದ ಕಾಣಿಕೆ ಚಿತ್ರದ ದಿನಗಳಿಂದಲೂ ತಮಗೆ ಜಾನಕಮ್ಮನವರ ಒಡನಾಟ ಇತ್ತೆಂದು ನೆನೆದರು.
2: ಜಾನಕಮ್ಮನವರು ಕೊಟ್ಟಂತಹ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದ್ರೆ ಅವ್ರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳ್ಬೇಕು, ಮೈಸೂರಿನಲ್ಲೇ ನಾನು ಇರ್ಬೇಕು ಅಂದ್ರು. ಅವ್ರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ.
0: ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, 6 ದಶಕಗಳ ಕಾಲ ಸಂಗೀತ ಲೋಕಕ್ಕೆ ಅನನ್ಯ ಸೇವೆ ಸಲ್ಲಿಸಿದ ಜಾನಕಮ್ಮನವರದು ಪರಿಪೂರ್ಣ ಜೀವನವಾಗಿತ್ತು ಎಂದರು. ಜಾನಕಮ್ಮನವರ ಪ್ರಿಯ ಶಿಷ್ಯರು ಒಪ್ಪಿಗೆ ನೀಡಿದರೆ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಭವ್ಯ ಸಂಗೀತ ಮೆಮೋರಿಯಲ್ ನಿರ್ಮಾಣ ಮಾಡಲು ಸಂಗೀತಗಾರರ ಸಂಘ ನಿರ್ಧರಿಸಿದೆ. ಈ ಮಹತ್ ಕಾರ್ಯಕ್ಕೆ ಸರ್ಕಾರ ಕೈಜೋಡಿಸಬೇಕು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಂಸಲೇಖ ವಿಶೇಷ ಮನವಿ ಸಲ್ಲಿಸಿದ್ದಾರೆ.
3: ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಿ ಆಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಆಕೆಯ ನೆನಪನ್ನ ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸುವುದು ನಮ್ಮೆಲ್ಲ ಕರ್ತವ್ಯ.
0: ಸಂಗೀತ ಲೋಕದ ಧ್ರುವತಾರೆ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿರುವುದು ತುಂಬಲಾರದ ನಷ್ಟವನ್ನು ತಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ಎಂದು ಡಾ ಸಿಎನ್ ಮಂಜುನಾಥ್ ಹೇಳಿದ್ದಾರೆ.
4: ಸಂಗೀತ ಲೋಕದ ಧ್ರುವತಾರೆ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶ ಆಗಿರುವುದು ನಮಗೆಲ್ಲ ತುಂಬಲಾಗದ ದುಃಖವನ್ನ ತಂದಿದೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಕೇವಲ ಅವರು ಚಲನಚಿತ್ರಗಳನ್ನ ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆ

0: ಗಳು ಭಕ್ತಿಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನ ಹಾಡುತ್ತಾ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ರು.
1: ಸಂಗೀತ ಲೋಕದ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಗಾಯಕ ವಿಜಯ ಪ್ರಕಾಶ್ ಸಂತಾಪ ಸೂಚಿಸಿದ್ದಾರೆ.
2: ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಅವರ ಹಾಡುಗಳನ್ನು ಇವತ್ತು ಕೂಡ ನೀವು ಕೇಳಿ ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅವರು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ ಅದು. ಅವರ ಹೃದಯ ಅವರ ಮನಸ್ಸಿನ ಮಾಧುರ್ಯತೆಯನ್ನ ನಾವು ಆ ವ್ಯಕ್ತಿ ಇಲ್ಲದೆ ಹೋದ್ರು ಕೂಡ ಆ ಕಂಠ ಆ ಮಾಧುರ್ಯತೆ ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕಕ್ಷಿದಾರರು ವಕೀಲರು ಹಾಗೂ ಸಂಧಾನಕಾರರ ಸಮ್ಮುಖದಲ್ಲಿ ಪ್ರಕರಣವನ್ನು ಪರಸ್ಪರ ಒಪ್ಪಂದದ ಮೂಲಕ ಬಗೆಹರಿಸಲಾಯಿತು. ಪ್ರಸಕ್ತ ವರ್ಷದ 2ನೇ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ನ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಶನಿವಾರ ಯಶಸ್ವಿಯಾಗಿ ನಡೆಸಲಾಗಿದ್ದು ರಾಜಿ ಸಂಧಾನದ ಮೂಲಕ ಒಟ್ಟು 7237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಕೋಲಾರ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಿನ್ನೆ ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಬಾಕಿ ಇದ್ದ ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳು ಸೇರಿದಂತೆ ಒಟ್ಟು 80,687 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದ 4,908 ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ 75,779 ಪ್ರಕರಣಗಳು ಸೇರಿವೆ. ಇತ್ಯರ್ಥಗೊಂಡ ಈ ಪ್ರಕರಣಗಳ ಒಟ್ಟು ಪರಿಹಾರ ಮೊತ್ತ 41,74,46,405 ರೂಪಾಯಿಗಳಾಗಿವೆ ಎಂದು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಅವರ ನೇತೃತ್ವದಲ್ಲಿ ಲೋಕ್ ಅದಾಲತ್ ನಡೆಯಿತು. ದಾವಣಗೆರೆ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ನಡೆದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ 5,792 ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಗಿದ್ದು ಒಟ್ಟು 13 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಮೊತ್ತ ಪಾವತಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ವೇಲಾ ಡಿಕೆ ತಿಳಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರನ್ನು ಮನೆ ಮಕ್ಕಳನ್ನಾಗಿ ಮಾಡಲು ಮುಂದಾಗಿದೆ. ಇದರಿಂದ ದೇಶದ ಭದ್ರತೆಗೆ ಧಕ್ಕೆ ಬಂದಿದ್ದು ಕೂಡಲೇ ಈ ಆದೇಶ ರದ್ದು ಮಾಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ನಗರದ ವಿಕಾಸಭವನದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪೌರತ್ವದ ಅಧಿಕಾರವನ್ನೇ ಹೈಜಾಕ್ ಮಾಡಲು ಮುಂದಾಗಿದೆ. ಇದನ್ನು ನೀಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿದ್ದು ಅದರದ್ದೇ ಆದ ನಿಯಮಗಳಿವೆ. ಆದರೆ ರಾಜ್ಯ ಸರ್ಕಾರ ಜೂನ್ 29ರಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದೆ. ಕೂಡಲೇ ಈ ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರಾಜ್ಯಪಾಲರನ್ನು ಭೇಟಿ ಮಾಡಿ ರದ್ದು ಮಾಡಲು ದೂರು ಸಲ್ಲಿಸುತ್ತೇವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾನಕೋಗಿಲೆ ಎಸ್ ಜಾನಕಿ ನಿಧನ. ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯಸಂಸ್ಕಾರ. ಪ್ರಸಿದ್ದ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ. ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

ಆಕಾಶವಾಣಿ ಭದ್ರಾವತಿ ಭಾವಗೀತೆಗಳು. ಪ್ರಾರಂಭದಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ ಗೀತೆ ಹಾಡಿದ್ದಾರೆ ದಿವ್ಯಾ ಎಸ್ ಆರ್.

ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಬಾ ನನ್ನ ಪ್ರೀತಿಸು. ತಾರಾಗಣದಲ್ಲಿ ಶಶಿಕುಮಾರ್, ಸೌಂದರ್ಯ, ಮಾಧುರಿ, ಅರವಿಂದ್, ಗಿರಿಜಾ ಲೋಕೇಶ್, ಲೋಕೇಶ್ ಹಾಗೂ ಇತರರು. ಕಥೆ ಸಂಭಾಷಣೆ ಬಿ ಎ ಮಧು. ಸಂಗೀತ ರಾಜಣ್ಣ ಗೋಂದ್ರ. ನಿರ್ದೇಶನ ಸಿದ್ದಲಿಂಗಯ್ಯ. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಬಾ ನನ್ನ ಪ್ರೀತಿಸು.

0: ಯಾರ ಮಣಿ ನೀನು? ಒಳ್ಳೆ ದನ ನಿಲ್ತಂಗ್ ನುಗ್ತಿಯಲ್ಲ, ಕಣ್ ಕಾಣ್ಸಕ್ಕಿಲ್ವಾ
1: ನೋಡಿ?
0: ಇದ್ಯಾಕ್ರಣ ಒಂಟಿ ಏನ್ ಸಿಕ್ತು ಅಂತ ಹಿಂಗ್ ಮಾಡ್ತೀರಾ? ಇದು ಅನ್ಯಾಯ ಕಂಡ್ರಣ. ನೋಡೋಣ, ನಾನ್ ಯಾವ ಕೇಳ್ಕೊತಾ ಇದ್ದೀನಿ, ಬಿಡ್ಬಿಡಿ ಅವ್ರನ್ನ. ನಂಗೆ ಏನಾದ್ರು ಕೋಪ ಬಂದ್ರೆ ಇದು ಈರ್ ಬಂದ್ರೆ ಆಗುತ್ತೀರಾ?

0: ನಿಮಗೇನಾದ್ರೂ ತಪ್ಪಾಯ್ತಾ?
1: ಏನಿಲ್ಲ.
0: ನೀವು ಹಿಂದೆ ನೋಡಿದ್ರೆ ನಿಮ್ಮ ಗತಿ
1: ಅತ್ತರು ಯಾವ್ದಾರ ಎಲ್ಲಾಯ್ತಿದ್ದೀರಿ?
0: ಬೆಂಗಳೂರು ಇನ್ನೂ ಹಿಂಸಹಳ್ಳಿ ಪಂಚಾಯತ್ಗೆ ಕುಟುಂಬ ಕಲ್ಯಾಣ ಇಲಾಖೆ ನರ್ಸಾಗಿ ಬಂದಿದ್ದೀನಿ.
1: ಅತ್ತರಿಗೆ ನಂದು ಅದ ಊರೇ. ನಿಮ್ ಹೆಸರು?
0: ಆಶಾ. ನಿಮ್ಮ ಹೆಸರು?
1: ಸೋಮ.
0: ಏನ್ ಕೆಲಸ ಮಾಡ್ತಿದ್ದೀರಾ?
1: ತುಟ್ಟು ಕೆಲಸವಾಗಿರ್ಲಿ. ನೋಡ್ರೆ ಗೊತ್ತಾಯ್ಕಿಲ್ವಾ, ತಣ್ಣಿ ಎತ್ತದ್ದು, ದನ ಬೇಸದ್ದು, ಯಾರು ನೋಡ್ತಾರ ಆ ಕೆಲಸ ಮಾಡುದು. ನಾನು ಓದ್ತಿದ್ದೆ, ನಮ್ಮಪ್ಪ ಅವ್ರಿಗೂ ಓದ್ಲು, ನೀವು ದನ ಕಡೆ ಮುಗಿಸ್ಕೊಂಡು ಮನೆಯಾಗೆ ಬಿದ್ದಿರೋ ಅಂತ ಈ ಸ್ಕೂಲ್ ಬಿಡಿಸ್ಬಿಟ್ರು. ಅದ್ಯಾ ತಂದು ನೋಡಿರಿ,
0: ನೀವಿಷ್ಟು ಎಲ್ಲ ಅವರು ತುಂಬಾ ಧೈರ್ಯವಂತರು.
1: ಅದೈತೆ
0: ಅಷ್ಟೇ ಬಲಶಾಲಿಗಳು.
1: ಅದ್ಯಾದಿಂದ ನಮ್ಮನೆ ಗಡಿ ಮೇಲೆ ರೂಮ್ ಐತೆ, ಎಲ್ರು ಒಪ್ಕೋತಾರೆ. ಆದ್ರೆ ನಮ್ ದೊಡ್ಡಕ್ಕೆ ಬೇವಳೆ ಎಣ್ಣೆ, ಅವ್ಳು ಊರ್ ಮಾರಿ ಇದ್ದಂಗೆ ಇವಂಗಾರ ಮಾಡುವ ಮನಸ್ಸನ್ನ ಹೊಲಸ್ಕೊಂಡ್ಬಿಟ್ರೆ

0: ಆಮ ಹೇಳ್ತೀನಿ. ಇನ್ನೂ ಎಲ್ಲೈತು
1: ಅಂದೇನ? ಅದು ಹೊಟ್ಟೆ ನುಮ್ಮಂತ ಸುಮ್ಮನೆ ಮಲಗಿದೆ.
0: ಇವರು ನಮ್ಮ ಚಿಕ್ಕಸ್ಗೆ
2: ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಆಶಾ. ಈ ಊರಿಗೆ ಮರ್ತಾ ಬಂದಿದ್ದೀನಿ.
0: ಇವರು ಪಿ ಯು ಸಿ, ನಮ್ಮ ತೋಟಕ್ಕೆ ಎಣ್ಣೆ. ಅವ್ರಿಗಿಂತ ಒಂದಕ್ಕ ಇವರೇ ಜಾಸ್ತಿ ಹೋದವ್ರೆ. ಇವರು ಗೌರಮ್ಮ, ಅವ್ರ ಮಾರಮ್ಮ.
2: ಸಾಮ, ನೀವು ಬಂದು ನೋಡೋದಾಯ್ತು. ನಮ್ಮ ಅಕ್ಕ ಹೊಟ್ಟೆ ನೋಡಿ ಮಲಗಿದ್ದಾರೆ. ಸ್ವಲ್ಪ ನೋಡಿ ಬನ್ನಿ, ನೋಡಿರಿ.
1: ಎಷ್ಟ
0: ಹತ್ರ?
1: ಅಯ್ಯೋ ದೊಡ್ಡ, ಎಲ್ದು

0: ಬಿಡಿ
1: ಪರವಾಗಿಲ್ಲ, ನಾನೇ ಗುರ್ತಿಸ್ಕೊಂಡು
0: ಬೇಡ ಕೊಡಿ.
2: ಏನಾದ್ರೂ ಕಸ ಬಿದ್ದೋಯ್ತಾ?
1: ಬಿದ್ದಂಗಿತ್ತು, ಅದೇ ನೋಡ್ತಾ ಇದ್ದೆ.

0: ನಿಜ ಮಾಡ್ಕೊಂಡ್ರಾ? ಸೊಳ್ಳೆ ಕಡೆ ಜಾಸ್ತಿ, ಎಲ್ಲಿ ಹಾಕ್ಬಿಟ್ರೆ ಎಲ್ಲ ನಿಮ್ಗೆ
1: ಸತ್ತೋಯ್ತಾರೆ
0: ಅಲ್ಲೇ.
1: ನೀವು ಸೊಳ್ಳೆ ಕಟ್ಟಿಲ್ಲ?
0: ಅದೆಲ್ಲ ನಂಗೊಂದು ಕತೆ ಹಾಕಿಲ್ಲ.
1: ಸರ್ ನಮಸ್ತೆ, ನನ್ನ ಹೆಸರು ಆಶಾ, ಹೊಸದಾಗಿ ನರ್ಸಾಗ್ ಬಂದಿದ್ದೀನಿ. ಮರಿಲ್ರಿ ಆರೋಗ್ಯನ?
2: ಬಾಪ ಹೊರಗೆ ಯಾವ್ರವ?
1: ಬೆಂಗಳೂರು.
2: ತಂದೆ ತಾಯಿ?
1: ತಂದೆ ಇಲ್ಲ, ತಾಯಿ ಬೇರೆ. ಮಗ?
2: ಹೌದವ.
1: ನಿಮ್ ಹೆಸರೇನಮ್ಮ?
2: ಚಂದ್ರ ಅಂತ. ಅವ್ರಿಗೆ ಮಾತಾರಲ್ಲ ತಾಯಿ.
1: ಗೊತ್ತಾಗಿಲ್ಲ, ಹುದ್ದಾಗಿಲ್ಲ ಹೀಗೇನ?
2: ಇಲ್ಲವ, ಸಣ್ಣ ವಯಸ್ಸಿನಾಗೆ ಯಾವ್ದೋ ಒಂದು ದುರ್ಘಟನೆ ನಡೆದೋಯ್ತು, ಆವಾಗಿಂದ ಹಿಂಗೆ. ನಾನು ಎಷ್ಟೋ ಡಾಕ್ಟರ್ ತ ತೋರಿಸ್ತೆ, ಏನು ಪ್ರಯೋಜನ ಆಗ್ಲಿಲ್ಲ. ತಾತಾಯಿ ಕೂತ್ಕೋ. ಚಂದ್ರ ಕಾಫಿ ತಂದು ಕೊಡವಾ?
1: ಇಲ್ಲಿ ಇನ್ನೊಂದ್ಸಲ ಬರ್ತೀನಿ.

0: ಓಹೋ ನರಸಮ್ಮ ಒತ್ತಿದ್ರು ಅಂತ ಕಾಣ್ತದೆ.
1: ಹೌದು ಯಜಮಾನ್ರಿ.
0: ನೋಡವ, ಈ ಹಾಳಾದ ಊರ್ನಾಗೆ ವರ್ಷ ವರ್ಷನು ಮಕ್ಕಳು ಪಿಚ್ ಪಿತಾ ಅಂತ ಹುಡ್ತಾನೆ ಅವೆ. ಹಿಂದಿನ ಕಾಲದಾಗೆ ಈ ಪ್ಲೇಗು ಕಾಲರ ದಡಾರ ಬಂದು ಬಡದು ಹೊತ್ಕೊಂಡು ಹೋಯ್ತಾ ಇದ್ವು. ಆದ್ರೀಗ ಈ ವಿಜ್ಞಾನದಿಂದಾಗಿ ಸಾಯೋರು ಕಮ್ಮಿ ಆಗಿ ಹುಟ್ಟವರೇ ಜಾಸ್ತಿ ಆಗವ್ರೆ. ಇದಕ್ಕೇನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣವ.
1: ಎಷ್ಟು ವಿಷಯ ತಿಳ್ಕೊಂಡಿದ್ದಾರೆ, ಏನ್ ಕೇಳಿಸ್ತಾನಿದ್ದೀರಾ?
0: ರಿಟೈರ್ಡ್ ದತ್ತದಾರ ಕಣವ. ನಾನು ಗಿಳಿಗೆ ಹೇಳದಂಗೆ ಹೇಳ್ತಾನೆ ಇವನಿ, ಎರಡು ಮಕ್ಕಳು ಸಾಕ್ರು ಹೆಚ್ಚಿಗೆ ಹುಟ್ಟಿಸ್ಕೊಂಡ್ಬಿಟ್ರೆ ಜೀವನ ದುರ್ಬರ ಆಗೋಯ್ತದೆ ಅಂತ. ಇದು ಹೇಳಲ್ವೇ, ಯಾವ್ರ ಮಕ್ಕಳು ಕೊಟ್ರೆ ಬಾರ ನಕ್ಕದತ್ತ ನಾವು ಅಂತ ಹಳೆ ಕಂದಾಚಾರಕ್ಕೆ ಅಂಟ್ಕೊಂಡಿದ್ದಾರೆ. ಮಕ್ಕಳನ್ನ ದ್ಯಾವ್ರು ಕೊಡಲ್ವೋ, ಗಂಡ ಎಂಟಿ ಸೇರಿದ್ರೇನೇ ಮಕ್ಕಳಾಗೋದು ಅಂತ ಬರ್ಕೋತೀನಿ. ಕೇಳದೇ ಇಲ್ಲ. ನೀನು ಒಸಿ ಹೇಳಿ, ಒಂದ್ರಿಂದ ಒಂದ್ ಆಗ್ದಿರಂಗೆ ಒಂಕಿನೋ ಪಂಕಿನೋ ಹಾಕ್ಸು, ಎರಡು ಮಕ್ಕಳಾದ್ಮೇಲೆ ಆಪರೇಷನ್ ಮಾಡಿಸು.
1: ಈ ವಿಷಯದಲ್ಲಿ ಸಹಾಯ ಬೇಕಾದ್ರೆ
0: ಅಲ್ಲಯ್ಯೋ ಧಾರಾಳ ಬವ
1: ಕಣ್ರವ. ಇದು ಕೈದ ವರ್ಷ ಆಗೋವರೆಗೂ ಯೋಜನೆ ಆಗ್ದಾಗ ನೋಡ್ಕೋಬೇಕು. ಆಯ್ತು ಕಣ್ವ.
0: ಗಬ್ಬನ ಮಗ ಅಲ್ವೋ ಅಪ್ಪಟ ಕನ್ನಡದಲ್ಲಿ ಅಪ್ಪ ಅಂತ ಕರೆದ್ರೆ ನಿನ್ ನಾಲ್ಗೆ ಸೇದೋಗುತ್ತಾ? ಭಾಷೆ ಮೇಲೆ ಅಭಿಮಾನ ಇಲ್ದಿರೋನು ನಿನ್ನ ಕೆಲಸದಲ್ಲದೇನು ನೀವೇ ತಿಂದಿರ್ತೀಯೋ? ಇರಾಕಿಲ್ಲ.
2: ನಿಷ್ಠಾವಂತನಾಗಿ 35 ವರ್ಷ ನೀನೇನ್ ಬಿಡ್ದೆ ಅದೇ ಗದ್ದುಬಿಡಿ. ನಿಮ್ ಯೋಗ್ಯತೆಗೆ 20-30 ಒಂದು ಬೀಡಿಯೋ ಸೈಟ್ ಮಾಡೋಕ್ಕಾಗಲಿಲ್ಲ. ಅದೇ ನಾನು ಕೆಲಸಕ್ಕೆ ಸೇರಿದ 3ನೇ ವರ್ಷ 50-90 ಸೈಟ್ ತಗೊಂಡು ಫಸ್ಟ್ ಕ್ಲಾಸ್ ಬಂಗ್ಲೆ ಕಟ್ಟಿಸ್ತಾ ಇದ್ದೀನಿ. ಅದೇ ಕಾಡು ನಿನ್ ಸಂಬಳ ಎಷ್ಟು? ಒಂದು 100,000 ಅಂತ ಇಟ್ಕೋ.
0: ನಿನಗ್ ಬರೋ ಸಂಬಳ ನಿನಗಿರೋ ಕೆಟ್ಟ ಕೆಟ್ಟಗಳಿಗೆ ಸಾಕಾಗಲ್ಲ. ಇಲ್ಲಿ ಇಷ್ಟೆಲ್ಲ ನೀನು ಮಾಡಿರ್ಬೇಕಾದ್ರೆ ಇನ್ನಷ್ಟು ಅವ್ಯವಹಾರ ಮಾಡಿರಬಹುದು. ನಾಡು ಇವತ್ತಿನಿಂದ ಬದುಕೋದು ಕಲಿಯೋ, ಇಲ್ಲಾಂದ್ರೆ ಜನ ನಿನ್ನ ಕಲ್ಲು ಹೊಡೆದು ಸಾಯಿಸ್ತಾರೆ ಅಥವಾ ಕಂದು ಎಂಟು ಹಾಗೆ ಮಾಡ್ತಾರೆ. ಹುಷಾರು
2: ಹೋಗಿ ಹೋಗಿ. ಈಗಿನ ಕಾಲದಲ್ಲಿ ಬಗ್ಗೆ ಗೊತ್ತಿದ್ದೀರ, ನಿಮ್ಮಂತ ಬದ್ಧತೆ ಇಟ್ಟಿದ್ದಲ್ಲ ನನ್ನ ಕರ್ಮ.
0: ಸತ್ಯವತಿ, ಈ ಅಯೋಧ್ಯೆ ಹೊರೋದಕ್ಕೆ ಮೊದಲು ಒಂದು ನಾಯಿನ ಹೆಚ್ಚಿದ್ರೆ ಎಷ್ಟೋ ನಿಯತ್ನ ಇರ್ತಿತ್ತಲ್ಲೇ.
3: ಲೈ ಚಾಪೆ, ಚಾಪೆ ಅಂತ ಕರೆದಿದ್ದೆ ನಾನು ಕಣ. ಲೈ ಕೋಣ, ನಾ ಕಟ್ಟ ಕಟ್ಕೊಂಡು ಪೊಲೀಸ್ ಆಗಿನಿ ಅಂತ ಯಾಕೈತೆ? ನಾನ್ ಚಾತನಾದ್ರೆ ಹಾಕತ್ತೀನಿ, ಪುಟ್ಕೊತೀನಿ ಅಂದ್ರೆ ಕಟ್ಕೊತೀನಿ. ನೀ ಯಾವಾಗ ಕೇಳತ್ತೆ? ಇನ್ನೊಂದ ಚಾತ ಇದ್ದೀತ ಅಂದೆ ಬಿಲ್ಡ ಬಿಸಿ ಕಟ್ಬಿಡೋಣ ಉತಾರೋ.
2: ಎಲ್ಲ ಚಾತೆ ನನ್ನ ಮಗನೇ
4: ಬೇಡರ್ಕೊಂಡು

0: ನಂಗೂ ದಾವರ ಆಯ್ತು, ನೀರ್ ಕುಡಿಯ ಬೆಳಗ್ಗೆ ಬದ್ಲು ಇಲ್ಲಿ ಬಂದ್ಬಿಟ್ಟಿದ್ದೀನಿ ನೋಡಿ.
1: ಯುಗಾದಿ ಹಬ್ಬಕ್ಕೆ ಹೊಸ್ಪತ್ತೆ
0: ಹೌದಂತ ಏನಾದ್ರು ಬಟ್ಟೆ ತಂದಿದ್ದೀನ?
2: ಹೌದು,
0: ಕಾಕಿ ಕೆಟ್ಟಿ ಕೈನ ಬಂದ್ವಿ. ನಂಗೆ ಅಂದ್ರೆ ಅಂಗಡಿಯನ್ನು ತರಿಕಾಟಿನ ಪ್ಯಾಂಟ್ ಶರ್ಟ್ ಕೊಡಲ್ಲ ಅಂದ.
2: ಏನಾಗಿದೆ ಅದಕ್ಕೆ?
0: ಪಸಂದ್ ಆಗೈತೆ, ಹಾಕೊಂಡು ತೋರ್ಮಿಕೋಬೋದು.
1: ಎಲ್ಲ ಓದಲ್ಲಿ ಕೊಡೋನು ಪ್ಯಾಂಟ್ ಶರ್ಟ್ ಹಾಕಿ ಮಾತಿಸ್ಕೊಳ್ಳಿ.
0: ಎಲ್ಲ ನಿಮ್ ಮದ್ಯದಲ್ಲಿ ಬಾಯಕೊಂಡು ಬರ್ಬೇಡ ನಾನು ಬರ್ಲಿಕ್ಕೆ ಅಂತ. ನಿಮ್ಮ ಪೂರ ತರಿಕಾಗಿ ಚೇಗೆ ಆಗೋಯ್ತು ನನ್ ಬಾಳು.
2: ನಿನ್ನೆ ತಾನೇ ಕೊಟ್ಟಿದ್ನಲ್ಲ ನನ್ನ ಪ್ಯಾಂಟ್ನ.
0: ಆಹಾ ಕಟ್ಟಿದ್ದೆ ಕುಂಡಿ ಮಂಡಿ ಕಿತ್ತೋದವನ, ಅದನ್ನೇ ಅರ್ದು ಮಂಡಿಗೆ ಅಂತ ಕಡ್ಡಿ ಮಾಡ್ಕೊಂಡು ಕುಂಡಿ ಪ್ಯಾಟ ಹಾಕೊಂಡಿದ್ದೀನಿ ನೋಡು.
2: ಸರಿ ಸರಿ, ಪ್ಯಾಂಟ್ ಗಿಂತು ಮುಂದಿನ ಯುಗಾದಿಗೆ ತಂದ್ರಾಯ್ತು, ಈಗ ಹಾಕೋ.
1: ಮಾಡು,
0: ಏನ್ ಮಾಡೋದು, ನೀನ ಹಾಕೋ. ಆನೆಗೆ ಹೆಚ್ಚು ಅಡ್ಡಿ ಆಗ್ದಂಗೆ ಇರ್ತದೆ. ನಂಗೇನ್ ಕೊಲ್ತಿಲ್ಲ, ನೋಡ್ದೆ ಗೊತ್ತಾಯ್ತಿಲ್ವಾ?
3: ಏನ್ ಸಾಮಾನ್ಯ ಗದ್ಲ
0: ಮಾತಾಡೋದ ನೀನು ಎಲ್ಲ ನಿಂದೇನೆ. ಅವರಿಬ್ರು ಚೆನ್ನಾಗಿ ಹೋಗ್ತಿ, ನಮ್ಮ ಹತ್ರ ಚೆನ್ನಾಗಿ ಆಯ್ತಾಗ್ಬಿಟ್ಟೆ. ನಂದಿನ ಗದ್ಲ ಕಲ್ತಿದ್ರೆ ಹಿಂಗ್ ಆಯ್ತಿದ್ದಾರೆ ಬಾಳು.
3: ನೀವ
0: ಬಂದಾಗ ಬರೋಣ.
3: ಮದುವೆ ಕಂಡಾಗ್ಬಿಟ್ಟಿಲ್ಲಪ್ಪ. ಏನಿಲ್ಲ ಸೋಮಾರಿ ನಣಗರ, ವರ್ಷಕ್ಕೊಂದು ಯುಗಾದಿ ಹಬ್ಬ, ಆದ್ರೆ ಮಣ್ಣ ತಂದಿರೋ ಹೊಸ ಬಟ್ಟೆ ಹಾಕೋಬಾರ್ದಲ್ಲ.
0: ಹೀಗಿಂದ ಇರೋ ಯುಗಾದಿ ಅಲ್ಲ, ನಿಮ್ ಮಣ್ಣಾಗಿ ಆಯ್ತಲ್ಲ ಅಷ್ಟಾಕು. ನನ್ ಚಾಪೆ ಕಟ್ಟಿ ನೋಡಿ, ಯುಗಾದಿ ಓಡಾಗಲ್ಲ.

0: ಅಮ್ಮನ ಗಂಡ ಬಿಟ್ಕೊಂಡು ಮುರಿತಾ ಇದೆಯಾ? ಇನ್ನೇನಾದ್ರೂ ಎಂದ್ರನ್ನ ಅದಬಸ್ತ ಬಿಟ್ಕೊಂಡ್ ಬಿಟ್ಟಿದ್ರೆ ಇನ್ನೇನ್ ಮುರಿತಿದ್ಯ ವೀರಭದ್ರ?
1: ಇನ್ನು ಇಲ್ಲ ಇದ್ರೆ ಅಕ್ಕ ಕೆಂಪೀರು ಬೇರೆ ಇದ್ಬಿಟ್ಟೈತೆ.
0: ಮರಮನೆ ಇವ್ರಿಗೆ ಮಾತ್ರ ಉಡಕ್ಕೆ ತೋಡಕ್ಕೆ ದುಡ್ಡೈತೆ, ನಮ್ಗೊಂದು ಪ್ಯಾನ್ ತರಕ್ ಮಾತ್ರ ಆಗತ್ತಿಲ್ಲ. ಈಗ ನ್ಯಾಯವೇಂದ್ರಣ ಅವಳು ನಮ್ ಚಿಕ್ಕಕ್ಕೆ ತಿಳಿಸಿ ಒಳ್ಳೆಯವಳು, ಅವಳವ್ರು ತಕ್ಕಾಳ ಅನ್ಕೊಂಡಿದ್ದೆ. ಹೌದು ದುಡ್ಡಿನ ವಿಷಯ ಬಂದಾಗ ಎಮ್ಮೆನು ಒಂದೆ ಪಿಯುಸಿನ ಒಂದೆ. ಯಾಕಪ್ಪ ಪಿಯುಸಿ ಕರಿತಾ ಇತ್ತು ಚಮಣ್ಣ? ಇದಕ್ ಮಾತ್ರ ಏನ್ ಕಮ್ಮಿ ಇಲ್ಲ.

0: ಮದುವೆ ಮಾಡಿದ್ರೆ ದೊಡ್ಡ ಮಗು ಬಿಟ್ಕೊಂಡು ಚಂದ್ರ ದೇವೆಲ್ಲ ಕೊಡದೆ ಹೋಗ್ತಾ ಇದ್ಯಲ್ಲ ದೇವ ಅಂದ್ರೆ ನಾನು ಯಾವ ರೀತಿ ಚಿಕ್ಕಾಗಿರ್ಬೇಕು ಅಂತಾನ ಆಗದು ಒಂದು ಕೈಲಾಗದು ಒಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ
1: ಏನಿಲ್ಲ ದನ ಮೇಸಿಗೆ ಬೆಟ್ಟದ ಕಡೆ ಹೋಗ್ಲಿಲ್ಲ
0: ಗೊತ್ತಾಗೋತು ನಾನ್ ದಿನಾಗ ಮೇಯ್ತಾವ ಅಂತ ಬಂದೆ
1: ಇದು ನಿಮ್ಮ
0: ಎಕರೆ ಪಕ್ರೆ ನಂಗೆ ಗೊತ್ತಿಲ್ಲ ಇದೆಲ್ಲ ನಂದಯ
1: ಮತ್ತೆ ಯಾಕೆ ಮೇಯ್ತಾ ಮಾಡಿದೆ ಬೀ ಬಿಟ್ಟಿದ್ರ
0: ಏನ್ ಮಾಡ್ಲಿ ನಮ್ಮ ಮನೆಯವರು ಯಾರಿಗೂ ಇಷ್ಟ ಇಲ್ಲ
1: ನಿಮ್ಗೆ
0: ನಂಗೈತೆ ಆದ್ರೆ ಎತ್ತು ಗಾಡಿ ಗೊಬ್ಬರ ಬಿತ್ತನೆ ಬೀಜ ಇದಕ್ಕೆಲ್ಲ ದುಡ್ಡಲ್ಲಿ ತರ್ಲು
1: ನಿಮ್ ತಂದೆ ನಾನು ಮಂಡಾಯ ಮಕ್ಕಳು
0: ಅಯ್ಯೋ ಏಟೋ ದಪ್ಪ ಕೇಳ್ದೆ ಅಕ್ಕವ್ರು ನಿಮ್ ಜೈ ದಬ್ಬಾಕದಂತ ಬೇಡ ಈ ಜಂಗಿಗೆ ಹಂಗೆ ಚಪ್ಪ ಬಿದ್ದಿರು ಅಂತ ಬೈತಾರೆ.

0: ಕಾಣಲಾರ ಬಿದ್ದಾರಿಂಬ.
1: ಯಾಕ ನಿಮ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ? ಅದೇನ್ ಬಬ್ಳು
0: ಏನೋ ಅದು ಹಂಗ ನಿಗಿರ್ತಾ ಇದೆಯಾ? ಇಲ್ಲೆಲ್ಲ ನಂಗ್ಯ ಅವನಲ್ಲಿ ಇನ್ನೊಬ್ಬ ದೊಡ್ಡಂತ ಗಂಡ ಹೆಂಡತಿಗೆಲ್ಲ ಹೋದವ್ರೆ ಹಂಗಾರೆ ಅವನೇ ಬರ್ಲಿ ಬಿಡು, ಒಂದೇಡಪ್ಪ ಹೇಳ್ತೀನಿ. ಅದೇನು ಅಂತ ಹೇಳ ನಂಗೆ ಅಷ್ಟು ಗೊತ್ತಾಗ್ಲಿ, ನಾನು ನನ್ನ ಜಮೀನಾಗೆ ವ್ಯವಸಾಯ ಮಾಡ್ಬೇಕು ಅಂತೀನಿ.
1: ತಿರ್ಗಾ ನನ್ನ ಹಳೆಯಾಗ ತೆಗೆದ್ಬಿಟ್ಟಿಯಾ? ನೀವು ವ್ಯವಸಾಯ ಮಾಡಿ ನಮ್ಮನ್ನು ಉದ್ಧಾರ ಮಾಡೋದ್ಬೇಡ ಅಂತ ಎಷ್ಟು ತರ್ತಿದ್ಲ ನೀವು ಉಗಿಯೋದು? ಹೇಳ್ದಂಗೆ ಕೇಳ್ಕೊಂಡು ಹೆಂಗಿದ್ಯೋ ಅವ್ನು ಚಪ್ಪ ಬಿದ್ದಿರು. ನನ್ ಚಿಕ್ಕಾಗೆ ಮನೆಯವರೆಲ್ಲ ಓದಿದ್ರೆ ಹಂಗೆ ಇವರಿಬ್ರು ಓದ್ಲಿ ನೀವು ದನಕರ ಬೆಳೆಸ್ಕೊಂಡಿರು ಅಂದ್ರೆ ನೀನು ಮಾತು ಕೇಳ್ದಕ್ಕೆ ಅವ್ರು ಇವನು ಓದಿ ಬಿದ್ರು ಅಂತ ಹೇಳಿದ್ರು. ನಾನು ಹಿಂದಿಂದ ಹಿಂದಿಂದ ಹೇಳ್ಬಿಡಂಗೆ ಹೇಳೋದ
0: ಹಾಗಂತ ನಿಮ್ಗೇನ್ ಕಮ್ಮಿ ಮಾಡಿದೀವೋ?
1: ಆಹ್ ಏನು ಮಾಡಿಲ್ಲ ಪಾಪ, ನನ್ ಬುದ್ಧಿ ಬಂದಾಗಿಂದ್ಲು ನಿಮ್ ಕೈ ಮ್ಯಾಗೆ ನನ್ ಕೈ ಕೆಳಗೆ ತಿರುಪೆ ಬೇಡದೇ ಆಗೋಯ್ತು. ತಾವ್ ಬೇಗ ತಿನ್ನಂಗೈತೆ ಉನ್ನಂಗೈತೆ ಮನೆಯಾಗೆ ಎಮ್ಮೆ ಏನಪ್ಪ ಅಂದ್ರೆ ನಿನ್ಗೆ ಉಪ್ಪಿಟ್ಟಾಕಿ ಪುಂಡಿ ಆಕಡೆ ತಿರುಗಿ ಕೂರ್ತಾಳೆ, ನಂಗೆ ತಮಿಳು ಮುದ್ದೆ ಹೊಲ್ದು ಸಾರಾಗ್ತಾಳೆ. ನೀನು ಹೊರ್ತುಕೊಂಡಪ್ಪ ಒಂದ್ ಪ್ಯಾಂಟ್ ತಾತ ಅಂದ್ರೆ ಕುಂಡಿ ಬಂದು ಕಿತ್ತಾಗ ಕೊಡ್ತೀಯಾ? ತಾಯಗಂಟ ನಿಮ್ ಅಣ್ಣಗೆ ಬಿದ್ದಿರ್ಬೇಕು ಅಂತ ಹಿಮ್ಮಲಾಗಲ್ಲ ಆಯ್ತಿಲ್ಲ. ನನ್ ಜಮೀನ ಬಿದ್ದು ನನ್ ಕಾಲ್ನಲ್ಲಿ ನಿಂತ ತೀರ್ಮಾನ ಮಾಡಿನಿ. ನಿಂಗೆ ನೀನು ನಂದು ಕಣ್ಣ ಗಾಳಿ ಗಿಳಿ ಹೋದತ್ತು ಪಟ್ಟ ಗದುಕ ಅದು ನನ್ ತಾತಿನ ಸೊತ್ತು ಅಂತ ನಂದು ಗೊತ್ತೈತೆ.
2: ವ್ಯವಸಾಯ ಮಾಡೋದಕ್ಕೆ ನೀವೇನ ಅನುಭವ ಇದೆಯೋ?
0: ನಾನ್ ದಿನ ಜೀವನ ಮಾಡಿದ್ರೆ ನನಗೆ ಬರ್ತದೆ.
2: ನೀವು ನನಗೋಸ್ಕರ ನಾನು ಪರಿಚಯ ಕೊಡಲ್ಲ.
0: ಅಮ್ಮ ಎಮ್ಮೆ ನಿಮ್ಮ ಮತ್ತೆ ನನಗೆ ದುಡ್ಡು ತಂದು ಕೊಡಂತ ನಾನು ನಿಮ್ಗೆ ಕೇಳಿಲ್ಲ. ನಾನು ಮಣ್ಣಿನ ಕೇಳ್ತಾ ಇದ್ದೀನಿ. ಚಪ್ಪ ನೀರ್ ಕೋಣೆಲಿ ಗುಬ್ಬರ ಹಾಕೋ ಬಿದ್ದವಾಗ ಹೇಳಪ್ಪ ದೊಡ್ಡಮಂತ ನೀನಂತೀಯ ಇರು.
3: ಎಂದು ಹೇಳಿ ನಮ್ಮ ಮನೆಯವರು ಏನು ಹೇಳಿದ್ರ ನಂದು ಅದಯ್ಯ.
0: ಲೇ ತಂಗ ನೀನು ಹಿಂಗೆ ಅಂತೀಯ ಅಂತ ನಂಗೆ ಗೊತ್ತಿತ್ತು. ಇನ್ನೊಂದ್ ಸಲ ಅಂದ್ರೆ ಹಲವು ತಿಳ್ಸ್ಬಿಡ್ತೀನಿ. ಒಂದಕ್ ಬಂದ್ರೆ ಮುಂದೆ ಬಿಸಿ ಕಾಯ್ಬಿಡ್ತೀನಿ. ಏ ಇಸ್ಕೋ ಬಂದ ನನಗೆ ನಿನ್ ನಾನೊಂದು ಪೈಸೆ ಕೊಡೋದಿಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೇಳ್ದ ನಿನ್ ದೊಡ್ಡ ಗಾಡಿ ಬಾತ್ನ ಏನ್ ನಿಂಗಾಯ್ತು? ನಾವನೇನಂತ ಒಂದ್ ಮಾತು ಕೇಳೇ ಬಿಡ್ತೀನಿ.
1: ಅಪ್ಪ ಕುಲ್ಪುತ್ರ ಅವ್ರ ದುಡ್ಮೆ ಇಂದ ಈ ಮನೆಯವರ ಸಲೀಸಾಗಿ ಸಾಕ್ತಾ ಇರೋದು. ಇನ್ನು ಅವನು ಕೇಳಿ ಬಿರುಗಾಳಿ

0: ಏನಪ್ಪ ಸೋಮಣ್ಣ, ಗಿಡಗಂಟೆಲ್ಲ ಕಿತ್ತು ಬೆಂಕಿ ಹಾಕಿ ಬೂದಿ ಮಾಡ್ಬಿಟ್ಟಿದ್ಯಾ?
1: ನಂಗ್ ಬಂದ್ ಕೋಪದಾಗ ಹಂಗ್ ಮಾಡ್ದೆ.
0: ಜಂತಿ ಕೋಪ ಬಂದಾಗಲ ಕಣವ ಬದುಕು ಹಠ ಬರೋದು ಇಷ್ಟಕ್ಕೆ ಬಿಡ್ಬೇಡ. ಲೋಕ ತಿರುಚ್ಕೋ
1: ಎತ್ತುಗಳ ನಿಂತಲ್ಲಿಮ್ಮವ
0: ಎತ್ತುಗಳ ಆಟಯ್ಯ, ನಿಮ್ ಮಸ್ಗಳಿಂದ ಬಾ ಊಡು. ಯಾರ ದಿನ ರೂಢಿ ಆದ್ರೆ ಸರಿ ಹೋಗ್ತವೆ. ಏನಿಲ್ಲ ಬೇಕಾದ್ರೆ ನಾನ್ ಕೊಡ್ತೀನಿ.

0: ಹೋಗೋಣ. ಮಾವ ನೋಡಿಲ್ಲ, ಪರವಾಗಿಲ್ಲ, ಮಾಡೋ ಕೆಲಸ ನಿಮ್ ಸದ್ಯ ನೋಡಿ ತುಂಬಾ ಸಂತೋಷ ಆಯ್ತು. ಇವತ್ತು ನಿಮ್ಮ ಜೀವನದಲ್ಲಿ ಹೊಸ ತಿಳಿಸಿತ್ತು, ನಿಮ್ ಬಾಳ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅದಕ್ಕೆ ಇವತ್ತು ನಮ್ಮನೆಯಿಂದ ಸಿಗುತ್ತ
1: ಸಕ್ಕು.
0: ಒಬ್ಬ ತಾತಮ್ಮ

0: ಸೋಮ ಸೋಮ ನೀನ್ ಹಾಳಾಗೋದ ಇನ್ನು ಹಾಲು ಕರ್ಕೊಡ ಬಿಟ್ಟಿತ್ತು
1: ನೀರ್ ಕಡೆ ಹೋಗಿರ್ಬೇಕು ಕಡವ
0: ಎದ್ದು ನೀನೆ ಕರ್ಕೊಡು
1: ಕುತ್ತಿರ್ಗಾಲಲ್ಲಿ ಕುತ್ಕೊಂಡು ತೆರೆಯಕ್ಕಾಗಲ್ಲ ಕಡವ
0: ಕುತ್ಕೊಂಡು ಪಟ್ಟ ಮುಂದಕ್ಕಾಗುತ್ತ ಕರ್ಮ ಕರ್ಮ ಎಲ್ಲದಕ್ಕೂ ನಾನೇ ಸಾಯ್ಬೇಕು
1: ಇರ್ಬಾರ್ದು
0: ನಿಂಗ್ ತಪ್ಪನಾಗ ಬಂದು ಒದ್ಕೊಂಡಾಗ ನನ್ನ ಒದಿತೀಯ ಅಯ್ಯೋ
2: ಅಯ್ಯೋ
0: ಕಲ್ಲ ಹಾಲು ಕರೆಯಕ್ಕೋದ್ರೆ ಹೊಸ ಯಾಕೆ ಒದಿತು ನೀನೆ ಕುಡ್ಕೊಂಬಂತ ಹೆಂಗೆ
2: ಕೆಚ್ಚಲಾಗ ಹಾಲು ಕುಡಿಯಕ್ಕೆ ನಾನೇನಾದ್ರು ಕರೇನ
0: ಮತ್ತೆ ಯಾಕೆ ಹಾಲು ಕೊಡ್ಲಿಲ್ಲ
2: ಒಲ ಒಳ್ಳೆ ಕೆಳನು ಕಟ್ಟಿದ್ದೆ ಅದಕ್ಕೇನಾರ ಹಂಗಾಗಿರ್ಬೇಕು
0: ಅಯ್ಯೋ ಅಯ್ಯೋ ಅಯ್ಯೋ ಸರಿ ಆಸೆ ಕಟ್ಕೊಂಡು ಇಲ್ಲ ಅಂತ ನೀವು ಯಾರೋ ಹೇಳ್ದಾರು
2: ನಮ್ಮ ಹೊಸ ಕಟ್ಕೊಂಡು ನಾನು ಹೇಳಕ್ಕೆ ಯಾರು ಯಾಕೆ ಕೇಳ್ಬೇಕು
0: ಅವೇನಿಲ್ಲವಲ್ಲ ನನ್ ಗಂಡ ತಂದಿದ್ದೆ
2: ನಿಂಗವ್ನ ಗಂಡ ಆದ್ರೆ ನಂಗವ್ನ ಅಣ್ಣ
0: ಅದಕ್ಕೆ ಅದ್ಕೊಂಡಿಲ್ಲ ಅಂತಂದಿದ್ಯಾ
2: ಓ ಒಂದೇ ಮನೇಲಿ ಇದ್ನಾಗೆ ಎಲ್ರಿಗೂ ಸೇರ್ದಂಗ್ಯಾ ಅದ್ರಾಗ ನಂದು ನಿಂದು ನಿನ್ ಗಂಡಿಂದ ಅಂತ ತಪ್ಪೇಟಾಗೇನಿಲ್ಲ
0: ಇದ್ಕ ಮಾತಾಡ್ದೆ ನಾನು ಕೈ ಕೊಟ್ಬಿಡ್ತೀನಿ
2: ನನ್ಕೇನ್ ಕಳ್ಳೆ ಪ್ರೀತಿ ಅಂತ ಆಯ್ತಾ ಇದನ್ ಮೇಕನಾಗೇನಾ ಇದ್ ಕೈ ಕೊಡಕ್ಕೆ
0: ನನ್ನ ಹಸ್ಕೈ ಮುಟ್ಟು
2: ಏನ್ ಮಾಡ್ತೀಯಾ
0: ಮುಟ್ ನೋಡು ಏನ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ
2: ಹಂಗಾರ ಅದ್ ಏನ್ ಮಾಡ್ತೀನಿ ನೋಡೇ ಬಿಡ್ತೀನಿ

0: hat der Kopfblut, ja. ನಾನು ನಿನ್ನೊಂದು ಪಿಂಕ್ ಬಿಟ್ಟ ಅಂದ್ರೆ ನೆಲ ಕಟ್ಟಿದ್ಯಾ ಅಣ್ಣ ಅಂತ ಪಿಂಕ್ ಬಿಟ್ಟಿನಿ. ಓಹೋ, ಇಲ್ಲಿವರೆಗೂ ತಯಾರಾಗ್ಬಿಟ್ಟ ನೀನು? ಇದೀಗ ನಮ್ಮ ಕೈ ಎತ್ತಿದ್ರೆ ಅಣ್ಣ ಗಿನ್ನ ಅಂತ ಕೂಡ ಮಾಡಕ್ಕಿಲ್ಲ, ಈ ಬದ ಆಗ್ಬಿಡ್ತೀನಿ.
1: ಸಾಕಾಗಿ ಬೇಕ ಕಾಲಿಟ್ಟೆಲ್ಲ ಬಿಡ್ಕೊಂಡು ನೀ ಬಂದಿರ್ಕೊಂಡು ನೀ ಕಾಲ ಬಿದ್ದಿರ ಬೇಡ ಬೇರೆ ಹೋಗೋಣ ಅಂತ ಕಾಲದಲ್ಲಿ ಕಾಲದಲ್ಲಿ ಅಂತ ತಳ್ಕೊಂಡು ಬಂದು ಇಲ್ಲ ಗ್ರಂಥ
0: ಹೇಳಿ ತಪ್ಪಂತ. ಅಯ್ಯೋ ದೇವ್ರೆ, ಸಿದ್ಧಾರ್ಥ ಮಣ ಇವಾಗ ಸೇರ್ಕಟ್ಲಿಲ್ಲ? ಇಲ್ಲ. ಯಾಕೆ? ಅಗ್ಗುಳ ಉಳ ಕದ್ದೆ ಅಂತ ನಮ್ಗೂ ನಮ್ಮ ಮಕ್ಕಳಿಗೂ ಜಗಳ ಆಯ್ತು. ಅಗ್ಗುಳ ಅವಳವಂತ
2: ನಾನೇ ಅಂದ್ರೆ ಅವ್ರದ್ದು ನಿಂದ್ಯಾವ್ದು ಎಲ್ಲ ಒಂದೇ. ಅಯ್ಯಮ್ಮ ಯಾಕೆ ಹಂಗ ಆಗ್ತಾನೆ? ನೀನ್ ತಲೆ ಕೆಡಿಸ್ಕೋಬೇಡ, ಮನೆ ನೋಡಿ ನಾನ್ ಬಂದಷ್ಟು ಬುದ್ಧಿ ಹೇಳ್ತೀನಿ. ಋಷಿಗಳಿಗೆ ನಿನ್ನ ಏನೇ ಮರ್ದಂತ ದೊಡ್ಡ ಮಕ್ಕಳು ಮಾಡಿ ಎಲ್ರು ಅದನ್ನ ಮರ್ತಿದ್ರಿ.
1: ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ.
2: ನೀವತ್ತು ಕುಂತಿರವ ಮನೆ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ನೀನು ಈಗ ಇಲ್ಲಿ ಇದ್ದೀನಿ ಅಂತ ಹೇಳತ್ತದೆ ದುಡ್ದು ಮದುವೆ ಮಾಡ್ಕೊಂಡು ನಾಲ್ಕು ದಿನ ಬದುಕದ್ದಲ್ವಾ?
1: ಅವ್ನು ಬದುಕಿದ್ರೆ ಎಷ್ಟೇ ಬಿಟ್ಟು ಇಷ್ಟೆಲ್ಲ ಆದ್ಮೇಲೆ ಅವ್ನು ವ್ಯವಸಾಯ ಮಾಡೋದಕ್ಕೆ ನಾನು

0: ಯಾಕಂಗ್ ಬರ್ತೀರಾ? ಇದು ಈ ಮನೆ ಸೊಪ್ಪಿನಿಂದ ಮತ್ತೆ ಮನೆ ಕೊಟ್ಟಿದ್ದು ತಗೊಳ್ಳಿ. ಹಾಗಾಣ ಬಿತ್ರಿ ದೊಡ್ಡ ಸರ ತಗೊಟ್ಬಿಟ್ಟು ಎಲ್ರ ಮುಂದೆ ಒಳ್ಳೊಳ್ಳೆ ಅನಿಸ್ಕೊಂಡು ನಿಮ್ ಗೌಮಾನ ಮಾಡ್ಬೇಕು ಅಂತ ಎಷ್ಟು ನಿನ್ನ ತಗೊಂಡಿದ್ಯೋ.
1: ನಿಮ್ ಗೌಮಾನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ ಸರ ಕೊಡ್ಲಿಲ್ಲ.
0: ನನಗೆ ಎದುರುವಾದ ಮನಗಾದ್ರೆ
2: ನನ್ ಹೆಲ್ತಿ ಮೇಲೆ ಕೈ ಮಾಡ್ತೀಯೋ? ಇನ್ನೊಂದು ದಪ್ಪ ಏನಾರ ಕೈ ಎತ್ತಿದೆ
3: ಏನ್ ಮಾಡ್ತೀಯೋ?
2: ಸಂತ ಮಾಡ್ತಿರ್ತೀನಿ.
0: ಒಳ್ಳೆ ಗೂಳಿ ಬಂತಾನೆ ದೊಡ್ಡ ಇರಿದು ಏನ್ ಮಾಡ್ತಾನೆ?

0: ಒಂದಾಗಿರೋ ಮನೆನ ಯಾರು ಮಾಡ್ಬೇಕು ಅಂತಿದ್ಯಾ?
1: ದೊಡ್ಡ ಕೈ ಮಾಡಂದು ನಾಕ್ ಬಿಗಿದು ಬುದ್ಧಿ ಹೇಳಿದ್ದು ಎಲ್ಲರೂ ನಿಂಗೇಳರೇ ಆಗಿದ್ರು.
0: ಅದೇ ಅದಕ್ಕೆ ನಮ್ಮಿಂದ ಮನೆ ಬಾಧ ಆಗುತ್ತಡ. ನಿಮ್ಗೆ ಕಾಲು ಬಿದ್ದು ಕೇಳ್ಕೊತಿದ್ರಿ.
1: ನಾನು ಬೇಕು ಅಂದ್ರೆ ಈ ಮನೆ ಭಾಗ ಆಗ್ಲೇ ಬೇಕು.
2: ನಾವು ಮಾಡ್ಕೊಟ್ರ ತೀರ್ಮಾನ ಏನು ಅಂತ ಹೇಳಪ್ಪ.
3: ಐದ್ ಎಕರೆ ಜಮೀನು, ಎರಡು ಮನೆ, ಮೂರು ಜನ ಗಂಡು ಮಕ್ಕಳು, ಅದರಲ್ಲಿಬ್ರು ಓದಿ ಕೆಲಸದಾಗವ್ರೆ. ಓದಿದೆ ಮದುವೆ ಆಗದೆ ಇರೋನು ಅಂದ್ರೆ ಸೋಮಣ್ಣ. ಐದ್ ಎಕರೆ ಜಮೀನಲ್ಲಿ ನಾಲ್ಕ ಎಕರೆ ಸೋಮಣ್ಣಂಗೆ, ಒಂದ್ ಎಕರೆ ಅವರ ಅಪ್ಪಂಗೆ. ರಾಜೀವ, ನಿನ್ನ ಮಾತು ಕೊಟ್ಕೋತೀಯೋ ಇಲ್ಲ ನೀನು ಅವನಂಗೆ ಜಮೀನ್ ಕೇಳ್ತೀಯೋ?
0: ನಂಗೇನು ಬೇಡ ಧರ್ಮನ.
3: ಶೇಖರ, ಇನ್ನೊಂದಪ್ಪ ಯೋಚನೆ ಮಾಡಿ ಹೇಳು.
4: ಅವನಿಗೆ ಬೇಡದೆ ಇರ್ಬೋದು, ನನಗ್ ಬೇಕು. ಆಯ್ತಪ್ಪ, ನಿಂದು ಕೊಡುವ, ಆದ್ರೆ ನಿನ್ ತಂಬಳಿಗಾಗೆ ಸೋಮನಿಗೂ ಅರ್ಥ ಕೊಡ್ಬೇಕು.
1: ನಿಮ್ಗೆ ನಿಮ್ ತಂಬಳಿ ನಿಮ್ಗೆ ಅರ್ಥ ಕೊಡ್ಬೇಕು. ಯೋಚನೆ ಮಾಡಪ್ಪ ನಿಮ್ದು.
3: ಲೈ ಶೇಖರ, ನಿನ್ ಹೆಂಡ್ರಿಗೆ ಎಪ್ಪ ಬಾಧಿಸ್ಕೊಂಡು ಕೂತೀರ ಕೇಳು. ಈಗ ನೀನ್ ಹೇಳು, ನಿನಗ್ ಬರೋ ಸಂಬಳದಾಗೆ ಸೋಮನ್ಗೂ ಅರ್ಧ ಕೊಡಕ್
4: ಒಪ್ಕೋತೀಯಾ?
3: ಅರ್ಧ ಅವನಿಗೂ ಕೊಡು ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ ನನಗ ಅರ್ಥ ಆಯ್ತಲ್ಲಪ್ಪ.
4: ಅಯ್ಯೋ ಅರ್ಥವಾಗತ್ತ
3: ರಮಣ, ಅಮ್ಮವ್ರ ಗಂಡನ್ಗೆ ಹೊಸ ಅರ್ಥವಾಗಂಗ್ ಹೇಳಪ್ಪ. ನಿಮ್ಮಪ್ಪ ನಿಮ್ಮಿಬ್ಬರನ್ನ ಓದ್ತಿ ನಿಮ್ ಜೀವನಕ್ಕೊಂದು ದಾರಿ ಮಾಡ್ದ, ಹಂಗೆ ಸೋಮನ್ ಜೀವನಕ್ಕೊಂದು ದಾರಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಗೆ ಜಮೀನ್ದಲ್ಲಿ ಪಾಲ್ಬೇಕು ಅಂದ್ರೆ ನಿಮ್ ಸಂಬಳದಲ್ಲಿ ಅವ್ರಿಗೂ ಅರ್ಥ ಕೊಡ್ಬೇಕು. ಅರ್ಥ ಆಯ್ತಾ? ಏನಂಗ್ ಮುಖ ಮುಖ ನೋಡ್ಕೊತಾ ಇದ್ದೀರಾ? ನೀವಿದ್ರೆ ಬುದ್ಧಿವಂತರು, ಮಿಕ್ಕವರೆಲ್ಲ ತಾಟಬಾಟಿ ಮಕ್ಕಳು ಅನ್ಕೊಂಡಿದ್ರ? ಈಗ ಹೇಳು ಏನಂತೀಯ? ಓದಿಸ್ಕೊಂಡಿದ್ ಸಾಕು, ಬೇಗ ಉತ್ತರ ಹೇಳು.
5: ನಮ್ಮ ಮನೆಯವ್ರ ಅಭಿಪ್ರಾಯದ ಪ್ರಕಾರ ನನ್ ಜಮೀನ್ ಬೇಡ, ಅವನ್ಗೆ ಕೊಟ್ಬಿಡಿ.
1: ಬದುಕೊಂಡು ಏನಾದ್ರೂ ಹಾಳಾಗ್ ಹೋಗ್ಲಿ.
3: ಆಯ್ತು, ನೀನು ಹಿರೇ ಮಗ, ನಿಮ್ ಅಪ್ಪನಿಗೆ ಬಿಟ್ಟಿರೋ ಒಂದ್ ಎಕರೆ ಜಮೀನು ವಹಿಸ್ಕೊಂಡು ಅವನ್ ಸಾಕ್ತೀಯಾ?
1: ಅವ್ನ್ ಹೇಳಿ ಇಚ್ಛೆ ಬಾಚಕ್ಕೆ ನೀನ್ ಜಾತಿರಣ.
5: ನಮ್ ಮನೆಯವ್ರು ಹೇಳಿದ್ರು ಜಮೀನು ಬೇಡ, ಅವ್ರ ಉತ್ತುವಾರಿನೂ ಬೇಡ ಅಂತ.
6: ಕಟ್ಕೊಂಡು ಮಾತು ಕೇಳ್ಕೊಂಡು ಹುಟ್ಟಿದ ಅಪ್ಪನೇ ಕೈ ಬಿಟ್ಲಲ್ಲೋ ನೀನ ಕೆಲ್ಸ.
5: ಧರ್ಮನವರೇ, ನಮ್ಮ ಅಪ್ಪ ಬದುಕಿರೋವರೆಗೂ ಅವ್ರನ್ನ ನಾವಿಬ್ರು ನೋಡ್ಕೊತೀವಿ.
3: ಆದಪ್ಪ ಅಪ್ಪಿಟ್ಟದ ಮಾತು.
5: ಇನ್ನು ಕಂಚ್ ಮುಟ್ಟು, ಈಗಿರೋ ಹಳೆ ಮನೆ, ಹೊಸ ಮನೆ.
1: ಹೊಸ ಮನೆ ನಮ್ಗಿರ್ಲಿ.
3: ಇರ್ಲಿ ಇರ್ಲಿ, ಹಳೆ ಅಪ್ಪ ಬೇಡ, ಹೊಸ ಮನೆ ಬೇಕಾ? ಒತ್ತ ಅಂದ್ರೆ ಕದರ್ಕೊಂಡು ಹೋಗ್ಬಿಡ್ಬೇಕು.
5: ನಮ್ಗೆ ಹಿರಿಯರ್ ಬಾಳದ ಹಳೆ ಮನೆನೇ ಸಾಕು. ಬಾ ಕಂಚ್ ಮುಟ್ಟು, ಅವ್ರು ಎಂದಕ್ಕೆ ತಗೊಂಡೋಗ್ಲಿ, ಮುಟ್ಟಿದ ನಮಗೆ ಸಾಕು.
3: ರಾಜೀವ ಬಾ, ಸೋಮಣ್ಣ ಬಾ, ಯಾರು ಯಾರು ಯಾವ್ಯಾವ ಕಡೆ ಇರ್ತೀರಿ ಅಂತ ನೀನು ತೀರ್ಮಾನ ಮಾಡ್ಕೊಳ್ಳಿ.
0: ಇದು ಧರ್ಮನ, ಈ ಮನೆ ಭಾಗ ಆಗೋದಕ್ಕೆ ನಾನು ಬಿಡೋದಿಲ್ಲ.
1: ಹೌದು ಧರ್ಮನವರೇ, ಈ ಮನೆ ಭಾಗ ಆಗಿದ್ದೇಡ. ಸೋಮಣ್ಣ, ನಮ್ಮ ಮಾವ ನೀವೆಲ್ಲರೂ ಒಟ್ಟಿಗೆ ಇರ್ತೀವಿ.
3: ಬೇಷ್, ಒಪ್ಬೇಕಾದ್ರೆ ಸೋಮಣ್ಣ ಒಪ್ಪಿದ್ರೆ ಕಣವ, ಒಂದೇ ಮನೆಯಲ್ಲಿ ಬಾರಿ ಇನ್ನೊಬ್ಬಳು ಗೌರಿ. ಪೋಸ್ಟ್ ಮಾಸ್ಟರ್ ಮಗಳು, ಹೆಸರು
4: ಸಿದ್ದಣ್ಣ.
3: ಇದನ್ ನೋಡ, ನನ್ ಚೆಡ್ಡಿ ದೋಸ್ತು ರಿಪೇರಿ ತಪ್ಪದಾರ ಮಗಳು, ಹೆಸರು ಎಲ್ಲವ ಈಸಿ. ನೀವ್ ನಿಂತವ್ರ ಮನೆಯಲ್ಲಿ ಎಂಥ ಬಿದ್ರ ಮೇಲೆ ಚದರಿನ ತರಬೇಕು ಅದನ್ನಾದ್ರೂ ಹೋಗೋಣ. ಹೇಳ್ತೀನಿ ಕೇಳು. ನಂಬರ್ ಒನ್, ನನಗ್ ಮಾವ ಆಗೋನು, ಮಿನಿಸ್ಟ್ರೋ, ಎಂಪಿನೋ ಅಥವಾ ಒಬ್ಬ ಎಮ್ ಎಲ್ ಎನಾದ್ರೂ ಆಗಿರ್ಬೇಕು. ನಂಬರ್ ಟೂ, ವರದಕ್ಷಿಣೆ.
7: ನನ್ನ ಮಗನೇ, ವರದಕ್ಷಿಣೆ ಅಂದ್ರೆ ಒಟ್ಟು ಒಳಗಾಗ್ತಾರೆ.
3: ವರದಕ್ಷಿಣೆ ಅಂದ್ರೆ ತಾನೇ ಒಳಗಾಗ್ತಾರೆ, ಬಳುವಳೆ ಅಂತ ತಗೊಂಡ್ರೆ?
7: ಅಯ್ಯೋ ಅದೇ ಪಾರಿ ನನ್ನ ಮಗನೇ, ಅಮೇಜ್ಯ ತಿಂದ್ರು ಪಾಕಾನೆ ತಿಂದ್ರು ಎರಡು ಒಂದೇ ಕಳ.
3: ವರದಕ್ಷಿಣೆ ಅಂದ್ರೆ ಕಾನೂನು ಬಾಹಿರ, ಬಳುವಳೆ ಅಂತಂದ್ರೆ ಕಾನೂನು ಬದ್ಧ.
7: ಓಹೋ,
3: ನಿನ್ಗೆ ಅರ್ಥ ಆಗಲ್ಲ ಅವಳು.

0: ಬೆಂಗಳೂರು ಸದಾಶಿವ ನಗರದಲ್ಲಿ ಒಂದು ದೊಡ್ಡ ಬಂಗ್ಲೋ, ಒಂದು 20 ಲಕ್ಷ ಕ್ಯಾಶ್.
1: ಎರಡಾಯ್ತು, ಮೂರನೇದು
0: ಆಗಿದಾಳಪ್ಪ ಎಸ್ ಐ ಎಂಟಿ ಅಂತ ಯಾರಾದ್ರೂ ಕೇಳಿದ್ರೆ ಒಳ್ಳೆ ಸಂಬಂಧ ಬಂದಿದ್ದಾಳೆ ಅಂತ ಎಲ್ರೂ ಬಾಯಿ ನೀರು ಕುಡಿಬೇಕು.
1: ನೋಡಿದ್ರೆ
0: ನನ್ನ ಹೆಂಡತಿ ಜೊತೆ ದೊಡ್ಡ ದೊಡ್ಡ ಹೋಟೆಲ್ಗೆ ಫಂಕ್ಷನ್ ಹೋದಾಗ ಎಲ್ರಿಗೆ ನೋಡಿ ಇಂಥವ್ರಲ್ಲ ಇಂಥವ್ರ ಗಂಡ ಅಂತ ಹೇಳ್ಕೊಂಡು ಎಲ್ರು ಹೊಟ್ಟೆ ಕಿಚ್ಕೊಡ್ಬೇಕು.
2: ಏನ್ ಮತ್ ನನ್ ಕ್ಯಾರಾಸಿ ಕಾಕ, ಗೃಹಲಕ್ಷ್ಮಿ ಹಾಗೆ ಸಂಸಾರ ಮಾಡಿ ಹೆಣ್ಣು ಕರ್ಕೊಂಡ್ ಬರೋ ಅಂದ್ರೆ ಒಂದೇ ಊರ್ ಬಸ್ಸನ್ನು ಕರ್ಕೊಂಡ್ ಬರ್ತೀನಿ ಅಂತೀಯ?
0: ಸರಿ ಶಟ, ಮದುವೆ ಮಾಡ್ಕೋಬೇಕಾಗಿರೋ ನಾನು ನನಗೆ ಇಷ್ಟ ಬಂದ ಮದುವೆ ಮಾಡ್ಕೋತೀನಿ, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ.
2: ಅಯ್ಯ ತಿರುಗೋತಿ ನನ್ನ ಮಗನೇ, ಈಗೇನೋ ತಲೆ ಕೆಡಿಸ್ಕೊಳ್ಳೋದು, ಯಾವಾಗ ನಿನಗೆ ಮೀಸೆ ಮೂಡ್ತೋ ಆವಾಗ್ಲೇ ನನ್ ತಲೆ ಕೆಟ್ಟ ಕೆರ ಆಗೋಯ್ತು. ಲೇ ನೀನ್ ಹೀಗೆ ಮುಂದುವರಿತಾ ಇರು, ಒಂದಲ್ಲ ಒಂದು ದಿನ ಕತ್ತಲು ಕೋಣೆ ಕಂದಿ ಎಡಸ್ತೀಯ ನನ್ನ ಮಗನೇ.
3: ಎಷ್ಟು ಸಂತೋಷ ಆಗ್ತಿರೋದಕ್ಕೆ
0: ಎಲ್ಲ ಅಮ್ಮ ಬೇತನೆ
3: ದಯಲ್ಲ
0: ಸ್ವಾರ್ಥ ಇಲ್ಲ ಚಿತ್ತ ಹಾಕ್ಬಿಡ್ತೀನಿ.

0: ಐದು ಮಕ್ಳು ಇರ್ಬೇಕಾದ್ರೆ ನಂಗೆ ಆಗಿರ್ಲಿಲ್ಲ ಕಣವ, ಒಳ್ಳೆ ಎಲ್ಲ ಹೋದ್ರು ಸಾಯ್ತೆ.
1: ನೀನ್ ಎಷ್ಟು ಹೇಳಿದೀನಿ ಕಣಮ್ಮ, ಆಪರೇಷನ್ ಮಾಡುವಾಗ ನೋವೇ ಆಗಲ್ಲ ಅಂತ.
0: ಇನ್ನೊಂದಮ್ಮ
1: ಏನಮ್ಮ
0: ಆಪರೇಷನ್ ಮಾಡಿಸ್ಕೊಂಡಾಕೆ ಮೈ ಬೆಚ್ಚಿದ್ಬಿಡ್ತಾರೆ, ಸರಿಯಾಗಿ ಗೊತ್ತಾಗಕ್ಕಿಲ್ಲ, ಉಚ್ಚಾಗತ್ತದೆ, ಕೆಲಸ ಕೆಲಸ ಮಾಡಕ್ ಆಗಕ್ಕಿಲ್ಲ ಅಂತಾರೆ.
1: ಅದೆಲ್ಲ ಸುಳ್ಳು, ಬಸ್ರಿ ಬಾಣಂತಿ ಅಂತ ಮೈ ಸಂಕಟ ಪಡೋದು ತಪ್ಪುತ್ತೆ.
0: ಅಯ್ಯೋ ಸುಳ್ಳೆ, ಅದ್ರ ಮಾತ್ರ ಗೊತ್ತಿ ಮಾಡ್ಬೇಡ ಕಣವ.
1: ಯವ್ವಾ ಇನ್ನೊಂದು ಮುಖ್ಯವಾದ ವಿಷಯನ ಮರ್ತ್ಬಿಟ್ಟೆ.
0: ಏನಿದು? ಸಂಸಾರೇನಾದ್ರೂ
1: ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಇದು ಬರೀ ಮಕ್ಕಳ ಹಬ್ಬ ತೆರೆಯೋಕ್ ಮಾತ್ರ.
2: ಅದು ಸ್ವರೂಪ ಬೇಕೆ, ಇದೇ ಚಿಂತಿದ್ದೀರ?
1: ಯಾಕೋ ನಿದ್ದೆನೂ ಬರ್ತಾ ಇಲ್ಲ.
2: ನಾನು ಓದಿಂದ ನೋಡ್ತಾನೆ ಇದ್ದೀನಿ. ನೀವು ಮೊದಲಂಗಿಲ್ಲ, ನನ್ನ ಮೇಲೆ ಇದ್ರೆ ಬೇಜಾರ?
1: ಆಗಲಿಲ್ಲ, ನಿಮ್ಗೆ ಊರ್ಗೆ ಹೋಗ್ತಾ ಇದ್ದೀನಿ, ಬರೋ ಬೆಂಕಿನೇ ಇರುತ್ತೆ.
2: ಎಂಟಿದಿಲ್ಲ
1: ನಿಮ್ದು ಅಷ್ಟು ದಿನ ಹೇಗಪ್ಪ ಕಳೆಯೋದು ಅಂತ ಚಿಂತೆ.
2: ನೀವು ಊರ್ಗೆ ಹೋದ್ರೆ ನಿಮ್ ಹಿಂದೆ ನಾನು ನಿಮ್ ಒಬ್ಬ ಹೆಂಗಪ್ಪ ಕಾಲ ಕಳೆಯೋದು? ಡಬಾರ್ ಅಂತ ಬಾಂಬ್ ಹಾಕ್ಬಿಟ್ರಲ್ಲ.
1: ಹಾಗಾದ್ರೆ ಏನೇ ಇಂತಲ್ಲಿ ಊರಿಗೆ ಬಂದ್ರಿ?
2: ನಂಗೆ ಆಸೆ ಐತೆ, ಅದಕ್ಕೆ ಅಣ್ಣ ಏನಂತಾರೋ ಕೇಳ್ತೀನಿ.
1: ಹೇಳ್ತಿದ್ದಾರೆ ಅಷ್ಟು ತಾನೆ ಕರ್ಕೊಂಡು ಹೋಗಿ, ಅವನು ಅವತ್ತು ಮನೆ ಬಿಟ್ಟು ಹೊರಗಡೆ ಹೋಗಿಲ್ಲ, ಸುತ್ತಾಡ್ಕೊಂಡು ಬರ್ಲಿ. ಇಲ್ಲ ಸರ್, ನೀವ್ ನೋಡ್ತಾ ಹೋಗಿ, ನಾನು ಮನೆ ರೆಡಿ ಆಗು.
2: ಮತ್ತೆ
1: ಕತ್ತಿ ಬಿಟ್ಟಾನೆ, ನಾನ್ ಕೊಡ್ತೀನಿ. ಮೊದ್ಲಾಗ ಪೆಪ್ಪ ಬರ್ತಿದ್ರ
2: ಲಕ್ಷ್ಮಿ ನೋಡುವಂತದ ಅದನ್ನು ಬೋದ್ಬಿಡ್ತು ಅಕ್ಕೆ.
1: ಸರಿ ಸತ್ಯ ಅತ್ತೆ,
2: ನನ್ ಮಗಳನ್ನ ನಿಮ್ ಮಗ ಸೋಮಣ್ಣನಿಗೆ ಪಕ್ಕ ಮದುವೆ ಮಾಡ್ಬೇಕು ಅಂತ ನನ್ನ ಆಸೆ. ನೀವು ಅವನು ಅಂದ್ರೆ ಪ್ರಾಣ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಸ್ತೆ. ನೀವೆಲ್ಲ ದೊಡ್ಡಮನಕ್ ಮಾಡಿದ್ರೆ ನನ್ನ ಮಗಳು ಒಳ್ಳೆ ಗಂಡ, ನನ್ನ ಆಸೆಗೆಲ್ಲ ವಾರಸ್ತಾರ ಸೋಮಣ್ಣ ಆಗ್ತಾನೆ. ಈ ಸಂಬಂಧ ಸಿಗಕ್ಕೆ ಅವನ ಅದೃಷ್ಟ ಮಾಡಿದ್ದ, ನಾವು ಪುಣ್ಯ ಮಾಡಿದ್ದು. ನೀವು ಹೆಂಡತಿ ಗಂಡ ಏನಂತೀರಪ್ಪ?
3: ಇಷ್ಟೊಂದು ಆಸ್ತಿ ಐಶ್ವರ್ಯ ಯಾರ್ಗುಂಟು ಯಾರಿಗಿಲ್ಲ? ಸ್ವಲ್ಪ ಜನ ಸೋಮಣ್ಣ ಅನುಸರಿಸಿಕೊಂಡ್ರೆ ಒಂದಿಷ್ಟು ಗಂಟು ಮಾಡ್ಬೋದು. ಒಪ್ಕೊಂಡಿದ್ದೀನಿ ಅಂತ ಹೇಳು.
2: ನಮ್ಮ ಮನೆಯವರು ಒಪ್ಕೊಂಡ್ಬಿಟ್ರು. ಇನ್ನೇನು ಗಂಡ ಹೆಂಡತಿ ನೀವೇನಂತೀರಪ್ಪ?
1: ಮದ್ವೆ ಆಗೋ ಸೋಮು ಅವನು ಇಲ್ಲ.

0: ಅವ್ನು ಬಂದ್ಮೇಲೆ ಕೇಳ್ತಿ ಮನೆ ತಗೊಳ್ ಬೇಡದು ಅಂತ ನಿಮ್ಗೆ ಅನ್ಸುತ್ತೆ.
1: ಸಿಗುತ್ತೆ
0: ನೀವು ಅದ್ಕೊಂಡು ನಮ್ಗೆ ದೀಪ ಇಟ್ಕೊಂಡು ಮಾತಾಡ.
1: ಸರ್ ಬಳ್ಳಿ
0: ಹುಟ್ಟಿಸ್ತಾ ನೀವು ನೀವ್ ಹೇಳಿಲ್ಲವಯ್ಯ.
2: ರಾಮಣ್ಣ ನಾನು ಅವ್ರು ಒಪ್ಪಿಸ್ತೀನಿ, ನಿನ್ ಮುಂದಿನ ಏರ್ಪಾಟ್ ಮಾಡ್ಕ.
3: ನಿನ್ನ ಅಧಿಕಾರ ದುರುಪಯೋಗ, ಹೆಣ್ಣುಗಳ ಮಾನಭಂಗ ಹಾಗೂ ಲಂಚದ ಆರೋಪಗಳು ಇರೋದ್ರಿಂದ ಡಿಪಾರ್ಟ್ಮೆಂಟ್ ತನಿಖೆ ಆಗ್ಬೇಕಾಗಿದೆ. ಅಲ್ಲಿವರೆಗೂ ಯಾವ್ದು ಕೆಪ್ಟನ್ ಸಸ್ಪೆನ್ಷನ್
0: ಅದು
3: ನೋ ಮಾ ಡಿಸ್ಕಷನ್ ಇದನ್ ಗೋಣ.
2: ಓಹೋ ಏನು ಆಸ್ಕೆ ಬಗ್ಗೆ ಜೊತೆ ಬರ್ತಾ ಇದ್ದೀರಾ? ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡೋ ಗಂಡು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ನಿಧರ್ಮವ? ನಾನೇ ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟೆ.
4: ಅದೇ ಅತ್ತಯ್ಯ
2: ನನ್ನಂತ ನಿಷ್ಠಾವಂತನಿಗೆ ಡಿಪಾರ್ಟ್ಮೆಂಟ್ ಲಾಯಕ್ಕಿಲ್ಲ ಲಾಯಕ್ಕಿಲ್ಲ.
4: ಅಮ್ಮನ ನಟ್ಗಿರೋ ನಿನ್ ತಲೆ ಬೈರಿಗೆ ಕೊರೆದು ಪಾದ್ರಸ ತುಂಬಿ ಕೇಳಿಸ್ಬಿಡ್ತಾನೆ. ಎಲ್ಲ ಓದಿದ್ಯೇನು? ಹೋಗ್ ಹೋಗ್ ಬರ್ತೀನಿ ಧರ್ಮಣ. ಲೈ ಅಬೇ ಪಾರಿ ನನ್ನ ಮಗನೇ, ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟೆ ಅಂದ್ಯಲ್ಲ, ಉಂಬೋಕೇನು ಮಾಡ್ತೀಯಾ? ರಾಜಕೀಯ ಕಿಳಿತೀನಿ, ರಾಜಕೀಯ ಇಳಿತೀನಿ ಎಂದೆ. ಎದ್ದು MLA ಆಗಿ ಮಂತ್ರಿ ಆಗ್ತೀನಿ, ಆಮೇಲೆ ಚೀಫ್ ಮಿನಿಸ್ಟರ್ ಆಗಿ ಇಡೀ ವಿಧಾನಸೌಧನ ಕಡಗಳ ಅಂತ ಬರ್ಕೊಂಡ್ಬಿಡ್ತೀನಿ. ಮಹಾಜನಿಗಳೇ, ಈ ಅಬೇ ಪಾರಿ ನನ್ನ ಮಗ ಮುಂದೆ ಚುನಾವಣೆ ನಿಂತ್ಕೋತಾನಂತೆ. ಇವನೆಂತ ಅಲಾಲ್ಕೋರ ಅಂತ ನಿಮ್ಗೆಲ್ಲ ಗೊತ್ತು. ಇವನಿಗೆ ಓಟ್ ಹಾಕ್ತೀರಾ? ನೀವೇ ತೀರ್ಮಾನ ಮಾಡಿ.
2: ಹಂಗಾದ್ರೆ ಬೆಂಗಳೂರು ಕಟ್ಟಿದೀವ್ರದ ಗೌಡ್ರೆ ಕೆಂಪೇಗೌಡ್ರೆ
5: ಬಿಟ್ರಲ್ಲ ಎಲ್ಲ ಮರ್ತು ಬಿಟ್ರಲ್ಲ ಎಲ್ಲ ಇಳಿದು ಸುತ್ತ ನೀವಲ್ಲ ಹನುಮಂತನ ಬಾಳದಂಗೆ ಗೆಳೆಯುತ್ತಲ್ಲ ಗೌಡ್ರೆ.

0: ಬಿಳುಗಳಂದು ಪಕ್ಕಾಂತ ಜನ ಓ ಜನ ಬೇಟಿ ಪತ್ನ ಕೋರಿ ತಂದೆ ನನಗೆ ಮನೆ ಬಿಳುಗಳಂದು ಪಕ್ಕಾಂತ ಜನ ಓ ಜನ ಮಗುವಾಯಿ ಆಟೋ ಕಾರು ಮಂಜು ಬತ್ತಾರೆ
1: ಗೊತ್ತಲ್ಲ ಯೋಚನೆ ಮಾಡ್ಬೇಡಮ್ಮ, ನೀವಂತೂ ನೀವಾಗೋ ಹಾಗೆ ನಾನು ಯಾವತ್ತೂ ನೋಡ್ಕೊಳ್ಳಲ್ಲ, ಅನಂತೂ ನನಗಿದೆ.
2: ಆದ್ರೂ
1: ಅವ್ರದ್ದು ಮಗುನಂತ ಮನ್ಸು ಕಪಟ ವಂಶನೆ ಏನೇ ಇರೋದವ್ರು ಅದನ್ನೆಲ್ಲ ನೋಡಲು ಇಷ್ಟಪಟ್ಟಿದ್ದು ಪ್ರೇಮಿಸಿದ್ದು.
3: ಪ್ರೇಮ ಅನ್ನೋದು ಏನು ಹಾಸ್ಯ ಅಲ್ಲ ಅಂತ
1: ಅದು ನಂಗೂ ಗೊತ್ತಮ್ಮ.
3: ಗೊತ್ತಿದ್ದ ಕಾಲ ಪ್ರೇಮಿಗಳು ನಿಮ್ಮನ್ನೇ ಹೇಳಿ ನಿಮ್ಮಿಬ್ಬರು ಬಿಟ್ಟಿದ್ದೆ ನಿಮ್ಮ ಬದುಕು ರೂಪಿಸ್ಕೊಳ್ಳಬೇಕು ನಿಮ್ಮ ಕಣ್ಣಲ್ಲೇ ಇದೆ ಆದರೆ ತಾಯಾಗ ಮಾತ್ರ.

0: ನೀನು ಬಿಟ್ಟು ನಾನು ಒಬ್ಬ ಊರಿಗೆ ಹೋಗ್ತಾ ಇದ್ದೀನಲ್ಲ ಅಕ್ಕಿ ಅಂತ ಕಾಣ್ತದೆ. ನೀನು ಗಡನ ಊರಿಗೆ ಬಂದ್ಬಿಡು, ನಾನು ಓದ್ಕೊಂಡೆ ಮದುವೆ ವಿಚಾರನೆಲ್ಲ ಮಾತಾಡ್ಬಿಡ್ತೀನಿ. ನೀನು ಬಂದ ತಕ್ಷಣ ನಿಶ್ಚಿತಾರ್ಥ ಮದುವೆ ಸೋಗ್ನ ಅದಿನ್ನ ಎಲ್ಲೋ ಐತೆ
1: ಆಗ್ಲೇ ನಕ್ಷತ್ರ
0: ನೋಡೋಣ. ನಾನ್ ಹೇಳಿದ್ದೀನಿ ಏನೂ ಆಗೇ ಇಲ್ಲ, ಆಗ್ಲೇ ಕಿ ನಿಂತೀಯ ಇನ್ನೆಲ್ಲ ಆದ್ಮೇಲೆ ಇನ್ನೇನ ನಿಂತಾಳು ಏರ್ಬೋದ್ರ
2: ಅಂದ್ರಪ್ಪ ಕಾಫಿ ಕುಡೀರಿ. ನೀರ್ತಿದ್ದೀನಪ್ಪ ಬಾ, ಕೈ ಕಾಲು ತೊಳ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡುವಂತೆ ಬಾ.
3: ಅಕ್ಕಳಪ್ಪ ಇನ್ನೇರಿಯಾಗಿ ಜನ ಕಾಮಿದೇನೆ ಆಗುತ್ತವಳೆ, ಇಷ್ಟು ಬೆಣ್ಣೆ ಮುಚ್ಚಿ ನೋಡಿದ್ರೆ ಯಾವ ಮಕ್ಕಳ ಮಾಡ್ಕೊಂಡಿದ್ದೀರ ಕೈತೆ ಅಲ್ಲಿಂದ್ರಣ ತರ್ತೀನಿ. ನೋಟ್ ಬಿಡಿ ಎಳಿತಿದ್ ಕೂಡ್ಲ ಸಿಗರೇಟ್ ಹಿಡಿತವ್ನೆ ಎಲ್ಲಿ ಕಮ್ಮಂತ ದುಡ್ಡ. ಅಕ್ಕಳಪ್ಪ ಅಮ್ಮವ್ರ ಗಂಡನ ಬಂದ್ಬಿಟ್ಟವನೆ
2: ಅದಕ್ಕೆ
0: ಈಗ ತಾನೆ ಬಂದೆ. ಏನೋ ಕರಮ ತಡಿ.

0: ಬೇಕೆ
1: ಎಲ್ಲ ನಿನ್ನಿಂದನೆ.
0: ಆದ್ರೆ
1: ನಿನ್ ಮದುವೆ ಒಪ್ಪಾಕ್ ನಡ್ತಾ ಇದೆ.
0: ಕೂತಿದ್ದೆ ನನ್ನದು ಹೇಳ್ತಾರ ಹೇಳಿ.
2: ರಾವಣನ್ ಮಗಳು ತಂದ್ರಿ, ನಾವ್ ಒಪ್ಕೊಂಡು ಮಾತು ಕೊಟ್ಟು ಬಂದಿದ್ದೀವಿ.
0: ಯಾರನ್ನ ಕೇಳಿ ಮಾತು ಕೊಟ್ರಿ?
2: ಹುಟ್ಟು ಬೆಳೆಸ್ಬೇಕಾದ್ರೆ ನೀನ್ ಕೇಳ್ಬೇಕು ಅನ್ನೋ ಅವಶ್ಯಕತೆ ನಂಗೇನ್ ಬೀಳಿಲ್ವೋ ಹಂಗೆ ನೀನ್ ಕೇಳಿ ಮದ್ವೆ ಮಾಡ್ಬೇಕು ಅನ್ನೋ ಅವಶ್ಯಕತೆನು ನಂಗ್ ಬೀಳ್ಲಿಲ್ಲ.
0: ಅದಕ್ಕೆ ನೀನ್ ಹೇಳ ನಮ್ಮ ಕೇಳ್ಬೇಕ?
2: ನಾನೇ ನೇಣಾಕು ಅಂದ್ರಲ್ಲ ತಾಳಿ ಕಟ್ಟು ಅಂತಿದ್ದೀನಿ.
0: ಅದು ಈ ಕೆಲಂಬ ಸಾಧ್ಯ ಇಲ್ಲ.
1: ಅಷ್ಟೊಂದು ಆಸ್ತಿ ಐಶ್ವರ್ಯ ಜೊತೆ ಅವನು ಹೆಂಡತಿ ಆಗ್ತಿದ್ದಾಳಂದ್ರೆ ನೀನ್ ಪುಣ್ಯ ಮಾಡಿರ್ಬೇಕು.
0: ಆಸ್ತಿಗೋಸ್ಕರ ಇಷ್ಟ ಅಂದ್ರೆ ನಿನ್ನ ಮದುವೆ ಮಾಡ್ಕೊಂಡು ತಾಯಿಯವ್ರಿಗೂ ನಾನು ಕೊರಗಿ ಅವಳ ಬಾಯಿ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಾನೊಬ್ಬ ಇವತ್ತು ಪ್ರೀತಿಸ್ತೀನಿ, ಅವಳು ನನ್ ಪ್ರೀತಿಸ್ತಾಳೆ. ಏ ಮದುವೆ ಮಾಡ್ಕೋತೀನಿ. ಯಾರ ಅವಳು? ಆಶಾ.
1: ಹಂಗೇನಾದ್ರು ಮಾಡ್ಯೋ ನೀ ಮನೆಗೂ ಸೇರ್ಸಲ್ಲ, ಹಂಗ ಈಗಲ ಭೂಮಿನೂ ಕೊಡಲ್ಲ.
0: ನೀನೇನ್ ಕೊಡೋದು ಪುಟ್ಟದೇಸಿ? 4 ಎಕರೆ ಜಮೀನು ಈ ಮನೇಲಿ ಅರ್ಧ ಭಾಗ ಅಂತ ಪಂಚಾಯತ್ನ ತೀರ್ಮಾನ ಮಾಡವ್ರೆ. ನಾನ್ ಆಶ ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ.
1: ಹೇಳಿಕ್
0: ಅದ್ ಹೇಗ ಅವ್ರ ಜೊತೆ ಮದುವೆ ಆಗ್ತೀಯೋ ನಾವು ನೋಡ್ತೀವಿ. ಏ ಪಚಾರಿ ಎಮ್ಮೆ, ಏ ಚಂದ, ನನ್ನ ಮದುವೆ ಯಾರಾದ್ರೂ ಅಡ್ಡ ಬಂದ್ರೆ ಒಬ್ಬೊಬ್ಬನ ಕುಟ್ಟಿ ನಾನು

0: ಆತ್ಮಹತ್ಯೆ ಮಾಡ್ಕೊತಿದ್ದೀನಿ ಅಂತ ಸುಳ್ಳು ಕಾರ್ಯ ಬರೆದು ನನ್ನಿಂದ ಯಾಕೆ ದೀರ್ವಾದೆ?
1: ನಿಮ್ ತಂದೆ ತಂದೋಸ್ಕರ
0: ಅಂದ್ರೆ
1: ಆಗಸ್ಟ್ ಬೇಗ ಬಂದು ನಿನ್ ಮದುವೆ ಮಾಡ್ಕೊಳ್ತೀನಿ, ಗ್ರೀನ್ ಜೊತೆ ಹತ್ರ ಮಾಡ್ಕೋಬೇಡ ಅಂತ ನೀವು ನನಗೆ ಭಾಷೆ ಕೊಟ್ಟು ಹೋದ್ಮೇಲೆ ನಿಮ್ ತಾಯಿ ಬಂದ್ರು, ನಮ್ಮ ಯಜಮಾನ್ರು ನನ್ನ ಮಗನಿಗೆ ಶ್ರೀಮಂತರ ಮನೆ ಮೊದಲ ಮಗಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಮಾಡ್ಕೊಟ್ ಬಂದಿದ್ದಾರೆ. ಕುಟುಂಬ ಇಲ್ಲದಿದ್ರೆ ಅವ್ರ ಮನೆಗೆ ಕೊಂತ ಇದ್ದಾರೆ. ನನ್ನ ಮಗ ಸುಖವಾಗಿರೋದು, ನನ್ನ ಮಾಂಗಲ್ಯ ಉಳಿಯೋದು ಎರಡು ನಿಮ್ ಕೈಲಿದೆ ಅಂತ ನನ್ ಕಾಯ್ದಿರ್ಕೊಂಡ್ರು. ನಾನೇನಾದ್ರೂ ತಿಳಿತ ಇಲ್ಲ, ನೀವು ಸುಖವಾಗಿರ್ಬೇಕು ಅಂತ ನಾನು ಹಾಗ್ ಮಾಡ್ದೆ.
0: ಬೇರೆಯವ್ರ ಸುಖಕ್ಕೋಸ್ಕರ ನೀವು ಒಂದ್ ಸಾಥ ಯಾವ ಮಾಡ್ದೆ? ನೀವು ನೆನಸ್ಲಿಲ್ಲ, ಬೇಯಿತು ಬೇಯಿತು.
1: ನೀವು ನಮ್ಗಿಂದ ಸುಖವಾಗಿದ್ದೀರಿ ತಾನೆ?
0: ನೀವು ಯಾವತ್ತ ನನ್ನಿಂದ ದೂರವಾದ್ಯೋ ಅವತ್ತೆ ನನ್ ಸುಖ ನೆಂದಿ ಎಲ್ಲ ಸಕಂತು.
1: ನಿಮ್ ತಂದೆ ತಾಯಿ ನೋಡಿದ್ರು ನಿಮ್ ಜೊತೆ ಮದುವೆ ಆಯ್ತು, ನಿಮ್ಗೊಂದ್ ಹೆಣ್ಣುಗಳು ಇದೆ ಅಂತ ಕೇಳಿದ್ನಲ್ಲ.
0: ಮಗಳೇನು ಅವಳೆ? ಆದ್ರೆ
1: ಅಂದ್ರೆ ನಿಮ್ ಹೆಂಡತಿ?
0: ಅದೊಂದ್ ದೊಡ್ಡ ಕತೆ. ಒಂದಿನ
1: ಮನಸ್ಸ ಕೊಟ್ಟಿತ್ತು ಆಸ್ತಿ ಬಸ್ಸಿನ ಮನೆಗೆ ಬಂದು ನಮ್ ಬಾಳ ಹಾಳಾಗಿದ್ರಲ್ರಿ, ಅದ್ಕೊಂಡು ನಾನಿರುವಾಗ
2: ಇನ್ನೊಂದ್ ತಾರಿ ಏನಾದ್ರೂ ಅವ್ರ ಬಗ್ಗೆ ಕೆಟ್ಟ ಮಾತಾಡ್ದೆ ನಿಮಗೆ ತೋರಿಸ್ಬಿಡ್ತೀನಿ.

0: ಅವಳ ಪತ್ನಿನ ನೀವು ನನ್ ಮಗಳ ಮೂರ್ತಿ ಆಗ್ಬಿಟ್ಲು. ಅವತ್ತಿನಿಂದ ಅವಳಿಗೋಸ್ಕರ ಇನ್ನೂ ಬದುಕಿರಿ. ನೀನ್ ಹೆಂಗಿದೀಯ?
1: ನಿಮ್ ಮಗಳ ಆಶಾ ಅಂತ ಹಾಕೊಂಡು ನಿಮ್ ಮನಸ್ ನನ್ನ ತಾಣ ಕಲಿತಾ ಇರ್ತೀನಿ.
0: ಆಶಾ ನನ್ನ ಮಗಳ?
1: ಹೌದು. ಅವಳು ನಿಮಗೆ ಗೊತ್ತು?
0: ಅವಳು ನಮ್ಮನೆ ಕೆಲಸ ಮಾಡೋದು. ಈಗ ನನ್ನ ಮಗಳ ಬಾಳಿಗೆ ಮುನ್ನಾಗ್ಬೇಕು ಅಂತ ಬಂದಿದ್ದೀನಿ.
1: ಅಂದ್ರೆ
0: ಆಚಾರ ಜೊತೆ ಬಂದಿದ್ದಲ್ಲ ಸೋಮ ಅಂತ, ಅವನಿಗೆ ನನ್ನ ಮಗಳ ಚಂದನ್ ಕೊಟ್ಟು ಮದುವೆ ಮಾಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಅವ್ರಿಗೂ ಅವನು ಅಂದ್ರೆ ಕಾರಣ. ಆದ್ರೆ ಈಗ ಅವನು ಆಶಾನ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಕೂಗಾಡ್ತಾವೆ. ಅದಕ್ಕೆ ನನ್ನ ಮೂರ್ತ ಮಗಳಿಗೆ ಬಾಳ್ ಕೊಡೋ ತಾಯಿ ಅಂತ ಕೇಳೋದಕ್ಕೆ ಬಂದೆ. ಆದ್ರೆ ಈಗ ನೀವು ನಾವು ಬಾಳಿಂದ ಕೇಳಿ. ಆಶಾ
1: ನೀವು ಕೇಳಿದ್ರೆ ಹೇಳಿ ಬಿಟ್ಕೊಡ್ತೀನಪ್ಪ.
0: ಬೇಡಮ್ಮ, ಬೇಡ ಕಂದ. ಚಂದ್ರನ್ಗೆ ಬೇರೆ ಮದುವೆ ಮಾಡಿದ್ರಾಯ್ತು. ನನಗೆ ನೀನು ಬೇರೆ ಅಲ್ಲ, ಚಂದ್ರ ಬೇರೆ ಅಲ್ಲ.
1: ಅಪ್ಪ ನಿಮಗೆ ವಿದ್ಯೆ ಇದೆ, ಕೇಳ್ತಾ ಇದೆಯಪ್ಪ. ಅದ್ರ

0: ಏನಿದು ಪ್ರಾಪರ ಶಕ್ತಿ?
1: ನಾನಿಲ್ಲಮ್ಮ.
2: ಹಾಗಾದ್ರೆ ನಾ ಸೇನೆ ಮುಗಿಸಿ ನಾನು ನಿಂತು ಮದುವೆ ಮಾಡಿಸ್ತೇನಪ್ಪ, ಇದು ಸತ್ಯ.
3: ಮನೆಯವರೆಲ್ಲ ಸೇರ್ಕೊಂಡು ಚಂದ್ರಿನ ಮದುವೆ ಮಾಡ್ಕೊಂತ ಬಲವಂತ ಮಾಡಿದ್ರು, ನಾನ್ ನಿನ್ಬಿಟ್ಟು ಬೇರೆ ಯಾರನ್ನ ಮದುವೆ ಆಗಲ್ಲ ಅಂತ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟೆ.
2: ಗೊಬ್ಬರ್ನ ಹತ್ರ ಚಂದ್ರಿನ ಮದುವೆ ಮಾಡ್ಕೋಬೇಕಾದ್ದು ನಿನ್ ಕರ್ತವ್ಯ ತಾನೆ?
3: ನಾನು ಹೆಚ್ಚಿನ ಹುಡುಗಿ ಜೊತೆ ಮದುವೆ ಮಾಡೋದು ಅವ್ರ ಕರ್ತವ್ಯ ಅಲ್ವಾ?
2: ಆದ್ರೆ ಅವರು ಅಂಗವಸ್ತ್ರ ಯಾವ ಹುಡುಗಿ ಜೊತೆ ಮದುವೆ ಮಾಡಿದ್ರೆ ನೀವು ಸ್ಥಿತಿಯಾಗಿರ್ತೀರ ಅಂತ ನಿಮಗಿಂತ ಅವ್ರಿಗೆ ಚೆನ್ನಾಗಿತ್ತು.
0: ಆಶಾ, ಈ ಮಾತ್ನ ನೀನ್ ಹೇಳ್ತಾ ಇದೀಯಾ?
2: ಹೌದು.
0: ಹಾಗಾದ್ರೆ ನಿನ್ನ ಪ್ರೀತಿಸಿತ್ತು, ಮದುವೆ ಆಗೋದು ಅಂತ ಮಾತು ಕೊಟ್ಟಿತ್ತು.
2: ನನ್ನ ಕಾಲ ಕಲಿಯುತ್ತಿಂದ ಪ್ರೀತಿ ನಾಟಕ ಮಾಡಿದೆ, ಅದನ್ನೇ ನೀನು ನಿಜ ಅಂತ ತಿಳ್ಕೊಂಡ್ಬಿಟ್ರೆ
0: ನಾಟಕನ?
2: ಹೌದು
0: ನಾಟಕನ.
2: ಹೌದು ಹೌದು ಹೌದು.

0: ನಾನು ತಂದೆನೇ ಇರ್ಬೋದು, ಆದ್ರೆ ಪ್ರೀತಿ ಯಾವುದು ನಾಟಕ ಯಾವುದು ಅಂತ ನನ್ಗಂತೂ ಗೊತ್ತಾಗ್ತೈತೆ. ನೋಡೋ, ನಾಳೆ ಸಂಜೆ ಒಳಗೆ ನೀನಾಗ್ನೇ ರೇವಣ ಸಿದ್ದೇಶ್ವರ ಪೆಟ್ಟಿನಾಗಿರೋ ಮಂಡ್ಯದ ಹತ್ರ ಬಂದು ಹೋಗ್ತಾರೆ, ಇಲ್ಲ ನಾನು ಹೆಣ ನೋಡಬೇಕಾಗುತ್ತೆ.
1: ನಿಮ್ಮ ನಿಮ್ಮ ಆಸೆ ಹಠಕ್ಕೆ ಒಳ್ಳೆದು ಮದುವೆ ಮಾಡಿ ಅನ್ಯಾಯವಾಗಿ ಮೂರು ಜನರ ಜೀವನನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಅಲ್ವೋ ರಾಮಣ್ಣ? ನಿಮಗಿಷ್ಟು ಇಲ್ಲದ ಮದುವೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವೇನು ಸುಖ ಕಂಡೆ?
2: ಮಾತುಕತೆ ಆಗಿ ಊರವ್ರಿಗೆಲ್ಲ ಗೊತ್ತಾಗೈತೆ, ಈ ಸಮಯದಾಗೆ ದಿಢೀರಂತ ಮದುವೆ ನೆನೆಸ್ಬಿಟ್ರೆ ನಮ್ಮ ಮಾನ ಮರವಾದ ಏನಾಗ್ಬೇಕು?
1: ಮುಚ್ಚಳ ಬೇಡ, ನೀವು ಬಹು ದೊಡ್ಡ ಮರವಾದಪ್ಪ ಅಂತ ನನಗೂ ಗೊತ್ತೈತೆ. ಮದುವೆ ಅಂದ್ರೆ ಬೊಂಬೆ ಆಟ ಅನ್ಕೊಂಡ್ಬಿಟ್ರ, ಅವ್ರು ಬಾಳೋದಕ್ಕೆ ನಿಮ್ಮ ಮಾನ ಮರವಾದ ಹೆಚ್ಚು.
2: ಏ ಸೋಮ, ನನ್ನ ಮಗನ ನಿಮ್ಮ ಮಗನ ನಿಮ್ಗೆ ಯಾಕೆ ಇಲ್ಲದ ಸಾಧರಿ?
1: ಏ ಊರ ರುದ್ರ, ರಾಮಣ್ಣ ನಿನ್ನಂಗೆ ಬರುವನಾಗಿದ್ದಿದ್ರೆ ಅವನ ಮಗನ ತಂದ್ಕೊಳಕ್ ಒಪ್ಪತ್ತಿದ್ಯಂದ್ರ ಅವನ ಆಸ್ತಿನೆಲ್ಲ ಲಪ್ಪಾಯಿಸ್ಬೇಕು ಅಂತ ತಾನೇ ನೀನು ಉತ್ತಾಡ್ತಿರೋದು.
2: ಎಲ್ಲೆಲ್ಲೋ ಹೋಯ್ತಾ ಇದೀಯಾ, ಇದು ಚಂದಾಗಿರಕ್ಕಿಲ್ಲ ನೋಡು.
1: ಯಾಕಲ ನಾ ಹೇಳೋದ್ರಾಗ ಏನ್ ತಪ್ಪೈತೆ? ಆ ಹೀರಿನ ಮಗನ್ಗೆ ಈಗ ಇಷ್ಟು ದಿನದ ಮದುವೆ ಮಾಡ್ತೀವಿ ಅಂದಾಗ ಅವ್ನು ನೇಣ ಹಾಕೊಂಡು ಸತ್ಯ ಮಾಡ್ಬೇಕಲ್ಲ.
3: ರಮಣ, ಈಗ್ಲೂ ಕಾಲ ಮಿಂಚಿಲ್ಲ, ಒಸಿ ಯೋಚನೆ ಮಾಡೋ.

0: ನಮ್ ಸಂಬಂಧದಲ್ಲಿ ಬದಲಾವಣೆ ಏನ ಕರ್ಕೊಂಡಿರ್ತಾನೆ ನೀವು
1: ನೀನ ಹೂಕಂಡ್ಲ ತೋಡ ನಾನೇ.

0: ಈ ಅಯೋಗ್ಯನ ಬಂದು ನೀನ್ ಯಾಕೋ ಜೈಲ್ ಕೊಟ್ಟಿಯಾ? ಈ ಧರ್ಮಯ್ಯನ ಮಗ ಸತ್ಯವಂತನಾಗಿರ್ಬೇಕು ಅಂತ ಸತ್ಯ ಸಂದ ಅಂತ ಹೆಸರಿದೆ. ಆದ್ರೆ ನೀನು ಸಾಹೇಬ್ರ, ಇವನ್ ಗದ್ದೆಯಲ್ಲಿ ಶಿಕ್ಷೆ ಕೊಡ್ಬೇಕು, ಕೊಟ್ಟು ಬಿಡಿ.
1: ತಮ್ಮ ಸರಿ ಬಂದು ನಿಮ್ಮನ್ನ ಕಾಪಾಡ್ರಿ, ನೀವು ನಂಬಾಗುತ್ತೆ. ಯಾಕೆಂದ್ರೆ ಹಣ ನೋಡ್ತಿದ್ದೀರಾ? ನನ್ ಮಾತು ಹೆಂಗ್ ಬಂತು ಅಂತನಾ? ಸೋಮ ಮರಕ್ಕೆ ಸಿಕ್ಕ ಹಾಕೊಂಡು ಮಾತಾಡ್ತಾ ಇದ್ದಾಗ ನಮ್ಮ ಮಗ ನೋಡಾನು ಎದ್ರಿಗ್ ಬಂದಂಗಾಯ್ತು. ಜಲ್ದಿಂದ ಕೂತ್ಕೊಂಡೆ, ನಿಮ್ ಮಾತು ಬಂದ್ಬಿಟ್ಟು.
2: ನನ್ನ ಮಗ ಮಾತಾಡೋ ಮಾಡ್ಬಿಟ್ಟಿಯಲ್ಲಪ್ಪ
1: ಅಪ್ಪ. ಸೋಮ ಮಾಡೋದಂತ ನೋಡ್ಬೋದು, ಅವ್ರ ಇಷ್ಟಪಟ್ಟಿರೋ ಆಸೆಯ ಮದುವೆ ಮಾಡ್ಕೊಳ್ಳಿ.
2: ಆಸೆ ಯಾರಂತ ತಿಳ್ಕೊಳ್ಳಮ್ಮ? ಸಂತಾನ ಮಕ್ಕ
1: ಅಪ್ಪ
2: ಹೆಂಗೆ ಅಂತ ಆಮೇಲೆ.

0: ಹೇಳಿಲ್ಲ. ನಿಮ್ಮಿಬ್ಬರಲ್ಲಿ ಯಾರು ಮದುವೆ ಮಾಡ್ಕೊಂತೀರ ಅಂತ ನಿಮಗೆ ತೀರ್ಮಾನ ಮಾಡ್ಕೊಳ್ಳಿ.
1: ಸರಿಯಾಗಿ ಹೇಳಿದ ರಾಮಣ್ಣ, ಅದು ಒಂಥರ ನ್ಯಾಯವೇ. ನೀವ್ ಹೆಂಗ್ ಬೇಕು ಹಂಗ್ ಮಾಡ್ಕೊಳ್ರವ.
2: ಅಪ್ಪ ಹೇಳಿ ನಿಜಚಂದ್ರ, ನೀನ್ ತಂಗಿ ಹೇಳಿ ಇಷ್ಟಪಟ್ಟಿದ್ಯಾ, ನೀನು ಮದುವೆ ಮಾಡ್ಕೋ. ಇಲ್ಲ ಅಕ್ಕ, ಅವ್ರೇನು ಇಷ್ಟಪಟ್ಟವ್ರೆ ನೀನು ಮಾಡ್ಕೋ. ನಾನು ಮಾಡ್ಕೊಂಡ್ರೆ ನೀನ್ ಬೇರೆ ಮದುವೆ ಮಾಡ್ಕೋತೀಯಾ? ನಂಬಿಕೊಟ್ಟಿದ್ದೀನಿ, ಇನ್ನೊಬ್ಬರು ನನ್ನ ಕೂಡ ಇಷ್ಟ ಇಲ್ಲ ಅಕ್ಕ. ನಾಳೆವರೆಗೂ ಅವ್ರ ನೆನಪಿನಲ್ಲೇ ಇದ್ಬಿಡ್ತೀನಿ.

ಇಂದು ಗಾಳಿ ಇಂದು ಹುಟ್ಟೋದಿಲ್ಲ, ಇರುವುದೆಲ್ಲ ಇರೋಕೆ ಕಾಣೋದಿಲ್ಲ. ಇಂದು ಗಾಳಿ ಇಂದು ಹುಟ್ಟೋದಿಲ್ಲ, ಇರುವುದೆಲ್ಲ ಇರೋಕೆ ಕಾಣೋದಿಲ್ಲ. ಇಂದು ಬಂದು

ಆಕಾಶವಾಣಿ ಭದ್ರಾವತಿ ಸಮಯ 4:02. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರುತಿ ಸೇರಿದ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣನ ಬೇಗನೆ ಬರೋ ಗಾಯಲ್ ಹಾಗೂ ಪಲ್ಲವಿ ಪಲ್ಲವಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಸಪ್ನ ಚಿತ್ರದ ಗೀತೆ.

0: ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಸರ್ಫರೋಶ್ ಹಾಗೂ ನಾನಿರೋದು ನಿನಗಾಗಿ ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಕಥಾ ಸಮಯ. ಮನಮಿಡಿತಿಹ ಕ್ಷಣಗಳು ಪುಸ್ತಕದ ಪರಿಚಯ ಬರೆದು ಪ್ರಸ್ತುತಪಡಿಸುತ್ತಾರೆ ಮಂಗೋಟೆ ಕೆ ಶಿವಕುಮಾರ್.
2: ಆತ್ಮೀಯ ಕೇಳುಗರೆ, ಮನಮಿಡಿತಿಹ ಕ್ಷಣಗಳು ಪುಸ್ತಕದ ಕಥಾ ಸಮಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಂದಹಾಗೆ ಇವತ್ತಿನ ಈ ಕಥೆಯ ತಲೆಬರಹ ಹುಳಿಯಾದ ಶರಬತ್ತು. ಅದೇನೋ ಈ ವಿದ್ಯುಚ್ಛಕ್ತಿ ಇಲಾಖೆಗೂ ಬಡವರಿಗೂ ಅಷ್ಟಕ್ಕಷ್ಟೇ. ವಿದ್ಯುತ್ ಇಲಾಖೆಯವರಿಗೇನು, ಈ ಪ್ರಪಂಚದಲ್ಲಿ ಬಡವರೆಂದರೆ ಎಲ್ಲರಿಗೂ ಅಷ್ಟೇ. ಯಾವುದಾದರೊಂದು ಅಂಗಡಿಗೆ ಖರೀದಿಗೆಂದು ಹೋದರೆ ಮುಖ ನೋಡಿ ಮಣೆ ಹಾಕುವುದಿಲ್ಲವೇ? ಹಾಗೆ ಬಸ್ಸಿನಲ್ಲಿ ಹೋಗುವಾಗ ನೀಟಾದ ಅಂಗಿ ಪ್ಯಾಂಟು ಹಾಕಿಕೊಂಡ ವ್ಯಕ್ತಿಯೊಬ್ಬ ಬಸ್ಸು ಹತ್ತಿದರೆ ಹೇಗಾದರೂ ಮಾಡಿ ಇಲ್ಲವೇ ತನ್ನದೇ ಕುಳಿತುಕೊಳ್ಳುವ ಜಾಗವನ್ನು ನೀಡಿ ಕುಳ್ಳಿರಿಸಿ ಎಲ್ಲಿಗೆ ಸರ್ ಎಂದು ಕೇಳುವ ಕಂಡಕ್ಟರ್ ಅನ್ನ ನಾವು ನೋಡಿದ್ದೇವೆ. ಅದೇ HMT ಅಂದರೆ ಹೆಗಲ ಮೇಲೆ ಟವಲ್ ಹಾಕಿಕೊಂಡು ಬಸ್ಸು ಹತ್ತುವ ನಮ್ಮ ಹಳ್ಳಿಯ ಬಡವರಿಗೆ ಕಂಡಕ್ಟರ್ ನೀಡುವ ಗೌರವವೇ ಬೇರೆ. ಇಂತಹ ಪ್ರಸಂಗಗಳನ್ನು ನಾವು ಎಷ್ಟು ಬಾರಿ ನೋಡಿಲ್ಲ. ಇರಿ, ವಿದ್ಯುತ್ ಇಲಾಖೆಯ ಲೈನ್ಮನ್ ಕೆಂಗಣ್ಣಿಗೆ ನಾನು ಗುರಿಯಾದ ಘಟನೆಯನ್ನ ವಿವರಿಸ್ತಾ ಇದ್ದೀನಿ. ಒಮ್ಮೆ ಯಾವುದೋ ಕಾರಣದಿಂದ ನಮ್ಮ ಮನೆಯ ವಿದ್ಯುತ್ ಬಿಲ್ಲನ್ನ ಪಾವತಿಸಿರಲಿಲ್ಲ. ನಿಗದಿಪಡಿಸಿದ ಅವಧಿಯ ಒಳಗೆ ನಾವು ಬಿಲ್ ಪಾವತಿಸದಿದ್ದರೆ ಮರುದಿನವೇ ಆಯಾ ವ್ಯಾಪ್ತಿಗೆ ಸೇರಿದ ಲೈನ್ಮನ್ ಬಂದು ವಿದ್ಯುತ್ ಸಂಪರ್ಕವನ್ನ ಸ್ಥಗಿತಗೊಳಿಸಿ ಬಿಡುತ್ತಾನೆ. ಇದು ಬಹಳ ಹಿಂದಿನ ಕಥೆ. ಇದು ಬಡವರಿಗೆ ಮಾತ್ರ ಅನ್ವಯಿಸುವ ನಿಯಮ ಎಂದು ಬೇರೆ ಹೇಳಬೇಕಾಗಿಲ್ಲ. ಅಂದು ಬಹುಶಃ ನನ್ನ ಮರವಿನ ಕಾರಣದಿಂದಲೋ ಏನೋ ನಾವು ನಮ್ಮ ಮನೆಯ ವಿದ್ಯುತ್ ಬಿಲ್ಲನ್ನು ಪಾವತಿಸಿರಲಿಲ್ಲ. ಯಾವುದಕ್ಕೋ ಹೊರಗೆ ಬಂದ ನಾನು ನಮ್ಮ ಬೀದಿಗೆ ಬಂದಿದ್ದ ಲೈನ್ಮನ್ ಅನ್ನ ನೋಡಿದೆ. ಆತನ ಕೈಯಲ್ಲಿ ಇದ್ದ ಕಟಿಂಗ್ ಪ್ಲೇಯರ್ ನೋಡಿದೊಡನೆಯೇ ನನಗೆ ದುತ್ತೆಂದು ನೆನಪಾಗಿದ್ದು ಯಮಧೂತರ ಕೈಯಲ್ಲಿರುವ ಯಮಪಾಶ. ಕಗ್ಗತ್ತಲೆಗೆ ಅವನು ನಮ್ಮ ಮನೆಯನ್ನ ನೂಕುತ್ತಾನೆ ಎಂಬ ಮುಂದಿನ ಚಿತ್ರಣ ನನ್ನ ಅಕ್ಷಿಪಟಲದ ಮೇಲೆ ಹಾದುಹೋಯಿತು. ಹೇಗಾದರೂ ಮಾಡಿ ಅವನಿಗೆ ವಿನಂತಿಸಿಕೊಂಡು ಈಗಿಂದೀಗಲೇ ಹೋಗಿ ಬಿಲ್ಲು ಕಟ್ಟಿ ಬರುವುದೆಂದು ತೀರ್ಮಾನಿಸಿ ಅವನನ್ನು ಎದುರುಗೊಳ್ಳಲು ಮನೆಯ ಬಾಗಿಲಲ್ಲಿಯೇ ಸರ್ವಸನ್ನದ್ಧನಾಗಿ ನಿಂತುಕೊಂಡೆ. ಆತ ನಮ್ಮ ಪಕ್ಕದ ಮನೆಗೆ ಹೋದ. ಅವನು ಪಕ್ಕದ ಮನೆಯವರನ್ನ ಕುರಿತು ಎತ್ತರದ ಧ್ವನಿಯಲ್ಲಿ ಯಾಕ್ರೀ ಬಿಲ್ ಕಟ್ಟಿಲ್ಲ ಎಂದು ಕೇಳಿದ. ಈ ಮಾತು ಕೇಳಿಸಿಕೊಂಡ ನನಗೆ ಖುಷಿಯಾಯಿತು. ಬೋಳತಲೆಯವರಿಗೆ ಬೋಳತಲೆಯವರನ್ನ ಕಂಡರೆ ಕೂಳು ತಿಂದಷ್ಟೇ ಸಂತೋಷ ಎನ್ನುವ ಹಾಗೆ. ನನ್ನ ಪಕ್ಕದ ಮನೆಯವರು ವೈಶ್ಯರು, ಕೃಷ್ಣಗುಪ್ತ ಎಂದು ಅವರ ಹೆಸರು. ಅವರ ಹೆಂಡತಿಯು ಬಹಳ ಚಾಲಕಿ ಹೆಂಗಸು. ಆಕೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದ ಲೈನ್ಮನ್ ಕುರಿತು ಬನ್ನಿ ಬನ್ನಿ, ಬಿಸಿಲು ತುಂಬಾ ಇದೆ ಅಲ್ವಾ,

ಕುಳಿತುಕೊಳ್ಳಿ, ಏನು ಕುಡಿಯುತ್ತೀರಿ, ಟೀ ಶರ್ಬತ್ತು ಎಂದು ಪೂಸಿ ಹೊಡೆಯುತ್ತಾ ನಮ್ಮ ಮನೆಯವರನ್ನ ವಿದ್ಯುತ್ ಬಿಲ್ಲನ್ನು ಕಟ್ಟಲು ಕಳಿಸಿದ್ದೇನೆ ಎಂದಳು. ಅವಳ ಮಾತಿಗೆ ನಮ್ಮ ಲೈನ್ಮ್ಯಾನ್ ಪುಂಗೇನಾದಕ್ಕೆ ತಲೆದೂಗುವ ಹಾವಿನಂತಾಗಿ, ಹೌದಾ, ಈಗ ವಿದ್ಯುತ್ ಬಿಲ್ ಕಟ್ಟಿ ಬರೋದಕ್ಕೆ ಹೋಗಿದ್ದಾರಾ, ಸರಿ ಹಾಗಾದ್ರೆ ಶರ್ಬತ್ತನ್ನೇ ಮಾಡಿ ಎಂದು ಹೇಳುತ್ತಾ, ಪಕ್ಕದ ಮನೆಯವರು ಬಿಲ್ಲು ಕಟ್ಟಿಲ್ಲ, ಅವರ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿದ. ಈ ಮಾತು ನನ್ನ ಕಿವಿಯೊಳಗೆ ಮಾರ್ದನಿಸಿತು. ಅವನನ್ನು ಎದುರುಗೊಳ್ಳುತ್ತಲೇ ಸನ್ನದ್ಧನಾಗಿ ನಾನು ಮನೆ ಬಾಗಿಲಲ್ಲೇ ಕಾಯುತ್ತಿದ್ದೆ. ಆತ ನೇರವಾಗಿ ಬಂದವನೇ, ಯಾಕ್ರಿ ಬಿಲ್ ಕಟ್ಟಿಲ್ಲ, ಈಗ ಡಿಸ್ಕನೆಕ್ಟ್ ಮಾಡಬೇಕಲ್ಲ ಎನ್ನುತ್ತಾ ತನ್ನ ಜೇಬಿನೊಳಗಿದ್ದ ಕಟಿಂಗ್ ಪ್ಲೇಯರ್ ಅನ್ನು ಕೈಗೆತ್ತಿಕೊಳ್ಳುತ್ತಾ ಮೀಟರ್ ಬೋರ್ಡ್ ಕಡೆಗೆ ತಿರುಗಿದ. ನಾನು, ಸಾರಿ ಕಣ್ರಿ, ಮರೆತು ಹೋಯಿತು, ಇದು ಈಗಲೇ ಹೋಗಿ ಬಿಲ್ಲು ಕಟ್ಟಿ ಬರುತ್ತೇನೆ, ಇಲ್ಲವಾದರೆ ನಿಮ್ಮ ಕೈಗೆ ಕೊಡುತ್ತೇನೆ, ನೀವಾದರೂ ಕಟ್ಟಿ ಎಂದು ಹೇಳುತ್ತಾ, ಹಿಂದೆ ಎಂದೂ ಇಂತಹ ಪರಿಸ್ಥಿತಿ ಆಗಿರಲಿಲ್ಲ ಎಂದು ನನ್ನ ಪ್ರಾಮಾಣಿಕತೆಯನ್ನ ಪರಿಪರಿಯಾಗಿ ವಿನಂತಿಸಿಕೊಂಡೆ. ಆದರೆ ಆ ಲೈನ್ಮನ್ ನನ್ನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡಲೇ ಇಲ್ಲ. ಪ್ರತಿಯಾಗಿ, ಈಗ ಡಿಸ್ಕನೆಕ್ಟ್ ಮಾಡುತ್ತೇನೆ, ನಂತರ ನೀವು ಬಿಲ್ಲು ಪಾವತಿಸಿ ರಸೀದಿ ತೋರಿಸಿ ಆಮೇಲೆ ಕನೆಕ್ಟ್ ಮಾಡಿದರಾಯಿತು ಎಂದುಬಿಟ್ಟ. ಪಕ್ಕದ ಮನೆಯೊಡೆತಿಯ ಮಾತಿಗೆ ಪುಂಗಿಯನಾದಕ್ಕೆ ತಲೆದೂಗಿಸುವಂತೆ ಹಾವಿನಂತಾಗಿದ್ದ ಆತ ನನಗೆ ಮಾತ್ರ ಯಮಸ್ವರೂಪಿಯಾಗಿ ಕಾಣತೊಡಗಿದ್ದ. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿಗೆ ಮುಲಾಜು ತೋರಿಸುವ ಇವರು ನಮ್ಮಂತಹ ಬಡವರ ಪಾಲಿಗೆ ಮಾತ್ರ ಪ್ರಾಮಾಣಿಕ ನೌಕರರಾಗಿ ಬಿಡುತ್ತಾರೆ. ಸರಿ, ಮಾಡುವುದೇನು? ನಾನು ಪರಿಪರಿಯಾಗಿ ಕೇಳಿಕೊಂಡರೂ ನಮ್ಮ ಮನೆಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಆತ ಮುಂದಾದ. ಬೇರೆ ದಾರಿ ಕಾಣದ ನಾನು ನಮ್ಮ ಪಕ್ಕದ ಮನೆಯ ಮಾರ್ಗವನ್ನ ಅನುಸರಿಸಲು ಮುಂದಾದೆ. ಒಳಗಿದ್ದ ನನ್ನ ಆಕೆಗೆ ಕೇಳಲಿ ಎಂದುಕೊಂಡು, ಲೇ, ಕೆಎಬಿಯವರು ಬಂದಿದ್ದಾರೆ, ಶರಬತ್ತು ಮಾಡು ಎನ್ನುತ್ತಾ, ಲೈನ್ಮನ್ ಕುರಿತು ಬನ್ನಿ, ನಮ್ಮ ಮನೆಯಲ್ಲೂ ಶರಬತ್ತು ಮಾಡಿಸುತ್ತೇನೆ ಎಂದುಬಿಟ್ಟೆ. ನಾನು ಪಕ್ಕದ ಮನೆಯವರ ತಂತ್ರಜ್ಞಾನ ಬಳಸಿದೆ ಎಂದುಕೊಂಡು ತಿಳಿಯಲು ಲೈನ್ಮನ್ಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ನನ್ನ ಮಾತು ಕೇಳಿದೊಡನೆಯೇ ಆತ ನನ್ನನ್ನು ದುರುಗುಟ್ಟಿ ನೋಡಿದ. ನಾನು ಇನ್ನಷ್ಟು ಒತ್ತುಕೊಟ್ಟು, ಇರಿ, ನಮ್ಮ ಮನೆಯಲ್ಲೂ ನಿಮಗೆ ಶರಬತ್ ಕೊಡ್ತೀವಿ, ಡಿಸ್ಕನೆಕ್ಟ್ ಮಾಡಬೇಡಿ ಎಂದೆ. ಇದನ್ನು ಕೇಳಿದ ಆತ ಹಾವು ಕಂಡು ಹೌ ಹರಿದವನಂತೆ, ನಾವೇನು ನಿಮ್ ಶರ್ಬತ್ತಿಗಾಗಿ ಕೆಲಸ ಮಾಡಲ್ಲ ಎನ್ನುತ್ತಾ ಸೀದಾ ಹೋಗಿ ಪಕ್ಕದ ಮನೆಯವರ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿಯೇ ಬಿಟ್ಟ. ನಂತರ ಬಂದು ನಮ್ಮ ಮನೆಯ ವಿದ್ಯುತ್ ಸಂಪರ್ಕವನ್ನು ಸ್ಥಗಿತಗೊಳಿಸಿ ಸರಸರನೆ ಹೊರಟೇ ಬಿಟ್ಟ. ಅವನ ಆ ವರ್ತನೆಯಿಂದ ಬೇಸತ್ತ ಪಕ್ಕದ ಮನೆಯೊಡತಿ ನನ್ನನ್ನು ತಿಂದು ಬಿಡುವವಳಂತೆ ನೋಡಿದಳು. ಪೆಚ್ಚು ಮೂರೆಯಿಂದ ನಾನು ಅವಳನ್ನೇ ನೋಡಿದೆ. ನಮ್ಮಿಬ್ಬರ ಬಾಯಲ್ಲೂ ಯಾವುದೇ ಮಾತುಗಳು ಹೊರಬರಲಿಲ್ಲ. ಈ ಘಟನೆಯಿಂದ ಅವನಿಗೆ ಅದೇನನ್ನಿಸಿತೋ ಗೊತ್ತಿಲ್ಲ. ಆ ನಂತರದ ದಿನಗಳಲ್ಲಿ ಆ ಲೈನ್ಮನ್ ನಾನು ಎಲ್ಲಿ ಕಂಡರೂ ಮುಗುಳ್ನಕ್ಕೂ ವಿಶ್ ಮಾಡುತ್ತಾನೆ. ಎಂಥ ಔದಾರ್ಯ ವ್ಯಕ್ತಿ ಅಲ್ಲವೇ? ಇನ್ನೊಂದು ಘಟನೆ, ನನ್ನ ಗೆಳೆಯರ ಮನೆಗೆ ಸಮಯ ಕಳೆಯಲೆಂದು ಹೋಗುತ್ತಿದ್ದೆ. ನನ್ನ ಗೆಳೆಯರಾದರೂ ತುಂಬಾ ಭಾವುಕ ಜೀವಿ. ನಾನು ಹೋದಾಗಲೆಲ್ಲ ಅವರ ಮನೆಯಲ್ಲಿ ಊಟ ಮಾಡಬೇಕು, ಇಲ್ಲವೇ ತಿಂಡಿ ತಿನ್ನಬೇಕು, ಇಲ್ಲವಾದರೆ ಕಾಫಿ ಟೀ, ಕೊನೆಯ ಪಕ್ಷ ಏನಿಲ್ಲವೆಂದರೂ ನಿಂಬೆಹಣ್ಣಿನ ಪಾನಕವಾದರೂ ಸರಿ ನಾನು ಕುಡಿಯಲೇಬೇಕು, ಇಲ್ಲವಾದರೆ ಅವರಿಗೆ ನನ್ನ ಮೇಲೆ ಹುಸಿ ಮುನಿಸು. ಒಮ್ಮೆ ಸುಡುಬಿಸಿಲಲ್ಲಿ ಅವರ ಮನೆಗೆ ಎಡತಾಕಿದೆ. ನನ್ನನ್ನು ನೋಡಿದ ಗೆಳೆಯ ಬಸವರಾಜಪ್ಪ ಎಂದಿನಂತೆ ಹಸಮುಖರಾಗಿ, ಬಾ ಕುಮಾರಣ್ಣ, ಬಾ ಬಾ ಎನ್ನುತ್ತಾ, ಏನ್ ಬೇಕು, ಕಾಫಿ ಟೀ ಎನ್ನುತ್ತಾ ಹೋಟೆಲ್ ಮಾಣಿಯಂತೆ ಬಡಬಿಡಿಸಲು ಶುರು ಮಾಡಿದರು. ನಾನು, ಈ ಉರಿ ಬಿಸಿಲಿನಲ್ಲಿ ಅದೇನು ಬೇಡ, ನಿಂಬೆಹಣ್ಣು ಇದ್ದರೆ ಜ್ಯೂಸ್ ಮಾಡಿಸಿ ಎಂದೆ. ಸರಿ, ಹಾಗೇ ಆಗಲಿ ಎನ್ನುತ್ತಾ ಒಳಗಿದ್ದ ತಮ್ಮ ಮಗಳನ್ನು ಶಾರದಾ ಶಾರದಾ ಎಂದು ಕೂಗಿದರು. ಕೂಗಿಗೆ ಎದುರು ಬಂದು ನಿಂತ ತಮ್ಮ ಪುತ್ರಿ ಶಾರದಾಳನ್ನು ಕುರಿತು, ಏ ಅಮ್ಮ, ಕುಮಾರಣ್ಣನಿಗೆ ಶರಬತ್ ಬೇಕಂತೆ, ಮಾಡಿಕೊಡು ಅಂದರು. ಸರಿಯಪ್ಪ ಎಂದ ಶಾರದಾ ನನ್ನನ್ನು ನೋಡಿ ಮುಗುಳ್ನಕ್ಕೂ ಒಳಗೆ ಹೋದಳು. ಇತ್ತ ಬಸವರಾಜಪ್ಪ, ಕುಮಾರಣ್ಣ ಬಂದೆ, ಒಂದ್ 5 ನಿಮಿಷ ಇಲ್ಲೇ ಕೂತಿರಿ, ಗಾಡಿಗೆ ಪಂಚರ್ ಹಾಕಲು ಕೊಟ್ಟಿದ್ದೆ, ನೋಡಿ ಬರ್ತೀನಿ ಎಂದು ಹೋದರು. ಅತ್ತ ಅವರ ಹೆಂಡತಿ ನಾಗಮ್ಮ ಮನೆಯ ಮೇಲೆ ಹಪ್ಪಳ ಸಂಡಿಗೆ ಮಾಡುವುದರಲ್ಲಿ ಮಗ್ನರಾಗಿದ್ದರು. ನಾನು ಮಾತ್ರ ನಿಂಬೆಹಣ್ಣಿನ ಶರಬತ್ತಿನ ನಿರೀಕ್ಷೆಯಲ್ಲಿ ಅವರ ಮನೆಯಲ್ಲಿದ್ದ ದಿನಪತ್ರಿಕೆಯನ್ನು ಓದಲಾರಂಭಿಸಿದೆ. ಓದುತ್ತಾ ಓದುತ್ತಾ ಆ ಪತ್ರಿಕೆಯ ಒಂದಕ್ಷರವನ್ನೂ ಕೂಡ ಬಿಡದೆ ಓದಿರಬೇಕು. ಆದರೆ ಶಾರದಾಳ ಕೈಯಿಂದ ಶರಬತ್ತು ಮಾತ್ರ ಬರಲೇ ಇಲ್ಲ. ಅತ್ತ ಒಂದ್ 5 ನಿಮಿಷ

0: ನಿಮಿಷ ಎಂದು ಹೋಗಿದ್ದ ಬಸವರಾಜಣ್ಣ ಸುಮಾರು ಹೊತ್ತಿನ ನಂತರ ಬಂದರು. ಕೋಣೆಗೆ ಇಡಕಿ ಹಾಕಿ ನೋಡಿ ಬೇಸತ್ತ ನಾನು ಕೂಡಲೇ ಎದ್ದು ನಿಂತೆ. ಬಸವರಾಜಣ್ಣ ನನ್ನನ್ನು ಕುರಿತು ಯಾಕೆ ಹೊರಟೆ, ಎಲ್ಲಿಗಾದ್ರೂ ಹೋಗ್ಬೇಕಿತ್ತ ಎಂದರು. ಇಲ್ಲ ಇಲ್ಲ, ಎಲ್ಲಿಗೋ ಹೋಗೋ ಕೆಲಸ ಏನೂ ಇಲ್ಲ, ಮನೆ ಕಡೆ ಹೋಗ್ತೀನಿ ಎಂದೆ. ಅಯ್ಯಯ್ಯೋ ಏನ್ ಬಿಸ್ಲಪ್ಪ ಅಂತಂದ್ರು. ನಾನು ಶರಬತ್ತು ಕುಡಿರಿ, ಸ್ವಲ್ಪ ಧಗೆ ಕಡಿಮೆ ಆಗುತ್ತೆ ಅಂದೆ. ಅದಕ್ಕೆ ಪ್ರತಿಯಾಗಿ ನೆನಪು ಮಾಡಿಕೊಂಡ ಬಸವರಾಜಪ್ಪ, ಹೂ ಹೌದೌದು ಎಂದು, ನೀನ್ ಕುಡಿದ ಕುಮಾರಣ್ಣ ಶರಬತ್ತು ಅಂದ್ರು. ನಾನು ಹೌದು ಎಂದೆ. ಬಸವರಾಜಣ್ಣ ಕೂಡಲೇ, ಏ ಶಾರದಾ ನನಗೂ ಒಂದು ಗ್ಲಾಸು ಶರಬತ್ ತಗೊಂಡ್ ಬಾ ಅಂತ ಕೂಗಿದ್ರು. ಆದ್ರೆ ಒಳಗಿನಿಂದ ಶಾರದಾಳ ಸೊಲ್ಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಪುನಃ, ಏ ಶಾರದಮ್ಮ ಶರಬತ್ ತಗೊಂಡ್ ಬಾ ಅಂತ ಕೂಗಿದ್ರು. ಕುಮಾರಣ್ಣ ಹೋದ್ರೆ ಸಾಕು, ನಂತರ ಹೊರಗೆ ಹೋದ್ರಾಯ್ತು ಎಂದು ಶಾರದ ಒಳಗೇ ಕುಳಿತಿದ್ದಿರಬೇಕು. ನಾನು ಆಚೆ ಹೋಗಲೇ ಇಲ್ಲ. ಇತ್ತ ಅವರ ತಂದೆ ಕೂಡ ಶರಬತ್ತು ಕೊಡು ಎಂದು ಪೀಡಿಸುವುದನ್ನ ನಿಲ್ಲಿಸಲಿಲ್ಲ. ಆಗ ಶಾರದಾಳ ಸಹನೆಯ ಕಟ್ಟೆ ಒಡೆದಿರಬೇಕು. ಪೆಚ್ಚು ಮೋರೆ ಹಾಕಿಕೊಂಡು ನಮ್ಮೆದುರಿಗೆ ಬಂದ ಶಾರದ, ಅಪ್ಪ ಸಕ್ಕರೆ ಖಾಲಿಯಾಗಿದೆ ಎಂದು ಹೇಳುತ್ತಾ ತನ್ನ ಅಸಹಾಯಕ ಪರಿಸ್ಥಿತಿಯನ್ನ ವಿವರಿಸಿದಳು. ಇತ್ತ ಬಸವರಾಜಣ್ಣ ಶರಬತ್ತು ಕುಡಿದೇ ಹೋಗು ಎಂದು ತಾಕೀತು ಮಾಡಿದ್ದರು. ಈಗ ಅವರ ಮುಖವು ಇಂಗು ತಿಂದಂತಾಗಿತ್ತು. ಅವರ ಅಸಹಾಯಕ ಸ್ಥಿತಿ ನೋಡಿ ನನಗೆ ಏನು ಹೇಳಬೇಕೋ ತಿಳಿಯದಾಯಿತು. ತಮ್ಮ ಮಗನನ್ನು ಕರೆದು ಸಕ್ಕರೆ ತರಲು ಹೇಳತೊಡಗುತ್ತಿದ್ದಂತೆ ನಾನು ಹೊರಡಲನುವಾದೆ. ಈ ಗಂಡಸರೆಲ್ಲ ಹಾಗೆ, ಒಳಗೆ ಏನಿದೆ ಏನಿಲ್ಲ ಎಂದು ಕೊಂಚ ಕೂಡ ಯೋಚಿಸದೆ ಹೋಟೆಲ್ನಲ್ಲಿ ಸಪ್ಲೈಯರ್ ಕೂಗಿ ಹೇಳುವ ಹಾಗೆ ಮನೆಯೊಡತಿಗೋ ಮಕ್ಕಳಿಗೋ ಹೇಳಿಬಿಡುತ್ತಾರೆ. ಇವರ ತರತುರಿಗೆ ಅವರು ಏನು ಹೇಳಬೇಕೋ ಅರಿಯದ ಅವರು ಹೂ ಗುಟ್ಟಿ ಕೊನೆಗೆ ಕೈಕೈ ಹಿಸುಕಿಕೊಳ್ಳುವಂತಹ ಪರಿಸ್ಥಿತಿಗೆ ಸಿಲುಕಿಬಿಡುತ್ತಾರೆ. ನೆರೆಹೊರೆಯವರ ಮನೆಯಲ್ಲಿ ತಕ್ಷಣಕ್ಕೆ ಏನಾದರೂ ಕಡ ಪಡೆದು ನಂತರ ವಾಪಸ್ಸು ನೀಡುವ ಪದ್ಧತಿ ಮೊದಲಿತ್ತು. ಆದರೆ ಇತ್ತೀಚೆಗೆ ಸಂಕೀರ್ಣ ಕುಟುಂಬಗಳು ಬೆಳೆಯುತ್ತಾ ಎಲ್ಲರೂ ಅವರವರ ಕೆಲಸದಲ್ಲೇ ನಿರತರಾಗಿ ಅಕ್ಕಪಕ್ಕದ ಸಂಬಂಧ ಕ್ಷೀಣಗೊಳ್ಳುತ್ತಿವೆ. ಹೀಗಾದಾಗ ಪಾಪ ಶಾರದಾ ತಾನೇ ಏನು ಮಾಡಿಯಾಳು?
1: ಇದುವರೆಗೆ ಕಥಾ ಸಮಯ, ಮನಮಿಡಿತಿಹ ಕ್ಷಣಗಳು ಪುಸ್ತಕದ ಪರಿಚಯ ಮಾಡಿಕೊಂಡಿರಿ. ಬರೆದು ಪ್ರಸ್ತುತಪಡಿಸಿದವರು ಮಂಗೋಟಿ ಕೆ ಶಿವಕುಮಾರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.

ಸ್ಟುಡಿಯೋ ಸಮಯ ಆಗ್ತಾ ಇದೆ ಸರಿಯಾಗಿ 5 ಗಂಟೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. 101.4 FM ಹಾಗೂ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ಕೆಲವರು ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ. ಶ್ರೀರಕ್ಷಾ ಅರವಿಂದ್ ಹಾಗೂ ರಾಜೇಶ್ ಕೃಷ್ಣನ್ ಅವರ ಸ್ವರಗಳಲ್ಲಿ ಶುಕ್ರ ಚಿತ್ರದ ಗೀತೆ. ಗೋಟೂರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗೌತಮ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶುಕ್ರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕೇಳಿ, ಆಂಧ್ರ ಹೆಂಡತಿ ಚಿತ್ರದ ಗೀತೆ ಕೇಳುಗರೆ. ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ನಮ್ಮ ಕೇಳುಗರು ಈಗಾಗಲೇ ಸಂದೇಶಗಳನ್ನು ಕಳಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಮುಂದಿನ ಗೀತೆಗೆ, ಕಾರ್ಯಕ್ರಮದ ಮೂರನೇ ಗೀತೆಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ಎಂದಿನಂತೆ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗೆ, ಚಿತ್ರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇರುತ್ತೆ. ನಿಮ್ಮ ಉತ್ತರಗಳು ನಮ್ಮ ವಾಟ್ಸಪ್ ಸಂಖ್ಯೆ 9481527600 ಈ ಸಂಖ್ಯೆಗೆ ನೀವು ನಿಮ್ಮ ಉತ್ತರಗಳನ್ನು ಕಳಿಸ್ಬೋದು. ಸೊ ಈಗ ಆಂಧ್ರ ಹೆಂಡತಿ ಚಿತ್ರದ ಒಂದು ಗೀತೆಯನ್ನು ಕೇಳಿಕೊಂಡು ಮುಂದಿನ ಗೀತೆಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ ಅಂತ ಹೇಳ್ತಾ ಕೇಳಿ. ಆಂಧ್ರ ಹೆಂಡತಿ ಚಿತ್ರದ ಗೀತೆ, ಶ್ರೀಚಂದ್ರು ಅವರ ಸಾಹಿತ್ಯ, ಶಿವಮಯ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಓಕೆ ಕೇಳಿದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಪ್ರಶ್ನೆಗಳನ್ನು ಕೇಳೋದಕ್ಕೆ ಆರಂಭಿಸಲಾಗ್ತಾ ಇದೆ. ಸೊ ಇದೀಗ ಚಿತ್ರದ ವಿವರವನ್ನು ಹೇಳ್ತಾ ಇದ್ದೀನಿ, ಅಂದರೆ ಗೀತೆಯ ವಿವರ ಹೇಳ್ತಾ ಇದ್ದೀನಿ. ಗೋಸ್ಪೀರ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್. ಗೀತೆಯ ವಿವರ ಇನ್ನೊಮ್ಮೆ, ಗೋಸ್ಪೀರ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರು. ಗೀತೆಯನ್ನು ಕೇಳಿಸ್ಕೊಳ್ಳಿ. ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಉತ್ತರಗಳು ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ. ನಿಮ್ಮ ಸಂದೇಶದಲ್ಲಿ ಮೊದಲಿಗೆ ನಿಮ್ಮ ಹೆಸರಿರಲಿ, ನಂತರ ನಿಮ್ಮ ಊರು, ಕಡೆಯಲ್ಲಿ ನಿಮ್ಮ ಸಂದೇಶದ ಕಡೆಯಲ್ಲಿ ನಿಮ್ಮ ಉತ್ತರ ಇರಲಿ ಅಂತ ಹೇಳಿ ಹೇಳ್ತಾ ಕೇಳಿ ನಿಮಗಾಗಿ ಈ ಗೀತೆ. ಈಗ ನೀವು ಕೇಳುವಂತಹ ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಓಕೆನಾ?

ಯಾಕೆ ಕೇಳಿದ್ರೆ ಇದೀಗ ನಾವು ಕೇಳಿದಂಥ ಗೀತೆ ಯಾವ ಚಿತ್ರದ್ದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ. ಸಂದೇಶಗಳು ಉತ್ತರ ಕಳಿಸಿದ್ದಾರೆ ಅನಿಲ್ ಕುಮಾರ್ ತಳಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆಯೇ ಮುರಳೀಧರ ಶಿವಮೊಗ್ಗದಿಂದ, ಹಾಗೆಯೇ ಮಹೇಶ್ ಹೊಸೂರು ಅವರ ಉತ್ತರ ಕೂಡ ತಲುಪಿದೆ. ಗುಡ್ ಈವ್ನಿಂಗ್ ಅಂತ ಹೇಳಿ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ ಉತ್ತರ ಕೂಡ ಕಳಿಸಿದ್ದಾರೆ. ಹಾಗೆಯೇ ವಿನಯ್ ಅವರು ಶಿವಮೊಗ್ಗದಿಂದ, ಊಟಿ ರಸ್ತೆ ಸರಿಯಾದಂಥ ಉತ್ತರ. ಹಾಗೆಯೇ ಓಕೆ, ಬಹುಶಃ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಬಹುತೇಕ ಸಂದೇಶಗಳು ಟೈಪ್ ಆಗ್ತಾ ಇದೆ ಆದರೆ ಇನ್ನೂ ತಲುಪಿಲ್ಲ. ನೋಡೋಣ, ಕಾರ್ಯಕ್ರಮ ಸಾಗಿದ ಹಾಗೆ ಅವರ ಸಂದೇಶಗಳು ಬರುತ್ತವೆ. ಓಕೆ, ಈಗ ನಾಲ್ಕು ಜನ ಕೊಟ್ಟಂಥ ಉತ್ತರ ಸರಿಯಾಗಿತ್ತು. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರದ ಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ. ಸೊ ಮುಂದಿನ ಗೀತೆಯನ್ನು ಕೇಳೋಣ. ಮಳೆ ಬರಲಿ ಮಂಜು ಇರಲಿ ಚಿತ್ರದಿಂದ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ. ಈ ಗೀತೆಗೆ ದನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರು. ಎಲ್ಲ ವಿವರ ನಾನು ಹೇಳಿದ ಪ್ರಶ್ನೆ ಏನು ಅಂತಾನ? ಓಕೆ, ಮಳೆ ಬರಲಿ ಮಂಜು ಇರಲಿ ಚಿತ್ರದಲ್ಲಿ ನಾಯಕ ಹಾಗೆ ನಾಯಕಿಯಾಗಿ ನಟಿಸಿರುವುದು ಯಾರು? ನಾಯಕ ಹಾಗೆ ನಾಯಕಿಯಾಗಿ ಯಾರು ನಟಿಸಿದ್ದಾರೆ ಮಳೆ ಬರಲಿ ಮಂಜು ಇರಲಿ ಚಿತ್ರದಲ್ಲಿ? ಓಕೆನಾ? ಸೊ ಇಬ್ಬರ ಹೆಸರನ್ನಾದರೂ ಕಳಿಸ್ಬೋದು ಅಥವಾ ಒಬ್ಬರ ಹೆಸರನ್ನಾದರೂ ಕಳಿಸ್ಬೋದು. ಒಬ್ಬರ ಹೆಸರಲ್ಲಿ ನಮ್ಮ ಕೇಳುವರು ಎಲ್ಲರ ಬಂದರೆ ಇಬ್ಬರ ಹೆಸರನ್ನು ಕಳಿಸ್ತಾರೆ, ಇನ್ನು ಹೆಚ್ಚಿನ ವಿವರ ಕಳಿಸ್ತಾರೆ. ಓಕೆನಾ? ಓಕೆ, ಕೇಳ್ಕೊಂಡು ಬರೋಣ. ಮಳೆ ಬರಲಿ ಮಂಜು ಇರಲಿ ಚಿತ್ರದ ಈ ಗೀತೆ

ಸ್ವಲ್ಪ ಟ್ವಿಸ್ಟ್ ಇದೆ ಪ್ರಶ್ನೆ, ಕನ್ಫ್ಯೂಸ್ ಆಗಬೇಡಿ ನಮ್ಮ ಕೇಳುಗರು. ಮಳೆ ಬರಲಿ ಮಂಜು ಇರಲಿ, ಆಯ್ತಾ? ಇನ್ನೊಂದು ಚಿತ್ರ ಇದೆ, ಮಳೆಯಲ್ಲಿ ಜೊತೆಯಲ್ಲಿ ಅಲ್ಲ, ಇದು ಮಳೆ ಬರಲಿ ಮಂಜು ಇರಲಿ ಚಿತ್ರದ ತಾರಾಗಣ ಅಂದರೆ ನಾಯಕ ಮತ್ತು ನಾಯಕಿಯರ ಹೆಸರು. ಓಕೆ,

ಓಕೆ, ನಮ್ಮ ಕೆಳಗರು ಈಗಾಗಲೇ ಸಾಕಷ್ಟು ಜನ ಉತ್ತರ ಕಳಿಸಿದ್ದಾರೆ. ಉತ್ತರಗಳನ್ನು ತಗೊಳ್ಳೋಣ. ನಾವು ಕೇಳಿದಂಥ ಪ್ರಶ್ನೆಯಾಗಿತ್ತು, ಮಳೆ ಬರಲಿ ಮಂಜು ಇರಲಿ ಚಿತ್ರದಲ್ಲಿ ನಾಯಕ ಹಾಗೆ ನಾಯಕಿಯಾಗಿ ನಟಿಸಿರೋರು ಯಾರು ಅಂತ ಹೇಳಿ. ಸೊ ಯಾರೆಲ್ಲರ ಉತ್ತರ ಬಂದಿದ್ದು ನೋಡೋಣ. ಮೊದಲನೇದಾಗಿ ಪ್ರಕಾಶ್ ಕರ್ಣಂ ಮೈದೂರು, ಓಕೆ, ಕಳೆದ ಪ್ರಶ್ನೆಗೆ ಉತ್ತರ ತಲುಪಿಸಿದ್ದಾರೆ. ಹಾಗೆಯೇ ಹಂಪಣ್ಣ ನೆಮ್ತಿಯವರ ಉತ್ತರ, ಹಾಗೆಯೇ ನಮಸ್ತೆ ಸರ್ ಶುಭ ಸಂಜೆ ಅಂಥೇಳಿ ವಿಜಯಪುರ ನಗರದಿಂದ ರೇಖಾ ಅವರು. ಓಕೆ, ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚಿ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಅವರ ಉತ್ತರ ತಲುಪಿದೆ, ಭದ್ರಾವತಿ ಸ್ಟೇಷನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಯಾರಿದು? ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರಿನಿಂದ. ಓಕೆ, ಸ್ವಲ್ಪ ನಮ್ಮ ತಾಂತ್ರಿಕ ವರ್ಗದವ್ರ ಗಮನಕ್ಕೆ ತರ್ತೀವಿ ಅದೇನು ಅಂತ ಹೇಳಿ ನೋಡೋಣ ಸಮಸ್ಯೆ. ಹಾಗೆಯೇ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ ಸರಿಯಾದಂಥ ಉತ್ತರ. ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರ ಉತ್ತರ

ಕೂಡ ತಲುಪಿದೆ. ಹಾಗೆಯೇ ಜಯಪುಟ್ಟ ಸ್ವಾಮಿ ಕೆನಡಾದಿಂದ ಶುಭ ಸಂಜೆ, ತಮಗೂ ಕೂಡ ಸರಿಯಾದಂಥ ಉತ್ತರ. ಮುರಳೀಧರ ಶಿವಮೊಗ್ಗದಿಂದ, ಹೇಳಲಿಲ್ವಾ ನಾನು ಇಡೀ ಸ್ಟಾರ್ ಕಾಸ್ಟ್ ಹಾಕಿದ್ದಾರೆ ಮತ್ತು ಯಾವಾಗ ಸಿನಿಮಾ ಬಿಡುಗಡೆ ಆಯಿತು ಅಂತ ಕೂಡ ಕಳಿಸಿದ್ದಾರೆ. ಮಹೇಶ್ ಹೊಸೂರು ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ಹೆಚ್ಚಾರುದ್ರ ಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ಹಾಗೆಯೇ ಶಿವಮೊಗ್ಗದಿಂದ ರೋಟ್ರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರ ಉತ್ತರ ಕೂಡ ತಲುಪಿದೆ. ರೈಟ್. ಶ್ರೀನಗರ ಕಿಟ್ಟಿ ಹಾಗೂ ಪಾರ್ವತಿ ಮೆನನ್ ಮುಖ್ಯ ಪಾತ್ರದಲ್ಲಿ ಅಂದರೆ ನಾಯಕ ಮತ್ತು ನಾಯಕಿಯಾಗಿ ಅಭಿನಯಿಸಿದ್ದಂಥವರು. ಓಕೆನಾ, ಎಲ್ಲರೂ ಕೂಡ ಸರಿಯಾದಂಥ ಉತ್ತರ ಕಳಿಸಿದ್ದೀರಿ. ಓಕೆ, ಈಗ ಮುಂದಿನ ಗೀತೆಯನ್ನು ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಅವರು. ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅಂಥೇಳಿ ನೀವು ನಮಗೆ ಸಂದೇಶ ಕಳಿಸ್ಬೇಕು. ಓಕೆನಾ, ನೀವು ಸಂದೇಶ ಕಳಿಸಬೇಕಾದಂಥ ನಮ್ಮ ಸಂಖ್ಯೆ, ವಾಟ್ಸಪ್ ಸಂಖ್ಯೆ 9481527260. ಪ್ರಶ್ನೆಯನ್ನೊಮ್ಮೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಅವರು. ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದಷ್ಟೇ ನಮ್ಮ ಪ್ರಶ್ನೆ.

ಇದುವರೆಗೂ FM 101.4 ತರಂಗಾಂತರದಲ್ಲಿ ನಿಲಯದಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ.

ಆತ್ಮೀಕರೇ, ನೆಲೆ ಸಮಯ ಸರಿಯಾಗಿ 5:30. ಇನ್ನು ಮುಂದೆ ನೆಲೆದ ಈ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ 675 kHz ಕೇಳ್ತೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ನಾವು ಕೇಳಿದಂಥ ಪ್ರಶ್ನೆಯ ಉತ್ತರಗಳನ್ನ ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ನಾವು ಕೇಳಿದಂಥ ಪ್ರಶ್ನೆಯಾಗಿತ್ತು, ನಾವು ಕಳೆದ ಏನು ಇದರಲ್ಲಿ ಕೇಳಿದಂಥ ಗೀತೆ ಯಾವ ಚಿತ್ರದ್ದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ವಿ. ಯಾರೆಲ್ಲ ಉತ್ತರ ಕಳಿಸಿದ್ದಾರೆ ನೋಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆಯೇ ಹಂಪನ ಅಂತ್ಯವರ ಉತ್ತರ ತಲುಪಿದೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಹಾಗೆಯೇ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ಎಸ್ ಮಹೇಶ್ ಅವರು ಹೊಸೂರಿನ ಮಹೇಶ್ ಹೊಸೂರು, ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರ ಉತ್ತರ ಕೂಡ ತಲುಪಿದೆ. ಶಿವಮೊಗ್ಗ ಓಟಿ ರಸ್ತೆಯಿಂದ ವಿನಯ್, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಓಕೆ ಅವರು ಎರಡೂ ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ ಕಳೆದ ಪ್ರಶ್ನೆಗೂ ಕೂಡ. ಹಾಗೆಯೇ ಜಯ ಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಸರ್ ಅಂತ ಹೇಳಿ ತಮ್ಮ ಕೂಡ ನಮಸ್ತೆ ಉತ್ತರ ಸರಿಯಾಗಿದೆ. ಜ್ಯೋತಿ ನೀನಾ ಸಂತೋಷ್ ಜಯಂತಿಯಿಂದ, ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆಯೇ ಮಹೇಶ್ ಕುಮಾರ್ ಹೊನ್ನಹಳ್ಳಿಯಿಂದ, ಪ್ರಕಾಶ್ ಕರಣಂ ಮೈದೂರು ಸರಿಯಾದಂಥ ಉತ್ತರ, ಅವರು ಎರಡೂ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಕಳಿಸಿದ್ದಾರೆ. ಓಕೆ, ಇನ್ನೊಂದು ಉತ್ತರ ಬಂತು ಯಾರ್ದಿದು, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ಓಕೆ, ನಾವು ಕೇಳಿದಂಥ ಗೀತೆ ಪಯಣ ಚಿತ್ರದ್ದಾಗಿತ್ತು. ರವಿಶಂಕರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ದಂತಹ ಚಿತ್ರ, ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಅಭಿನಯಿಸಿದ್ದಂತಹ ಚಿತ್ರ. ಓಕೆ, ಮುಂದೆ ಇನ್ನೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಮತ್ತೆ ಆ ಗೀತೆಯ ನಂತರ ನಾನು ಮುಂದಿನ ಗೀತೆಗೆ ಪ್ರಶ್ನೆಯನ್ನು ಕೇಳ್ತೀನಿ ಹೇಳ್ತಾ ಅಂಕಿತಾ ಕುಂಡು ಅವರ ಧ್ವನಿಯಲ್ಲಿ ಕೇಳೋಣ ಮೋಜೋ ಚಿತ್ರದ ಈ ಗೀತೆಯನ್ನು.

ಬ್ಯಾಕ್ ಸ್ನೇಹಿತರೆ, ಮೋಜೋ ಚಿತ್ರದಿಂದ ಒಂದು ಮೆಲೋಡಿ ಟ್ರ್ಯಾಕ್ನ ಕೇಳ್ಕೊಂಡು ಬಂದ್ವಿ ಅಂಕಿತಾ ಕುಂಡು ಅವರ ಸ್ವರದಲ್ಲಿ. ಓಕೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಗೀತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೂಡ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹಾದೇವನ್. ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಗೀತೆ ವಿವರ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಪ್ರಶ್ನೆಗೆ ಸಂಬಂಧಪಟ್ಟಂತೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಶಂಕರ್ ಮಹಾದೇವನ್. ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದಷ್ಟೇ ನನ್ನ ಪ್ರಶ್ನೆ. ನಿಮ್ಮ ಉತ್ತರಗಳು ಬರಲಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9485726600 ಈ ಸಂಖ್ಯೆಗೆ ಕೇಳುವರೆ ನಿಮ್ಮ ಸಂದೇಶ ಹೀಗಿರಲಿ. ಮೊದಲಿಗೆ ನಿಮ್ಮ ಹೆಸರು, ನಂತರ ನಿಮ್ಮ ಊರು, ಕಡೆಯಲ್ಲಿ ಸಂದೇಶದ ಕಡೆಯಲ್ಲಿ ನಾವು ಕೇಳಿದಂಥ ಪ್ರಶ್ನೆಯ ಉತ್ತರ ಇರಲಿ ಅಂತ ಹೇಳ್ತಾ ನಿಮಗಾಗಿ ಇದೀಗ ಈ ಗೀತೆ.

0: Shambho, Shiva Shambho, Shiva Shiva Shambho, Shambho, Shiva Shambho, Shiva Shiva Shambho, Shambho, Shiva Shambho, Shiva Shiva Shambho, Shambho, Shiva Shambho, Shiva Shiva Shambho, Chagadam Chagadam Chagadam Dam Chagadam Chagadam Chagadam Dam Chagadam Chagadam Chagadam Dam Chagadam Chagadam Dam Shambho, Shiva Shambho, Shiva Shiva Shambho.Shiva Shiva Shambho, Shambho Shiva Shambho, Shiva Shiva Shambho, Shambho Shiva Shambho, Shiva Shiva Shambho.
1: ಓಕೆ ಕೇಳಿದ್ರೆ ಶಂಕರ್ ಮಹಾದೇವನ್ ಅವರ ಸ್ವರದಲ್ಲಿ ಒಂದು ಜೋಶ್ಫುಲ್ ಆದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಥಿಯೇಟ್ರಲ್ಲಿ ಸಾಂಗ್ ಅನ್ನು ನೋಡ್ತಾ ಇದ್ರೆ ಕೂತಿರ್ತಕ್ಕಂಥ ಪ್ರೇಕ್ಷಕರು ನೋಡ್ತಿರ್ತಕ್ಕಂಥ ಪ್ರೇಕ್ಷಕರು ಹೆಂಗೆ ಜೋಶ್ಫುಲ್ ಆಗಿ ಸಿನಿಮಾ ನೋಡ್ತಾ ಇದ್ರು, ಒಂದು ಜೋಶ್ ಹೆಂಗೆ ಬರ್ತಾ ಇತ್ತು ಅಲ್ವಾ. ಸೊ ಈ ಜೋಶ್ಫುಲ್ ಆದಂಥ ಗೀತೆ ಯಾವ ಚಿತ್ರದ್ದು ಅನ್ನೋದಂಥ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಉತ್ತರ ಅಷ್ಟೇ ಜೋಶ್ಫುಲ್ ಆಗಿ ಕಳಿಸಿದ್ದಾರೆ. ಮೊದಲನೇದಾಗಿ ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆಯೇ ಹೆಚ್ಚಾರ್ದ ಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ ಚಿಕ್ಕಮಗಳೂರು, ಹಾಗೆಯೇ ಮುರಳೀಧರ ಶಿವಮೊಗ್ಗದಿಂದ, ಹಂಪಣ್ಣ ನ್ಯಾಮತಿ ಅವರ ಉತ್ತರ ಕೂಡ ತಲುಪಿದೆ, ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ಮಂಜುಳಾ ಜನಾರ್ಧನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಹಾಗೆಯೇ ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಂ ಎಸ್ ಹಾಗೂ ಪ್ರಜ್ವಲ್ ಎಂ ಆರ್ ಅವರ ಉತ್ತರ ಕೂಡ ಸರಿ ಇದೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ರಾಘವ ಮುನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ತಮಗೂ ಕೂಡ ನಮಸ್ಕಾರ. ಬೆಟ್ಟಂಪಾಡಿ ದುಬೈನಿಂದ ನಮಸ್ಕಾರ ಮತ್ತೆ ಉತ್ತರ ಕೂಡ ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಹಾಗೆಯೇ ಮಹೇಶ್ ಕುಮಾರ್ ಹೊನ್ನಾಳಿಯಿಂದ, ಫಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಹೊಸ ಕೇಳುವರು ಅಂತ ಅಂದ್ಕೊಳ್ಳೋಣ. ಉಮೇಶ್ ಸಿರಿಗೆರೆ ಅವರು ಉತ್ತರ ಸರಿ ಇದೆ. ಹಾಗೆಯೇ ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಎಸ್ ಜಯಪುಟ್ಟಸ್ವಾಮಿ ಕೆನಡಾದಿಂದ, ಎಸ್ ನಮಸ್ತೆ. ವೀಣಾ ಅವರು ಪೂರ್ಣಪ್ರಜ್ಞ ಲೇಔಟ್ ಬೆಂಗಳೂರಿನಿಂದ, ಬಹುಶಃ ಈಗ ತಮಗೆ ನಿಲಯ ಕೇಳಿಸ್ತಾ ಇದೆ ಅಥವಾ ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರ ಅಲ್ಲಿ ಬರ್ತಾ ಇದೆ, ತಲುಪ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಸರಿಯಾದಂಥ ಉತ್ತರ ಕಳಿಸಿದ್ದೀರಿ ಸೀತಾ ಸರ್ಕಲ್ನಿಂದ. ಓಕೆ, ಮತ್ತೆ ಯಾರೋ ಒಂದು ಟೈಪ್ ಮಾಡ್ತಾ ಇದ್ದಾರೆ, ಟೈಪ್ ಮಾಡಲಿ ಮಾಡಲಿ. ಓಕೆ, ನಾವು ಕೇಳಿದಂಥ ಗೀತೆ ಆಗಿತ್ತು ಯಾವುದು, ಹುಡುಗರು ಚಿತ್ರದಿಂದ, ಪುನೀತ್ ರಾಜ್ಕುಮಾರ್ ಅವರು, ಶ್ರೀನಗರ ಕಿಟ್ಟಿ ಅವರು, ಹಾಗೆಯೇ ಲೂಸ್ ಮಾದ ಅಂದರೆ ಯೋಗೇಶ್ ಅವರು ನಟಿಸಿದಂಥ ಒಂದು ಪವರ್ಫುಲ್ ಆದಂಥ ಗೀತೆ ಮತ್ತು ಪವರ್ಫುಲ್ ಆದಂಥ ಚಿತ್ರ ಆಗಿತ್ತು ಅದು. ಸೊ ಉತ್ತರ ಕಳಿಸಿದಂಥ ನಿಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು. ನಾನು ಈಗ ಮೂರು ಪ್ರಶ್ನೆ ಕೇಳಿದ್ದೀನಿ, ಮೂರು ಪ್ರಶ್ನೆಗೂ ನಮಗೆ ಉತ್ತರ ಕಳಿಸಿದಂಥ ನಮ್ಮ ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಿಲ್ಲ. ನಾನು ಈ ಹಾಡು ಕೇಳ್ತಾ ಕೇಳ್ತಾ ಅದು ನನಗೆ ನೆನಪಾಯಿತು. ಓಕೆ, ಮತ್ತೊಮ್ಮೆ ಮೂರು ಪ್ರಶ್ನೆಗಳಿಗೆ ಉತ್ತರ ಕಳಿಸಿದಂಥ ಮತ್ತು ಕೇಳಿದಂಥ ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಮುಂದಿನ ಗೀತೆಯನ್ನು ಕೇಳೋಣ, ಉದಿತ್ ನಾರಾಯಣ್ ಹಾಗೂ ನಂದಿತಾ ಅವರ ಸ್ವರಗಳಲ್ಲಿ. ಓಕೆನಾ, ಗೀತೆಯನ್ನು ಕೇಳಿಸ್ಕೊಳ್ಳಿ. ಗೀತೆ ಎಸ್ ಒನ್ ಸೆಕೆಂಡ್, ಮತ್ತೆ ಪ್ರಶ್ನೆ ಸೇಮ್ ಇದೆ. ಗೀತೆ ಯಾವ ಚಿತ್ರದ್ದು, ಇದು ಇನ್ನೂ ಈಸಿ ಇದೆ. ಓಕೆನಾ, ಈಗ ಇನ್ನೂ ಸಾಕಷ್ಟು ಉತ್ತರಗಳು ಬರ್ತವೆ ಅಂತ ಹೇಳಿ ನನಗೆ ನಿರೀಕ್ಷೆ ಇದೆ. ಹಾಗಾಗಿ ತಡ ಮಾಡೋದು ಬೇಡ, ಗೀತೆಯನ್ನು ಕೇಳಿಸ್ಕೊಳ್ಳಿ. ಗೀತೆ ಯಾವ ಚಿತ್ರದ್ದು ಅಂತ ಹೇಳಿ ನನ್ನ ಪ್ರಶ್ನೆ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ನಂದಿತಾ ಅವರು.

ಓಕೆ, ಇದೀಗ ನಾವು ಕೇಳಿದಂಥ ಗೀತೆ ಯಾವ ಚಿತ್ರದ್ದು ಅಂಥೇಳಿ ನಮ್ಮ ಪ್ರಶ್ನೆಯಾಗಿತ್ತು. ಮೊದಲನೇದಾಗಿ ಉತ್ತರ ಯಾರು ಕಳಿಸಿದ್ದಾರೆ? ಶಾಂತಾಚಾರ್ಯರು ಬಡ್ಗೇರ್ ಕೊಕ್ಕನೂರಿನಿಂದ. ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಂ ಎಸ್ ಹಾಗೂ ಪ್ರಜ್ವಲ್ ಎಂ ಆರ್ ಅವರ ಉತ್ತರ ಕೂಡ ತಲುಪಿದೆ. ರಾಘವ ಮನಿಯಾನಿ ಮತ್ತು ಮಕ್ಕಳು ಪ್ರೀತಮ್ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ, ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಹೆಚ್ ಆರ್ ದೊರೆಸ್ವಾಮಿ ಕನದಾಡವು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ನಮಸ್ಕಾರಗಳು ರಂಗಪ್ಪ ಸರ್ಕಲ್ನಿಂದ. ಓಕೆ, ಅಮರನಾಥ್ ವಿನಾಯಕ್ ಮಾಡುವ

ನಮಸ್ಕಾರಗಳು. ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ, ಹಾಗೆಯೇ ಮುರಳೀಧರ ಶಿವಮೊಗ್ಗದಿಂದ. ಓಕೆ, ನಮ್ಮ ಹೆಸರು ಇದು ದಿವ್ಯಾ ಪ್ರಶಾಂತನ, ಕಡೂರು ಚಿಕ್ಕಮಗಳೂರು ತಾಲೂಕಿನಿಂದ. ಓಕೆ, ತಮ್ಮ ಹೆಸರು ಮತ್ತು ಉತ್ತರ ಸರಿಯಾಗಿದೆ. ಓಕೆ, ಕುಟುಂಬ ಚಿತ್ರದ ಗೀತೆ ಆಗಿತ್ತು. ನಾನು ಸಾಹಿತ್ಯ ಯಾರು ಬರೆದಿರೋದು, ಗೀತೆ ಯಾರು ಬರೆದಿರೋದು ಅಂತ ಹೇಳಿ ವಿವರ ಹೇಳೋಣ ಅಂತ ಅಂದ್ಕೊಂಡೆ. ಅದು ಈಸಿ ಆಗುತ್ತೆ ಅಂಥೇಳಿ ಹೇಳಲಿಲ್ಲ. ಆದರೂ ಕೂಡ ಇಷ್ಟು ಜನ ಸರಿಯಾದಂಥ ಉತ್ತರ ಕಳಿಸಿದ್ವಿ. ಮಂಜುಳ, ಶ್ಯಾಮ್ ಸುರೇಶ್, ಹರ್ಷ, ಬಿ ಎಚ್ ರೋಡ್ ಭದ್ರಾವತಿಯಿಂದ. ಓಕೆ, ಫಣೀಂದ್ರ, ವಿನೋಬನಗರ ಶಿವಮೊಗ್ಗದಿಂದ. ಎಸ್, ಇವರೆಲ್ಲರ ಉತ್ತರ ಸರಿಯಾಗಿದೆ. ಕುಟುಂಬ ಚಿತ್ರದ ಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ ಅಲ್ವಾ, ಕೇಳಿದ್ದು. ಓಕೆ, ಈಗ ಇನ್ನೊಂದು ಗೀತೆ ಇದೆ ಕಾರ್ಯಕ್ರಮದ ಕಡೆಯ ಗೀತೆ. ಸೊ ಇದಕ್ಕೂ ಪ್ರಶ್ನೆ ಇದೆ, ಗೀತೆ ಕಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅಂತ ಹೇಳಿ ನೀವು ಉತ್ತರ ಕಳಿಸ್ಬೇಕು. ಮತ್ತೊಂದು ಏನು ಅಂತಂದರೆ, ಈ ಪ್ರಶ್ನೆಯ ಉತ್ತರಗಳನ್ನು ಅಂದರೆ ನಿಮ್ಮ ಸಂದೇಶಗಳನ್ನು ನಾನು ಈ ರಾತ್ರಿ 8:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಗೊಳ್ತೀನಿ. ಓಕೆನಾ? ಸೊ ಗೀತೆಯ ವಿವರ ಹೀಗಿದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತವಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್ ಅವರು. ಬಹುಶಃ ಈ ಗೀತೆಯನ್ನು ಕೇಳಿಸ್ಕೊಂಡ್ರೆ ಸಾಕಷ್ಟು ಜನ ಉತ್ತರ ಕಳಿಸ್ತೀರಿ ಅಂಥೇಳಿ ನನಗೆ ಭರವಸೆ ಇದೆ, ನಂಬಿಕೆ ಇದೆ. ಹಾಗಾಗಿ ನಿಮಗಾಗಿ ಈ ಗೀತೆಯನ್ನು ಕೇಳಿಸ್ಕೊಳ್ಳಿ. ಈ ಗೀತೆಯ ಉತ್ತರಗಳನ್ನ, ಅಂದರೆ ನಾನು ಕೇಳುವಂಥ ಪ್ರಶ್ನೆಯ ಉತ್ತರಗಳನ್ನ, ನಿಮ್ಮ ಸಂದೇಶಗಳನ್ನ ಈ ರಾತ್ರಿ 8:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ತಗೊಳ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಗೀತೆ ನಿಮಗಾಗಿ.

ഓക്കെ കേൾക്കരേ ഉദിത് നാരായണ പ്രസവത്തിലും തമ്മിലോട് ഇരിക്കുന്ന കേൾക്കൊണ്ട് ബന്ധുവി ഓക്കെ തമ്മെല്ലറ ഉത്തരങ്ങളും ബന്ധു തലുപ്പിവെ നമ്മ ವಾಟ್ಸಪ್ಗೆ ಖಂಡಿತ ಈ ರಾತ್ರಿ 8:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ತಗೊಳ್ತೀನಿ ಅಂತ ಹೇಳ್ತಾ ಇದುವರೆಗೂ ಕಾರ್ಯಕ್ರಮಗಳನ್ನ ಕೇಳಿ ಉತ್ತರಗಳನ್ನ ಕಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲ ಕೇಳುವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಇರೋದು ನಿಮ್ಮ ಬಾನುಲಿ ಗೆಳೆಯ ಶಕೀಲ್ ಹೊದಿಗೆರೆ. ಸ್ಟುಡಿಯೋ ಸಮಯ ಸರಿಯಾಗಿ 6 ಗಂಟೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದ್ರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರ

0: ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುವರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸೇವಾ ಮಾಹಿತಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಇದೇ ಜುಲೈ 13 ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಸ್ವತಂತ್ರ ಮೈಕ್ರೋಫಿನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಭಾಗವಹಿಸುತ್ತಿದ್ದು, ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಎಸ್ಎಸ್ಎಲ್ಸಿ, PUC, ITI ಅಥವಾ ಯಾವುದೇ ಪದವಿ ತೇರ್ಗಡೆ ಹೊಂದಿರುವ 18-30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಪ್ರವೇಶ ಉಚಿತ. ನೇರ ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಶಿವಮೊಗ್ಗದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆಗಳು 9108235132, ಮತ್ತೊಂದು ಸಂಖ್ಯೆ 9380663606 ಈ ಮೂಲಕ ಅಂದರೆ ಈ ಸಂಖ್ಯೆಗಳ ಮೂಲಕ ಮಾಹಿತಿಯನ್ನು ಪಡೆಯಬಹುದು ಎಂದು ಜಿಲ್ಲಾ ಉದ್ಯೋಗಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆತ್ಮೀಯ ಕೆಳಗರೆ, ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯ ಬಾನುಲಿ ವರದಿ ಇದರ 2ನೇ ಭಾಗ ಪ್ರಸಾರವಾಗಲಿದೆ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ರಾತ್ರಿ 8:00 ನಮ್ಮ ನಿಲಯದಿಂದ ಯುವವಾಣಿ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕ್ರೀಡಾಪಟು ಅಥ್ಲೀಟ್ ಸಿಂಧುಶ್ರೀ ಅವರ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಿದ್ದಾರೆ ಎಂಕೆ ಶಿವಕುಮಾರ್. 8:30 ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ರಾಷ್ಟ್ರೀಯ ರೂಪಕ. ಈ ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇನ್ನು ನಾಳೆ ಬೆಳಿಗ್ಗೆ 6:10 ನಮ್ಮ ನಿಲಯದಿಂದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕ್ಕೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳು. ಸಂಚಿಕೆ ಕಷ್ಟ ಸುಖಗಳಿಗೆ ಕಾರಣ ಹೊರಗಡೆ ಇಲ್ಲ, ನಮ್ಮೊಳಗೇ ಇದೆ. 6:40 ಕೆಳದೇ ಶಿವಪ್ಪ ನಾಯಕ UHS ನೇಗಿಲ ಮಿಡಿತ. ಈ ಕಾರ್ಯಕ್ರಮದಲ್ಲಿ ಪಪ್ಪಾಯ ಹಣ್ಣಿನ ವಿಶೇಷತೆಗಳು ಮತ್ತು ಅದರ ಮೌಲ್ಯವರ್ಧನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ ವಿಭಾಗ. ಕೆಳದೇ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದೇ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಈ ಕಾರ್ಯಕ್ರಮದಲ್ಲಿ ಆಂಟಿವೈರಲ್ ಅಮೃತ ಬಳ್ಳಿ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಗಿರಿಧರ್ ಕಜೆ. 6:50 ಸುದ್ದಿ ಮಿಂಚು. 7:15 ಭಾವಗೀತೆಗಳ ಕಾರ್ಯಕ್ರಮ. 7:45 ಹಾಗೂ 8:30 ಚಿತ್ರಗೀತೆಗಳು. 8:45 IMA ಪ್ರಾಯುಕ್ತ ಆರೋಗ್ಯ ಕಾರ್ಯಕ್ರಮದಲ್ಲಿ OCD ಕುರಿತು ಶಿವಮೊಗ್ಗದ ಮನಃಶಾಸ್ತ್ರ ತಜ್ಞರಾದಂಥ ಡಾಕ್ಟರ್ ಕಾರ್ತಿಕ್ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ನಾಳೆ ಬೆಳಿಗ್ಗೆ 9:05 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಪ್ರಸಾರವಾಗಲಿದೆ. 9:30 ಪಕ್ಷಿ ಪ್ರಪಂಚ. ಈ ಕಾರ್ಯಕ್ರಮದಲ್ಲಿ ಕೆಮ್ಮೀಸೆ ಪಿಕಳಾರ ಈ ಪಕ್ಷಿಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀನಿಧಿ RK. ಇನ್ನು 9:45 ಶ್ರೋತೃಗಳ ಮೆಚ್ಚಿನ ಪತ್ರಗಳನ್ನು ಆಧರಿಸಿದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ. 10:00 ಹಾಡು ಮಾತಾಡು ಕಾರ್ಯಕ್ರಮ. 11:00 ಭಾವಗೀತೆಗಳ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ.

ನಾಳೆ 11:45 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ಶ್ರೀ ರೇವಣ ಸಿದ್ದಪ್ಪ ಮತ್ತು ತಂಡದಿಂದ ಶ್ರೀ ಗುರುದೇವರ ಭಜನೆ ಪದಗಳನ್ನು ಕೇಳುವಿರಿ. 11:55 ಗಂಟೆಗೆ ಆರೋಗ್ಯ ಅಡುಗೆ ಈ ಕಾರ್ಯಕ್ರಮದಲ್ಲಿ ದೊಡ್ಡಪತ್ರೆ ಸೊಪ್ಪಿನ ಚಿತ್ರಾನ್ನ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಸೌಮ್ಯ ಅಶ್ವಥ್. ನಾಳೆ ಮಧ್ಯಾಹ್ನ 12:05 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:35 ಗಂಟೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರ ಸಂದರ್ಶನ ಪ್ರಸಾರವಾಗಲಿದ್ದು ಇವರನ್ನು ಸಂದರ್ಶಿಸಿದ್ದಾರೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಗಂಟೆಗೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಹಿಂದಿ ಪಾಠ. ನಾಳೆ ಮಧ್ಯಾಹ್ನ 3:01 ಗಂಟೆಗೆ ನಮ್ಮ ನಿಲಯದಿಂದ ಚಾಟ್ ಶೋ ಕಾರ್ಯಕ್ರಮ. 4 ಗಂಟೆಗೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಪ್ರಸಾರವಾಗಲಿದೆ. ನಾಳೆ ಸಂಜೆ 5 ಗಂಟೆ ಹಾಗೂ 5:30 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ. 6 ಗಂಟೆಗೆ ಸೇವಾ ಮಾಹಿತಿ. 6:30 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಜಿಲ್ಲಾ ವಾರ್ತಾಪತ್ರ.

ನಾಳೆ ಸಂಜೆ 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಭದ್ರಾವತಿ ತಾಲೂಕು ದೇವನರಸೀಪುರದ ರೈತರಾದಂಥ ರವಿಕುಮಾರ್ ಡಿವೈ ಅವರ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್.

ನಾಳೆ ರಾತ್ರಿ 7:45 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಹಾಗೂ ರಾತ್ರಿ 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ನಾಳೆ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ ಪ್ರಸಾರವಾಗಲಿದೆ.

ಇದುವರೆಗೂ ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: इत्ययं कतरदेशे अष्टादश वर्षाणि यावत् शासनम् अकरोत्। ततः पूर्वं सः त्रयोदशोत्तर द्विसहस्रतमे वर्षे क्षेत्रीय परम्परां समुल्लङ्घ्य स्वेच्छया स्वपुत्राय अधिकारान् समर्पितवान्। तस्य नेतृत्वे कतरदेशः वैश्विक ऊर्जा शक्ति केन्द्र रूपेण उद्भूतः। अल जजीरा वार्ता जालस्य आरम्भं कृतवान्, स्वस्य अन्तराष्ट्रिय निवेशस्य विस्तारं कृतवान्। द्वाविंशत्युत्तर द्विसहस्रतमे वर्षे फीफा विश्वचषक क्रीडायाः सफलतया आतिथ्यं च अकरोत्। प्रधानमन्त्रिणा नरेन्द्र मोदिना तस्य मृत्योः विषये शोकः प्रकटितः। शेख हमद बिन खलीफा अल थानी एकः दूरदर्शी नेता आसीत्, यः कतर देशं विकासस्य समृद्धेः च महत्तरस्तरं नीतवान् इति श्रीमोदी सामाजिक प्रसार माध्यमे उक्तवान्। कर्मचारी भविष्यनिधि संघटनं स्वायत्त भविष्यनिधि न्यासं संचाल्यमानानां प्रतिष्ठानेभ्यः तेषां स्थितिं नियमितं कर्तुं षण्मासस्य एम्नेस्टीति योजना प्रवर्तयति। केन्द्रीय मन्त्रिणा शिवराज सिंह चौहानेन उक्तं यत् पर्यावरणस्य रक्षणाय सुस्थिरस्य भविष्यस्य सुनिश्चिततायै च वृक्षाणां रोपणम् अत्यन्तं महत्वपूर्णमस्ति। नवदिल्ल्यां वृक्ष मित्र कार्यक्रमं तथा पर्यावरण संरक्षण संकल्प कार्यक्रमं सम्बोधयता श्रीचौहानेन उक्तं यत् अद्य सम्पूर्णे विश्वे ऋतुदशा परिवर्तनस्य भूमण्डलीय वार्मिंग इत्यस्य च विषये चिन्ता वर्तते। विम्बल्डन टेनिस क्रीडायां विश्वस्य शीर्ष क्रीडकः यानिस सिनर इत्येषः भारतीय समयानुसारं सायं सार्धाष्टवादने पुरुष एकलेत्यस्य अन्तिमायां स्पर्धायां जर्मनी देशस्य अलेक्जेंडर जेवरेव इत्यमुं सम्मुखीकरिष्यति। फीफा विश्वचषक क्रीडायाः उपान्त्यचक्रीय पंक्तौ अर्जेंटीना इंग्लैंड फ्रांस स्पेन इत्येतानि च राष्ट्राणि सम्प्राप्तानि। इति वार्ताः।
1: ಇದು ಆಕಾಶವಾಣಿ. ಈಗ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನು ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನು ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನು ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನು ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ.

0: ವಜ್ರದ ಮೇಲೆ ಬೆಳಕು ಬಿದ್ದ ಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ. ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನ ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ವಿಜ್ಞಾನದ ಮುನ್ನಡೆ ಕೇಳಿದಿರಿ ಡಾಕ್ಟರ್ ದೀಪಾ ಎಂಬಿ ಅವರಿಂದ. ಇದು ಆಕಾಶವಾಣಿ. ಇನ್ನೀಗ ಒಂದು
3: ಸ್ಟುಡಿಯೋ ಸಮಯ ಸರಿಯಾಗಿ 6:35:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೆಳಗರೆ ನಾಳೆ ಬೆಳಗ್ಗೆ 6:40 ನಮ್ಮ ನಿಲಯದಿಂದ ಕೆಳದಿ ಶಿವಪ್ಪ ನಾಯ್ಕ UAHS ನೇಗಿಲ ಮಿಡಿತ. ಈ ಕಾರ್ಯಕ್ರಮದಲ್ಲಿ ಪಪ್ಪಾಯ ಹಣ್ಣಿನ ವಿಶೇಷತೆಗಳು ಮತ್ತು ಅದರ ಮೌಲ್ಯವರ್ಧನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ ವಿಭಾಗ, ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇನ್ನು 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಈ ಕಾರ್ಯಕ್ರಮದಲ್ಲಿ ಆಂಟಿವೈರಲ್ ಅಮೃತ ಬಳ್ಳಿ, ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಗಿರಿಧರ್ ಕಜೆ. ಸಮಯ 6:37 ಆಗುತ್ತಿತ್ತು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: 3,000 ಕೊಡಿ.
1: ಯಾಕೆ?
0: ನನ್ನ ಪಾಕೆಟ್ ಮನಿ.
1: ಅರೆ, ಈಗ ಬರೀ 2,000ಕ್ಕೆ ಆಶಿರೋದು?
0: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
1: ಅರೆ ವಾ, ನನ್ಗೂ ಕಲಿಸು. ನೆಲ 1,000 ತಗೊಂಡು ಹೋಗು.
0: ನಿಮ್ ಮೊಬೈಲ್ ಕೊಡಿ.
1: ತಗೋ ತಗೋ.

0: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
1: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಸಕಲ ಸರ್ಕಾರಿ ಗೌರವದೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಮೇರು ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಬೋಗಾದಿ ಬಳಿಯ ಕಣಿಯನಹುಂಡಿ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇರಿಸಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನು ಬೋಗಾದಿಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆಗೆ ಅಂತ್ಯಕ್ರಿಯೆಗಾಗಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನ ಪಡೆದರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಪ್ರಮುಖ ಗಣ್ಯರು, ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಪಾರ್ಥಿವ ಶರೀರ ಕನಿಯನಹುಂಡಿ ತೋಟದ ಮನೆಗೆ ತಲುಪಿದ ನಂತರ ಸಂಜೆ 5:40ಕ್ಕೆ ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ ಶುರುವಾಗಿದೆ. ವಸತಿ ಶಾಲೆ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಜನರಿಗೆ ಅನುಕೂಲವಾಗಲು ಖಾಯಂ ನಿವಾಸ ಪತ್ರವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದ ಕಾರಣ ಇಂದು ಬೆಳಿಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಸೈಯದ್ ಯಾಸೀನ್ ಅವರು ಕೇಂದ್ರದ ಮಾಜಿ ಸಚಿವ ಸಿಕೆ

0: ಜಾಫರ್ ಶರೀಫ್ ಅವರ ಅಳಿಯರಾಗಿದ್ದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದರು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ರಾಯಚೂರು ನಗರದ ಕಮಲಿವಾಲೆ ಬಾಬಾ ಖಬರಸ್ಥಾನದಲ್ಲಿ ನೆರವೇರಬಹುದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತ ಜನೋಪಯೋಗಿ ಯೋಜನೆಯನ್ನು ಜಾರಿಗೊಳಿಸಲು ಬದ್ದ ಎಂದು ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನಿಯೋಗದೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಪ್ರಸ್ತಾವನೆ ಸಲ್ಲಿಸಿ ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗುತ್ತಿದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗುತ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗುತ್ತಿದೆ ಎಂದರು. ಈ ನಿಟ್ಟನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯನ್ನು ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನಗರದ ಎಸ್ಎಸ್ಕೆಎಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಕಾಳಜಿಯ ಫಲವಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಬಡತನದ ಕಾರಣದಿಂದಾಗಿ ಕನ್ನಡಕ, ಶ್ರವಣ ಸಾಧನ ಹಾಗೂ ವಾಕಿಂಗ್ ಸ್ಟಿಕ್ಗಳಂತಹ ಮೂಲಭೂತ ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ಶಕ್ತಿ ಇಲ್ಲದ ಹಿರಿಯರಿಗೆ ಈ ಅತ್ಯಾಧುನಿಕ ಸಾಧನಗಳು ಸ್ವಾವಲಂಬನೆಯ ಸಂಕೇತವಾಗಿವೆ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕುಗಳ ಒಟ್ಟು 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದಲ್ಲಿ 4,471 ಸಾಧನ ಸಲಕರಣೆಗಳನ್ನು ಹಂಚಲಾಗುತ್ತಿದ್ದು ಉಳಿದ ತಾಲೂಕುಗಳಲ್ಲೂ ಶೀಘ್ರದಲ್ಲಿ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 5,57,559 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 1,661 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30ರಿಂದ ಮನೆ ಮನೆ ಭೇಟಿ ನಡೆಸುತ್ತಿದ್ದಾರೆ. ಇದು ಜುಲೈ 29ರವರೆಗೆ ನಡೆಯಲಿದೆ. ಈ ವೇಳೆ 2,516 ಮರಣ, 2,111 ವಲಸೆ, 726 ಡಬಲ್ ಎಂಟ್ರಿ ಮತ್ತು 54 ಗೈರು ಹಾಜರಿ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮನೆ ಮನೆ ಭೇಟಿ ಮುಂದುವರೆದಿದ್ದು ಜೂನ್ 30ರಿಂದ ಜುಲೈ 11ರವರೆಗೆ ಗಂಟೆವರೆಗೆ 1,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳೂ ಆಗಿರುವ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಬಿತ್ತನೆಗೂ ಮುನ್ನ

0: ಬೀಜೋಪಚಾರ ಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಬಯಸುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದಿದ್ದಾರೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪೊರಿಲಂ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ ಬಳಸಿ ಬೀಜ ಸಂಸ್ಕರಣೆ ನಡೆಸುವುದರಿಂದ ಆರಂಭಿಕ ಹಂತದಲ್ಲಿಯೇ ರೋಗ ಬಾಧೆಯನ್ನು ತಡೆಯಬಹುದು ಎಂದು ಸಲಹೆ ನೀಡಿದ್ದಾರೆ. ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಕರ್ನಾಟಕ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ಕಾರ್ಯಕರ್ತರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ನಡೆಸಿದರು. ಇದೇ ವೇಳೆ ಕನ್ನಡ ಪರ ಹೋರಾಟಗಾರ ಅಯಾಜ್ ಮಾತನಾಡಿ, ತಮ್ಮ ಸುಮಧುರ ಕಂಠದಿಂದ ಸಂಗೀತ ಪ್ರಿಯರನ್ನು ಮೋಡಿ ಮಾಡಿದ್ದ ಎಸ್ ಜಾನಕಿ ಗಾಯನ ನಿಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜನಿಸಿದ್ದರೂ ಜಾನಕಿಯವರಿಗೆ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿ ಇತ್ತು. ಹೀಗಾಗಿ ಕನ್ನಡದಲ್ಲಿ 8,000 ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಆಸಕ್ತರ ಮನ ಗೆದ್ದಿದ್ದರು ಎಂದರು. ವಿದ್ಯುತ್ ಪ್ರಸರಣ ಮಾರ್ಗದ ಸಂತ್ರಸ್ತ ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ವಿತರಿಸುವ ಒಪ್ಪಂದದೊಂದಿಗೆ ಲೋಕ್ ಅದಾಲತ್ನಲ್ಲಿ 48 ಪ್ರಕರಣಗಳನ್ನು ರಾಮನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಅವರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯನವರ್, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಈ ಬಾರಿ ಹಿರಿಯ ನಾಗರಿಕ ಕಕ್ಷಿದಾರರ ಪ್ರಕರಣಗಳು, ಪವರ್ ಗ್ರಿಡ್ ಮಾರ್ಗದಲ್ಲಿ ಹೆಚ್ಚಿನ ಪರಿಹಾರ ಕೋರಿದ್ದ ರೈತರ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಇತ್ಯರ್ಥ ಮಾಡಲಾಗಿದೆ. ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4,723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಏನಣ್ಣ ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ ಗಡ್ಡ ತೆಗೆಯೋಕೆ ಎಷ್ಟಾಗುತ್ತೆ?
1: ಅರೆ ಅದೇ 60 ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
2: ಮತ್ತೆ ಎರಡನೇದು?
1: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
2: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಸ್ಟುಡಿಯೋ ಸಮಯ ಸರಿಯಾಗಿ 6:51:10 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
1: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ

0: ಗಂಟೆ 45 ನಿಮಿಷದಿಂದ 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 ನಿಮಿಷದಿಂದ 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ. ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
3: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಈ ಕುರಿತು ಮಾಹಿತಿ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ.
4: ಆತ್ಮೀಯ ರೈತ ಬಾಂಧವರೇ, ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡಲೆಂದು ಕೇಂದ್ರ ಸರ್ಕಾರ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಡಿಯಲ್ಲಿ ಪ್ರತಿ ಹೆಕ್ಟೇರ್ ಭೂಮಿಯಲ್ಲಿ ಸಾವಯವ ಕೃಷಿ ಮಾಡಲು ಪ್ರೋತ್ಸಾಹ ಧನ ನೀಡಲಾಗುತ್ತದೆ. 2015ರಲ್ಲಿ ಆರಂಭಿಸಲಾದ ಈ ಯೋಜನೆಯಡಿ ಪ್ರತಿ ರೈತರಿಗೆ 50,000 ರೂಪಾಯಿ ನೆರವು ನೀಡಲಾಗುವುದು. ಈ ಯೋಜನೆಯ ಕುರಿತು ವಿವರವಾಗಿ ತಿಳಿಯುವುದಾದರೆ, ಏನಿದು ಯೋಜನೆ, ಅರ್ಜಿ ಸಲ್ಲಿಕೆ ಹೇಗೆ, ಅರ್ಹತೆಗಳೇನು, ಈ ಎಲ್ಲ ಮಾಹಿತಿಯು ಈಗ ತಿಳಿದುಕೊಳ್ಳೋಣ. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂದ್ರೆ ಏನು ಅಂತ ಪ್ರಶ್ನಿಸುವುದಾದರೆ, ಕೇಂದ್ರ ಸರ್ಕಾರವು ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡುವುದಕ್ಕಾಗಿ 2015ರಲ್ಲಿ ಈ ಯೋಜನೆ ಆರಂಭಿಸಲಾಗಿದೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಸಿಎಸ್ಎಸ್ ಆಗಿದ್ದು, ರಾಷ್ಟ್ರೀಯ ಮಣ್ಣು ಫಲವತ್ತತೆ ಮಿಷನ್ ಎಸ್ಎಚ್ಎಂ, ನ್ಯಾಷನಲ್ ಸುಸ್ಥಿರ ಕೃಷಿ ಮಿಷನ್ ಎನ್ಎಂಎಸ್ಎ ಇದರ ಅಡಿಯಲ್ಲಿ ಜಾರಿ ಮಾಡುತ್ತಿರುವ ಅತಿ ಮುಖ್ಯ ಯೋಜನೆಯಾಗಿದೆ. ಈ ಯೋಜನೆಯಡಿ 50 ಜನ ರೈತರು ಅಥವಾ ಅದಕ್ಕಿಂತ ಹೆಚ್ಚು ರೈತರು 50 ಎಕರೆ ಜಮೀನು ಹೊಂದಿರುವ ಕ್ಲಸ್ಟರ್ ರಚಿಸಿ ಸಾವಯವ ಕೃಷಿ ಕೈಗೊಳ್ಳಲು ಪ್ರೋತ್ಸಾಹ ನೀಡಲಾಗುತ್ತದೆ. ಈ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕ್ರಮವಾಗಿ 60-40 ಅನುಪಾತದಲ್ಲಿ ಅನುದಾನ ನೀಡುತ್ತಿದೆ. ಅಂದರೆ ಕೇಂದ್ರ ಸರ್ಕಾರ 60 ಪಾಲು, ರಾಜ್ಯ ಸರ್ಕಾರ 40 ಪಾಲು. ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯ ರಾಜ್ಯಗಳಿಗೆ ಕ್ರಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 90-10 ಅನುಪಾತದಲ್ಲಿ ಅನುದಾನ ನೀಡುತ್ತವೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶೇಕಡ 100ರಷ್ಟು ಅನುದಾನವನ್ನ ಕೇಂದ್ರ ಸರ್ಕಾರವೇ ಭರಿಸಲಿದೆ. ಈ ಯೋಜನೆಯಡಿ ಪ್ರತಿ ರೈತರಿಗೆ 3 ವರ್ಷಗಳ ಕಾಲ 50,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಉದಾಹರಣೆಗೆ ಹೇಳುವುದಾದರೆ, ಸಾವಯವ ಗೊಬ್ಬರ, ಸಾವಯವ ಕೀಟನಾಶಕ, ಎರೆಹುಳು ಗೊಬ್ಬರ, ಇನ್ನೂ 10 ಹಲವು ಗೊಬ್ಬರಗಳನ್ನು ಕೊಳ್ಳಲು ಶೇಕಡ 60%, ಅಂದರೆ 31,000 ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುತ್ತದೆ. ಸಾವಯವ ಕೃಷಿಗೆ ಪ್ರಮಾಣ ಪತ್ರ ಪಡೆಯುವುದು ಹೇಗಪ್ಪ ಅಂತ ಹೇಳಿದ್ರೆ, ಸಾವಯವ ಕೃಷಿಗೆ ಪ್ರಮಾಣ ಪತ್ರ ಪಡೆಯಲು ಏಜೆಂಟ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಪಿಕೆವಿವೈ ಅಡಿಯಲ್ಲಿ ಸಾವಯವ ಗ್ರಾಮವನ್ನ ಕ್ಲಸ್ಟರ್ ವಿಧಾನ ಮತ್ತು ಪಿಜಿಎಸ್ ಪ್ರಮಾಣೀಕರಣದ ಮೂಲಕ ಸಾವಯವ ಕೃಷಿಯನ್ನು ಉತ್ತೇಜಿಸಲಾಗುತ್ತದೆ. ಪಿಜಿಎಸ್ ಎಂಬುದು ಸಾವಯವ ಉತ್ಪನ್ನಗಳನ್ನು ಪ್ರಮಾಣೀಕರಣ ಮಾಡುವ ಪ್ರಕ್ರಿಯೆಯಾಗಿದ್ದು, ಗುಣಮಟ್ಟ ದರ್ಜೆಗೆ ಅನುಗುಣವಾಗಿ ಅವುಗಳ ಉತ್ಪಾದನೆಯು ನಡೆಯುತ್ತದೆ ಎಂಬುದನ್ನ ಖಚಿತಪಡಿಸುತ್ತದೆ. ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಲಿಂಕ್ ಮೇಲೆ ಕ್ಲಿಕ್ ಮಾಡಬಹುದು. www.jaivikakheti.in. ಇನ್ನು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಉದ್ದೇಶಕ್ಕೆ ಬಂದರೆ, ಸಾವಯವ ಕೃಷಿಯನ್ನು ಕೈಗೊಳ್ಳಲು ರೈತರನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ರೈತರಿಗೆ ಸಾವಯವ ಕೃಷಿ ಮಾಡಲು ಆರ್ಥಿಕ ನೆರವು ನೀಡಲಾಗುವುದು. ಈ ಯೋಜನೆಯು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಸಹ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮೂಲಕ ಸಾವಯವ ಕೃಷಿಯಲ್ಲಿ ಕಡಿಮೆ ಕೀಟನಾಶಕಗಳನ್ನು ಬಳಸುವುದರಿಂದ ರಾಸಾಯನಿಕ ಮುಕ್ತ ಮತ್ತು ಪೌಷ್ಟಿಕ ಆಹಾರವನ್ನು ಉತ್ಪಾದಿಸಲಾಗುತ್ತದೆ.

0: ಪರಂಪರಾಗತ ಕೃಷಿ ವಿಕಾಸ ಯೋಜನೆಯು ದೇಶದ ನಾಗರಿಕರ ಆರೋಗ್ಯವನ್ನು ಸುಧಾರಿಸಲು ಕೂಡ ಉಪಯುಕ್ತವಾಗಿದೆ. ಕ್ಲಸ್ಟರ್ ವಿಧಾನದಲ್ಲಿ ಸಾವಯವ ಕೃಷಿ ಉತ್ತೇಜಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಸಹ ಪ್ರಾರಂಭಿಸಲಾಗಿದೆ. ಗ್ರಾಮೀಣ ಯುವಕರು, ರೈತರು, ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಸಾವಯವ ಕೃಷಿ ಮಾಡುವಂತೆ ಮಾದರಿ ಸಾವಯವ ತರಗತಿ ಅಧ್ಯಯನ ಸೂಚನೆಯ ಮೂಲಕ ಸಾವಯವ ಕೃಷಿಯ ಆಧುನಿಕ ತಂತ್ರಗಳ ಬಗ್ಗೆ ಅರಿವು ಮೂಡಿಸಲಾಗುವುದು. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮೂಲಕ ಈ ಅರಿವು ಅನುಷ್ಠಾನಗೊಳಿಸಲಾಗುವುದು. ಇನ್ನು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಭಾರತ ಸರ್ಕಾರದಿಂದ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಮಣ್ಣು ಆರೋಗ್ಯ ಯೋಜನೆಯಡಿ ಈ ಯೋಜನೆ ಆರಂಭಿಸಲಾಗಿದೆ. ಈ ಯೋಜನೆಯ ಮೂಲಕ ಸಾವಯವ ಕೃಷಿ ಮಾಡಲು ರೈತರಿಗೆ ಉತ್ತೇಜನ ನೀಡಲಾಗಿದೆ. ಸಾವಯವ ಕೃಷಿಗೆ ಪ್ರೋತ್ಸಾಹಿಸಲು ರೈತರಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಯೋಜನೆಯು ಸಾಂಪ್ರದಾಯಿಕ ಜ್ಞಾನ ಮತ್ತು ಆಧುನಿಕ ಅಭಿವೃದ್ಧಿಯ ಮೂಲಕ ಸುಸ್ಥಿರ ಮಾದರಿಯ ಕೃಷಿಯನ್ನ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಉತ್ತೇಜನ ನೀಡಲಾಗುವುದು. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮೂಲಕ ಕ್ಲಸ್ಟರ್ ನಿರ್ಮಾಣ, ಸಾಮರ್ಥ್ಯ ವೃದ್ಧಿ, ಒಳಹರಿವು, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಗೆ ಪ್ರೋತ್ಸಾಹಧನ ನೀಡಲಾಗುವುದು. ಕ್ಲಸ್ಟರ್ ವಿಧಾನದಲ್ಲಿ ರಾಸಾಯನಿಕ ಮುಕ್ತ ಸಾವಯವ ಕೃಷಿಯನ್ನು ಉತ್ತೇಜಿಸಲು ಈ ಯೋಜನೆಯನ್ನು 2015-16 ಪ್ರಾರಂಭಿಸಲಾಗಿದೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ಸಾವಯವ ಕೃಷಿಗೆ 3 ವರ್ಷಕ್ಕೆ ಪ್ರತಿ ಹೆಕ್ಟೇರಿಗೆ ₹50,000 ಸಹಾಯಧನ ನೀಡಲಾಗುವುದು. ಈ ಮೊತ್ತದಲ್ಲಿ ಸಾವಯವ ಗೊಬ್ಬರ, ಕೀಟನಾಶಕ, ಬೀಜಗಳು ಮತ್ತು ಇನ್ನಿತರೆ ಕೃಷಿ ಒಳಸುರಿಗಳನ್ನು ಖರೀದಿಸಬಹುದು. ಪ್ರತಿ ಹೆಕ್ಟೇರಿಗೆ 30,000 ನೀಡಲಾಗುತ್ತದೆ. ಮೌಲ್ಯವರ್ಧನೆ ಮತ್ತು ವಿತರಣೆಗೆ ₹8,800 ನೀಡಲಾಗುವುದು. ಇದಲ್ಲದೆ ಕ್ಲಸ್ಟರ್ ರಚನೆ ಮತ್ತು ಸಾಮರ್ಥ್ಯ ನಿರ್ಮಾಣಕ್ಕೆ ಪ್ರತಿ ಹೆಕ್ಟೇರಿಗೆ ₹3,000 ನೀಡಲಾಗುವುದು. ಈ ಯೋಜನೆಯಡಿ ಲಾಭದ ಮೊತ್ತವನ್ನು ನೇರ ಲಾಭ ವರ್ಗಾವಣೆಯ ಮೂಲಕ ರೈತರ ಖಾತೆಗೆ ನೇರವಾಗಿ ವಿತರಿಸಲಾಗುತ್ತದೆ. ಅರ್ಜಿ ಸಲ್ಲಿಕೆಗೆ ಬೇಕಾಗುವ ಪ್ರಮುಖ ದಾಖಲೆಗಳು: ಆಧಾರ್ ಕಾರ್ಡ್, ನಿವಾಸ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ವಯಸ್ಸಿನ ಪ್ರಮಾಣ ಪತ್ರ, ಪಡಿತರ ಚೀಟಿ, ಮೊಬೈಲ್ ನಂಬರ್, ಪಾಸ್ಪೋರ್ಟ್ ಅಳತೆಯ ಫೋಟೋ. ಅರ್ಜಿ ಸಲ್ಲಿಕೆಯ ವಿಧಾನಕ್ಕೆ ಬಂದರೆ, ಮೊದಲು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ಮುಖಪುಟದಲ್ಲಿ ಅಪ್ಲೈ ಬಟನ್ ಕ್ಲಿಕ್ ಮಾಡಬೇಕು. ಈ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತದೆ. ಅರ್ಜಿ ನಮೂನೆಯಲ್ಲಿ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಐಡಿ ಮುಂತಾದ ಅಗತ್ಯ ಮಾಹಿತಿಯನ್ನ ಒದಗಿಸಬೇಕಾಗುತ್ತದೆ. ಅದರ ನಂತರ ನೀವು ಎಲ್ಲಾ ಪ್ರಮುಖ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನೀವು ಪರಂಪರಾಗತ ಕೃಷಿ ವಿಕಾಸ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು.
1: ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ.
0: ಈಗ ಕೇಳಿ, ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 2.
2: ವಿಧಾನ ಪರಿಷತ್ನ ಮಾನ್ಯ ಶಾಸಕರು ಶ್ರೀ ನಾರಾಯಣ ಸ್ವಾಮಿ ಅವರು ಮಾತನಾಡುವುದಾಗಿ ವಿನಂತಿ ಮಾಡಿದ್ದಾರೆ. ನಿಮ್ಗೆಲ್ಲರೂ ನಮಸ್ಕಾರ. ಯಲಂಕ ಒಕ್ಕಲಿಗರ ಸಂಘದ ವತಿಯಿಂದ ಅಂದೂರ 17ನೇ ಕೆಂಪೇಗೌಡ ಜಯಂತಿಯನ್ನ ವಿಜೃಂಭಣೆಯಿಂದ ಆಯೋಜನೆ ಮಾಡಿ ಅದರ ನೇತೃತ್ವ ಮತ್ತು ಸಾರಥ್ಯವನ್ನು ವಹಿಸಿರುವಂತಹ ಸಂಘದ ಅಧ್ಯಕ್ಷರು, ನಮ್ಗೆಲ್ರಿಗೂ ಹಿರಿಯರು, ಮಾಜಿ ಶಾಸಕರು, ನಮ್ಗೆಲ್ರಿಗೂ ಮಾರ್ಗದರ್ಶಿಯಾದ ಗೌರವಾನ್ವಿತ ಜನರಾಳಿ ಅನಿಲ್ ಕೃಷ್ಣಪ್ಪ ಅವರು, ನಮ್ಮೆಲ್ಲ ನಾಯಕರು, ಯುವ ಸಂಸದರು, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ನಮ್ಮೆಲ್ಲರ ನೇತಾರರು ಅಂತ ಸನ್ಮಾನ್ಯ ಕೆ ಸುಧಾಕರ್ ಅವರೇ, ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸಕಾಲದ ರೂವಾರಿಗಳು ಕೆಂಪೇಗೌಡ ರೀತಿಯಲ್ಲಿ ಜನಸಾಮಾನ್ಯರ ಕೆಲಸಗಳನ್ನ ಸುಲಭವಾಗಿ ಭ್ರಷ್ಟಾಚಾರ ರಹಿತವಾಗಿ ಮಾಡಬೇಕು ಅಂತ ಹೇಳಿ ಆ ಕಾಲದಲ್ಲಿ ಏನು ಕೆಂಪೇಗೌಡ ಆಸೆಯನ್ನು ಕೊಟ್ಟಿದ್ರು, ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರಂತ ಸಕಾಲ ಅನ್ನುವ ವ್ಯವಸ್ಥೆಯನ್ನು ತಂದು ಭ್ರಷ್ಟಾಚಾರಕ್ಕೆ ಬ್ರೇಕನ್ನು ಹಾಕಿದ್ದಂತ ನಮ್ಮ ನಿಮ್ಮನ ನಾಯಕರ ಅಂತ ಡಿ ವಿ ಸದಾನಂದ ಗೌಡರು, ವೇದಿಕೆ ಮೇಲೆ ಹಾಸ್ಯರಾಗಿರುವ ಚಂದ್ರಣ್ಣ ಅವರೇ, ಇ ಕೃಷ್ಣಪ್ಪ ಅವರೇ, ಮತ್ತೊಬ್ಬ ಕೃಷ್ಣಪ್ಪ ಅವರೇ, ಕೇಶವ ರಾಜಣ್ಣ ಅವರೇ, ಬಸವರಾಜ್ ಅವರೇ, ಮತ್ತೆ ದೊಡ್ಡ ಸೀನಣ್ಣ ಅವರೇ, ಕೊರತಮನೆ ಸತೀಶ್ ಅವರೇ, ಎಲ್ಲ ಪದಾಧಿಕಾರಿಗಳೇ,

0: ಸಮಾಜದಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಕುಲ ಬಾಂಧವರೇ, ವಕ್ಲಿಗ ಸಮಾಜದ ಎಲ್ಲ ನನ್ನ ಅತ್ತೆಗೆ ರಂಗ ಮಂದಿರೇ, ಬೇರೆ ಸಮುದಾಯಗಳಿಂದ ನಾಡು ಪ್ರಭು ಕೆಂಪೇಗೌಡರ ಜಯಂತಿ ನಮ್ಮ ಜಯಂತಿ ಇದು ನಾಡಿನಲ್ಲಿ ಭಾಗವಹಿಸಬೇಕು ಅಂತ ಬಂದಿರುವಂತಹ ಎಲ್ಲ ನನ್ನ ಗೌರವಾನ್ವಿತ ನಾಗರಿಕ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಎಲ್ಲ ಆತ್ಮೀಯರೇ, ನಾಡು ಪ್ರಭು ಕೆಂಪೇಗೌಡರ ಬಗ್ಗೆ ಏಳಕ್ಕೆ ಗಂಟೆಗಳು ಸಾಲದು, ದಿನಗಳು ಸಾಲದು. ಸುಮಾರು 500 ವರ್ಷಗಳ ಹಿಂದೆಯೇ ಸಮಾಜವಾದದ ಪರಿಕಲ್ಪನೆಯನ್ನು ಹೊಂದಿ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಬೇಕು, ಸಮಾಜದಲ್ಲಿ ಎಲ್ಲಾ ಸಮಾಜಗಳು ಅನ್ಯೋನ್ಯತೆಯಿಂದ ಬದುಕಬೇಕು ಅನ್ನುವ ಕಲ್ಪನೆಯನ್ನು ಕಂಡವರು ನಮ್ಮ ನಿಮ್ಮೆಲ್ಲರ ನಾಡಪ್ರಭು ಕೆಂಪೇಗೌಡರು. ಈ ವರ್ಷ ಬರಗಾಲ ಬರ್ತಾ ಇದೆ, ಮುನ್ಸೂಚನೆ ಇದೆ ಬರಗಾಲ ಬರುತ್ತೆ ಅಂತ ಹೇಳಿ ನೀರಿನ ಸದ್ಬಳಕೆಯ ಬಗ್ಗೆ, ನೀರು ಜೀವ ಜಲ ನೀರಿದ್ರೆ ಮಾತ್ರ ನಮ್ಮ ಬದುಕು ಅನ್ನೋದನ್ನ 500 ವರ್ಷಗಳ ಹಿಂದೆ ಅದರ ಮಹತ್ವವನ್ನು ಅರ್ಥವರು ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಬೆಂಗಳೂರು ನಗರದಲ್ಲಿರುವಷ್ಟು ಕೆರೆಗಳು ಬಹುಶಃ ಪ್ರಪಂಚದಲ್ಲಿ ಯಾವ ನಗರದಲ್ಲೂ ಇಲ್ಲ. ಆ ಕೆರೆಗಳೇನಾದ್ರೆ ಕಟ್ಟಿದ್ರೆ ಅದು ನಮ್ಮ ಕೆಂಪೇಗೌಡರು, ನಿಮ್ಮ ಕೆಂಪೇಗೌಡರು. ಅದನ್ನ ಬಹಳ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ನೀವು ಎಲ್ಲ ನಗರಗಳು ಬೆಳೆಯೋದು ನದಿಗಳ ಪಕ್ಕದಲ್ಲಿ ಸಮುದ್ರದ ದಂಡೆಯ ಮೇಲೆ, ಆದ್ರೆ ಬೆಂಗಳೂರು ನಗರ ಮಾತ್ರ ಸಮುದ್ರನೂ ಇಲ್ಲ ನದಿನೂ ಇಲ್ಲ. ಅದನ್ನ ಅರಿತೆ ಕೆಂಪೇಗೌಡರು ಈ ಭಾಗದಲ್ಲಿರುವ ಎಲ್ಲ ಜಲಮೂಲಗಳನ್ನು ಸಂರಕ್ಷಣೆ ಮಾಡಿ ಕೆರೆಕಟ್ಟೆ ಕಟ್ಟಿ ಈ ಭಾಗದ ಜನರಿಗೆ, ರೈತರಿಗೆ, ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಟ್ಟು ಅವರ ಜೀವನದ ಬದುಕನ್ನು ಹಸನುಗೊಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಅದೇ ರೀತಿ ಎಲ್ಲ ಸಮುದಾಯದ ಜನರಿಗೆ, ಬಹುಶಃ ಬೆಂಗಳೂರು ಅಂದ್ರೆ ಬರೀ ಬೆಂಗಳೂರು ಒಕ್ಕಲಿಗರ ಪೇಟೆ ಇಲ್ಲ, ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗರಾಗಿದ್ರು ತಮ್ಮ ಸಮುದಾಯಕ್ಕೆ ಪೇಟೆಯ ನಿರ್ಮಾಣ ಮಾಡಲಿಲ್ಲ, ಆದ್ರೆ ಬೇರೆ ಎಲ್ಲ ಸಮುದಾಯಕ್ಕೂ ಪೇಟೆಗಳ ನಿರ್ಮಾಣ ಮಾಡಿದ್ರು. ಗಾಣಿಗರ ಪೇಟೆ ಇದ್ರೆ, ಒಕ್ಕಲಿಗರ ಪೇಟೆ ಇದ್ರೆ, ಇಂತ ಸುಮಾರು 10-15 ಸಮುದಾಯಗಳಿಗೆ ವಿಶೇಷವಾದ ನಗರಗಳನ್ನ ಭಾರತ ನಿರ್ಮಾಣ ಮಾಡಿ ಅವರು ನೆಮ್ಮದಿಯಾಗಿ ಬದುಕಬೇಕು, ನೆಮ್ಮದಿಯಾಗಿ ವ್ಯಾಪಾರ ಮಾಡಬೇಕು, ಅವರು ಕೆಲಸ ಕಾರ್ಯ ಮಾಡಬೇಕು, ಅದ್ರ ಮುಖಾಂತರ ಬದುಕೆತ್ಕೋಬೇಕು ಅಂತೇಳಿ ಅವರ ಕನಸನ್ನು ನನಸು ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದವರು ನಾಡಪ್ರಭು ಕೆಂಪೇಗೌಡರು. ಇವತ್ತು 517 ವರ್ಷಗಳು ಆದ್ರೂ ನಾವು ಯಾಕೆ ಕೆಂಪೇಗೌಡರನ್ನ ಕೆಂಪೇಗೌಡರ ಜಯಂತಿ ಮಾಡ್ತಾ ಇದ್ದೇವೆ? ಒಂದು ಕ್ಷಣ ನಾವೆಲ್ಲ ಯೋಚನೆ ಮಾಡಬೇಕು. 517 ವರ್ಷ ಇವತ್ತಿಗೆ, ಇನ್ನೂ 1000 ವರ್ಷ, ಇನ್ನೂ 2000 ವರ್ಷ ಕೆಂಪೇಗೌಡರ ಜಯಂತಿಯನ್ನು ಮಾಡ್ತೇವೆ. ಯಾಕೆ ಅಂದ್ರೆ ಕೆಂಪೇಗೌಡರು ನಮ್ಮೆಲ್ಲ ನರನಾಡಿಗಳಲ್ಲಿ, ಎಲ್ಲ ಮನಸ್ಸುಗಳಲ್ಲಿ, ಈ ರಾಜ್ಯದ ಇತಿಹಾಸದಲ್ಲಿ, ಈ ದೇಶದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಅವರು ಮಾಡಿದ ಒಳ್ಳೆ ಕೆಲಸಗಳಿಂದ ಶಾಶ್ವತವಾಗಿ ಉಳಿದಿದ್ದಾರೆ. ಅದಕ್ಕೋಸ್ಕರನೇ ನಾವು ಇತಿಹಾಸವನ್ನು ಓದ್ತಾ ಇದ್ದೇವೆ. ನಾವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು, ಯಾರು ಇತಿಹಾಸವನ್ನ ಓದಲ್ವೋ, ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಲ್ವೋ, ಅವರಿಗೆ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಹಿಂದಿನವರ ಮಾರ್ಗದರ್ಶನ, ಅವರು ಹಾಕುವಂತ ದಾರಿ, ನಡೆದು ಬಂದ ದಾರಿ, ಇತಿಹಾಸವನ್ನ ತಿಳ್ಕೊಳ್ಳುವ ಅತ್ಯಂತ ಅವಶ್ಯಕವಾಗಿದೆ. ವಿಶೇಷವಾಗಿ ನಮ್ಮ ಸಮುದಾಯದ ಈ ಜನರಿಗೆ, ಎಲ್ಲ ಸಮುದಾಯದ ಯುವಕರಿಗೆ ಕೆಂಪೇಗೌಡರ ಇತಿಹಾಸವನ್ನ ಹೇಳಿಕೊಡುವ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈ ಜಯಂತಿ ಬರೀ ಕೆಂಪೇಗೌಡರ ವಂಶಸ್ಥರ ಅಂತ ಒಕ್ಕಲಿಗರು ಮಾತ್ರ ಸೀಮಿತವಾದ ಜಯಂತಿ ಅಲ್ಲ. ಇದು ಒಕ್ಕಲಿಗರ ಜೊತೆ ಸಹಬಾಳ್ವೆಯನ್ನು ನಡೆಸಿದಂತಹ ಎಲ್ಲ ಸಮಾಜಗಳ, ಎಲ್ಲ ಸಮುದಾಯಗಳ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಡೀತಾರಂತ ಜಯಂತಿ. ಈ ಜಯಂತಿಯ ಶುಭಾಶಯ ಕೋರ್ತಾ ಇದ್ದೇನೆ. ನಿಮಗೆಲ್ರಿಗೂ ಶುಭವಾಗಲಿ. ಜೈ ಕೆಂಪೇಗೌಡ.
1: ಧನ್ಯವಾದಗಳು ಶ್ರೀಮಂತ ನಾರಾಯಣ ಸ್ವಾಮಿ ಅವರಿಗೆ. ಈಗ ಆರಂಭಿಕ ದಿನಗಳಿಗಾಗಿ, ಪ್ರಸ್ತಾವಿತ ಹಾಗೂ ಆರಂಭಿಕ ದಿನಗಳಿಗಾಗಿ ಮಾನ್ಯ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರನ್ನು ವಿನಂತಿ ಮಾಡಿಕೊಂಡಿದೆ.
2: ಬೆಂಗಳೂರು ಉತ್ತರ ತಾಲೂಕಿನ ಒಕ್ಕಲಿಗರ ಸಮಿತಿ ಯಲಹಂಕ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ, ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳವರಿಗೆ, ಅವರ ಪಾದಕಮಲಗಳಿಗೆ ನನ್ನ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಅರ್ಪಿಸಿ, ಮತ್ತೊಬ್ಬರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಶ್ರೀ ನಂಜಾವತೀರ್ಥ ಮಹಾಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಇವತ್ತಿನ ಮುಖ್ಯ ಅತಿಥಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ, ಮುಖ್ಯಮಂತ್ರಿಗಳಾಗಿ ನಾಡಪ್ರಭು ಕೆಂಪೇಗೌಡರ

ಅವಕಾಶ ಅವರಿಗಿದೆ ಮಾಡಿಕೊಡ್ತಾರೆ ಅನ್ನುವಂತ ನಂಬಿಕೆಯನ್ನ ನಾನು ಇಟ್ಕೊಂಡಿದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಹಸಿದಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ್ರೆ, ಮಾನ್ಯ ಸಚಿವರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಮುನಿಯಪ್ಪನವರು.

0: ನಾರಾಯಣ ಸ್ವಾಮಿ ಅವರೇ, ಚಂದ್ರನ್ ಅವರೇ, ಸತೀಶ್ ಅವರೇ, ಕೇಶವ್ ಅವರೇ, ನಮ್ಮ ಬಸಣ್ಣವರೇ, ಸೀನಪ್ಪನವರೇ, ಗೋವಿಂದಪ್ಪನವರೇ, ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಮುಖಂಡರೇ, ತಾಯಂದ್ರೆ, ಸಹೋದರ ಸಹೋದರಿಯರೇ, ಇವತ್ತು ಸಾಮಂತ ರಾಜರು ಆದಂತಹ ನಾಡಪ್ರಭು ಕೆಂಪೇಗೌಡರು ಇವತ್ತು ಪ್ರಸ್ತುತ ಇದ್ದಾರೆ ಅಂತಂದ್ರೆ ಅವರು ಆಡಂಬರದ ಬದುಕನ್ನ ನೋಡಿ ಅಲ್ಲ, ಅವರ ವೈಭವವನ್ನ ನೋಡಿ ಅಲ್ಲ, ಅವರ ಆಳ್ವಿಕೆಯನ್ನ ನೋಡಿ, ಜನಪರವಾಗಿರ್ತಕ್ಕಂತ ಆಡಳಿತ, ಬದ್ಧತೆ, ಸಮಾನತೆ, ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಂತ ಆಡಳಿತ. ಇವತ್ತು ಬೆಂಗಳೂರು ಜಾಗತಿಕ ನಗರವಾಗಿ ಬೆಳೆದಿದೆ. ಇಡೀ ವಿಶ್ವಕ್ಕೆ ಬೆಂಗಳೂರು ಬೇಕಾಗಿದೆ. ಇವತ್ತು ಕೋಟ್ಯಾಂತರ ಯುವಕರು ಇವತ್ತು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಅವತ್ತು ಅವರು ಕಟ್ಟಿಕೊಂಡಿದ್ದಂತ ಕನಸು, ಸಂಕಲ್ಪ, ಸ್ಫೂರ್ತಿಯಿಂದ ಇವತ್ತು ಇದೆಲ್ಲ ಕೂಡ ಸಾಧ್ಯ ಆಗಿದೆ. ವಿಶ್ವದ ಎಲ್ಲ ನಗರಗಳಲ್ಲಿ ಕೂಡ ನಗರ ಮಾಡುವಾಗ ನದಿ ಮೂಲದ ಮೇಲೆ ಮಾಡ್ತಾರೆ, ಆದರೆ ಬೆಂಗಳೂರು ಒಂದೇ ಜಗತ್ತಿನಲ್ಲಿ ಯಾವುದೇ ಜೀವನದಿ ಇಲ್ಲದೆ ಇದ್ರೂ ಕೂಡ ನೂರಾರು ಕೆರೆಗಳನ್ನ ಕಟ್ಟಿದಂತ ಮಹಾನುಭಾವ ಇವತ್ತು ಅಂತ ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆ ಎಲ್ಲ ಜಾತಿಗಳಿಗೆ ಕೂಡ ಇವತ್ತು ಅಂದೇ ಅವತ್ತು ಅವರು ಪೇಟೆಗಳನ್ನ ಕಟ್ಟಿ ಆರ್ಥಿಕ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಹಾಗಾಗಿ ಬಂಧುಗಳೇ, ಯಲಹಂಕಕ್ಕೆ ಇದರದೇ ಆದಂತ ಚರಿತ್ರೆ ಇದೆ, ಆ ಪರಂಪರೆ ಇದೆ, ಆಡಳಿತದ ಪರಂಪರೆ ಇದೆ. ಯಾವುದೇ ಒಬ್ಬ ರಾಜ ಒಬ್ಬ ಆಡಳಿತ ಮಾಡಬೇಕು ಅಂತಂದ್ರೆ ಅಹಂಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಜನರನ್ನ ಅವರನ್ನ ಅವರಿಗೆ ಆರೋಗ್ಯ ಮಾಡಬಹುದು, ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗ್ತದೆ ಚುನಾಯಿತ ಪ್ರತಿನಿಧಿಗಳು. ಹಾಗಾಗಿ ಇವತ್ತು ಅನೇಕ ವರ್ಷಗಳ ನಂತರ ಯಲಹಂಕದಲ್ಲಿ ಕೂಡ ನಮ್ಮ ಜನಾಂಗ ಇನ್ನಿತರೆ ಜನಾಂಗಗಳು ಸೇರಿ ಯಾವಾಗಲೂ ಕೂಡ ಒಕ್ಕಲುತನ ಇತರೆ ಜನಾಂಗಗಳ ಜೊತೆ ಹಾಲು ಚೇರಿನಂತೆ ಬೆರೆಯುವಂತ ಸಮಾಜ ಯಾವುದಾದ್ರೂ ಇದ್ರೆ ಅದು ಒಕ್ಕಲುತನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತು ಇಂತಹ ಒಂದು ಸುಸಂದರ್ಭದಲ್ಲಿ ನಾಯಕತ್ವವನ್ನು ಕೂಡ ಇವತ್ತು ಇಡೀ ರಾಜ್ಯದ ಚುಕ್ರಾಣಿಯನ್ನ ಹಿಡಿದಿರ್ತಕ್ಕಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮ ಸಮುದಾಯದಿಂದ ಅವರಿಗೆ ಶುಭವನ್ನ ಕೋರುವಂತ ಕೆಲಸ ಮಾಡೋಣ. ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅವ್ರ ಮಾತುಗಳಲ್ಲಿ, ನನಗೆ ಮಾತಿನಲ್ಲಿ ನಂಬಿಕೆ ಇಲ್ಲ, ನಾ ಹೆಜ್ಜೆ ಗುರುತನ್ನ ಬಿಡುವಂತ ಸಂಪ್ರದಾಯ ಅಂತ. ಹಾಗಾಗಿ ಇರ್ತಕ್ಕಂತ ಈ ಅವಧಿಯಲ್ಲಿ 2 ವರ್ಷ ಅವರು ನಮ್ಮ ಯಲಹಂಕಕ್ಕೆ, ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಕೊಡುಗೆಯನ್ನ ಅವರು ಕೊಡಬೇಕು. ನಮ್ಮ ಸಮುದಾಯ, ನಮ್ಮ ಸಂಘದವರನ್ನ ಒಂದು ಅಹವಾಲಿದೆ, ಒಂದೇ ಒಂದನ್ನ ಹೇಳ್ತೇನೆ. ಈಗಾಗಲೇ ಅನೇಕ ಎಲ್ಲ ಸಮುದಾಯಗಳು ಕೂಡ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಈಗ ಹೌಸಿಂಗ್ ಬೋರ್ಡ್ ಇಂದ ಕೂಡ ನಮಗೂ ಕೂಡ ಇವತ್ತು ಒಕ್ಕಲಿಗ ಸಂಘಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ, ಆದರೆ ರಿಯಾಯಿತಿ ದರದಲ್ಲಿ ಕೊಡಬೇಕು. ಎಲ್ಲ ಸಮುದಾಯಗಳಿಗೆ ಏನು ಶೇಕಡ 10ರಲ್ಲಿ ಕೊಟ್ಟಿದ್ದೀರಿ, ಅದೇ ಅನುಪಾತದಲ್ಲಿ ತಾವು ಕ್ಯಾಬಿನೆಟ್ ನಲ್ಲಿ ಇಟ್ಟು ಬರುವಂತ ಕ್ಯಾಬಿನೆಟ್ ನಲ್ಲಿ ನಮಗೆ ಯಲಹಂಕಕ್ಕೆ ಜಾಗವನ್ನ ಮಾಡಿಸಿಕೊಟ್ಟು ಕೆಂಪೇಗೌಡರ ಹೆಸರಲ್ಲಿ ಒಂದು ಉತ್ತಮ ಸಮುದಾಯ ಭವನವನ್ನ ತಾವು ಮಾಡಿಕೊಡ್ಬೇಕು ಅಂತ ಹೇಳಿ ನಿಮಗೆ ಮನವಿಯನ್ನ ಮಾಡ್ತೇನೆ. ಈ ಭಾಗದ ಜನಪ್ರತಿನಿಧಿ ಆಗಿರೋದಕ್ಕೆ ನಮ್ಮೆಲ್ಲರ ಬಯಕೆ, ಈ ಭಾಗದ ರೈತರ ಪದ್ಧತಿ ಬೇಕಿರುವಂತದ್ದು ಕುಡಿಯುವ ನೀರು, ನೀರಾವರಿಗೆ ನೀರು, ಕೃಷಿಗೆ ನೀರು. ಇದನ್ನ ಆದಷ್ಟು ಶೀಘ್ರದಲ್ಲಿ ಎತ್ತಿನ ಹೊಳೆ ನೀರನ್ನ ನೀವು ಹರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಮನವಿಯನ್ನು ಮಾಡ್ತೇನೆ. ನಮ್ಮ ಮುಖಂಡಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂತ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕೆಂಪೇಗೌಡ.
1: 16 ವರ್ಷಗಳ ನಂತರವೂ ಕೂಡ ನಾರಾಯಣಪ್ರಭು ಕೆಂಪೇಗೌಡರು ಎಷ್ಟು ಪ್ರಸಿದ್ಧ ಅಂತ ಹೇಳಿ ತಮ್ಮ ಕಡಿಕೆಗಳನ್ನು ಮಾತಾಡಿದಂತಹ ಮಾನ್ಯ ಸಂಸದ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವಂದನೆಗಳು.
2: ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ.
3: ನಾರಾಯಣಪ್ರಭು ಕೆಂಪೇಗೌಡರ 500ನೇ ಜಯಂತ್ಯೋತ್ಸವನ ಇವತ್ತು ಇಲಂಕದ ಎಲ್ಲ ನಾಗರಿಕರು ಸೇರಿ ಉತ್ತರ ತಾಲೂಕಿನ ಯತ್ನಗಳ ಸಮಿತಿ ಆಚರಣೆ ಮಾಡುತ್ತೇವೆ. ಸರ್ಕಾರದ ಕಾರ್ಯಕ್ರಮದಲ್ಲಿ ಅದಕ್ಕೆ ಎಲ್ಲರೂ ಕೂಡ ಸರ್ಕಾರವಾಗಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಪರಮ ಪೂಜ್ಯ ಶ್ರೀಗಳು ಅಂತ

ಶ್ರೀ ಶ್ರೀ ನಿರ್ಮಲ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ ಮತ್ತೊಬ್ಬ ನಮ್ಮ ಶ್ರೀಗಳಂತ ಶ್ರೀ ಶ್ರೀ ಶ್ರೀ ನಂಜಾದೃತ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ ಮತ್ತೊಬ್ಬ ಶ್ರೀಗಳಂತ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆಗಳಂತ ನಮ್ಮ ಹಿರಿಯರಂತ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಂತ ಸದಾನಂದ ಗೌಡ್ರೆ ನಮ್ಮ ಹಿರಿಯ ಶ್ರೋತೃಗಳಂತ ಮಂತ್ರಿಗಳಂತ ಶ್ರೀ ಕೆ ಎಚ್ ಮುನಿಯಪ್ಪನವರೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಸತ್ ಸದಸ್ಯರಾದಂತ ಶ್ರೀ ಮಾಜಿ ಮಂತ್ರಿಗಳಂತ ಕೆ ಸುಧಾಕರ್ ಅವರೇ ನಮ್ಮ ಹಿರಿಯರು ನನ್ನ ಆತ್ಮೀಯರು ಹಿಂದೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ನಾನು 4-5 ಡಿಸ್ಟಿಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ ನಮ್ಮ ಗಂಟ್ಕಾನಹಳ್ಳಿ ಕೃಷ್ಣಪ್ಪನವರೇ ಇ ಕೃಷ್ಣಪ್ಪನವರು ನಾರಾಯಣಸ್ವಾಮಿಯವರು ಕೇಶವ ರಾಜಣ್ಣವರು ಮತ್ತು ಇನ್ನೂ ಎಲ್ಲ ಪ್ರಮುಖ ನಾಯಕರುಗಳೇ ಅಧಿಕಾರಿಗಳೇ ಕೆಂಪೇಗೌಡರು ಅಭಿಮಾನಿಗಳೇ ಬಂದು ಬಗ್ಗಿದ್ದಾರೆ. ಇವತ್ತು ಬೆಂಗಳೂರನ್ನ ಇದು ವಿಶ್ವ ನೋಡ್ತಾ ಇದೆ. ಯಾರಿಂದ ಈ ವಿಶ್ವ ನೋಡ್ತಾ ಇದೆ? ಕೆಂಪೇಗೌಡರು ಇದಕ್ಕೆ ಆ ಒಂದು ಸರಿಯಾದಂತ ಸಂದರ್ಭದಲ್ಲಿ ಇದಕ್ಕೆ 500 ವರ್ಷಕ್ಕೂ ಹಿಂದೆ ಅವರು ಭೂಮಿ ಪೂಜೆಯನ್ನು ಮಾಡಿ ಈ ಬೆಂಗಳೂರಿನಿಂದ ಇಷ್ಟು ದೊಡ್ಡಗೆ ಬೆಳೀತದೆ ಈ ರೀತಿ ಆಗ್ತದೆ ಅಂತ ಅವ್ರಿಗೂ ಆಲೋಚನೆ ಇರಲಿಲ್ವೋ ಏನೋ. ಬಟ್ ಅವರ ದೂರದೃಷ್ಟಿ ಇತ್ತಲ್ಲ, ಒಬ್ಬ ಒಕ್ಕಲಿಗನಾಗಿ ಹುಟ್ಟಿದ್ರು ಕೂಡ ವಿಶ್ವ ಮಾನವನ ಚಿಂತನೆಯನ್ನ ಹೊಂದಿದ್ರು ಅನ್ನೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ದಾಟಲ್ಲಿ ವಿಶ್ವ ಮಾನವನ ಚಿಂತನೆ ಅವರ ಆಚಾರ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮುಂದುವರಿಸಿಕೊಂಡು ಹೋಗ್ಬೇಕಾಗ್ತದೆ. ನಾವ್ಯಾರು ಬೆಂಗಳೂರು ಕಟ್ಟೋರಲ್ಲ, ಬೆಂಗಳೂರಲ್ಲಿ ವಾಸ ಮಾಡ್ತಿರೋರು, ಬೆಂಗಳೂರನ್ನ ಉಳಿಸ್ಕೊಳ್ಬೇಕು. ಹಿಂದೆ ಯಾವ ರೀತಿ ಹಿರಿಯರು ಹೇಳ್ತಾರೆ, ಮನೆ ಹುಷಾರು ಮಠ ಹುಷಾರು ಅಂತ, ಹಂಗೆ ನಮ್ಮ ಮನೆ ನಮ್ಮ ಊರು ನಮ್ಮ ಮಠಗಳನ್ನ ಎಲ್ಲರೂ ಕೂಡ ಅವರವರ ಧರ್ಮದ ಅವರವರ ಆಚರಣೆ ವಿಚಾರದಲ್ಲಿ ಎಲ್ಲರೂ ಕೂಡ ಕಾಪಾಡಿಕೊಂಡು ಹೋಗ್ಬೇಕಾದಂತ ಕರ್ತವ್ಯವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಕೆಂಪೇಗೌಡರು ಹಾಕೊಟ್ಟಂತ ಅಡಿಪಾಯ ಎಲ್ಲ ವರ್ಗದ ಜನರು ಕೂಡ ಆ ವೃತ್ತಿಯನ್ನ ಉಳಿಸ್ಕೊಳ್ಲಿಕ್ಕೆ ಕಾಪಾಡ್ಲಿಕ್ಕೆ ಏನು ಮಾರ್ಗದರ್ಶನ ಕೊಟ್ಟರು ಅದನ್ನೇ ನೀವೆಲ್ಲ ಕೂಡ ಸಂಪ್ರದಾಯದಂತೆ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗ್ಬೇಕು. ಸುಧಾಕರ್ ಹೇಳಿದಂಗೆ ಇಡೀ ವಿಶ್ವ ಬೆಂಗಳೂರಿನ ಮುಖಾಂತರ ಭಾರತವನ್ನ ನೋಡ್ತಾ ಇದೆ. ಇದಕ್ಕೆ ಕಾರಣ ಕೆಂಪೇಗೌಡರು ಅನ್ನೋದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾನೀಗಾಗಲೇ ನಮ್ಮ ಏರ್ಪೋರ್ಟ್ ನಲ್ಲಿ ಆ ಪುತ್ತಳಿಗೆ ಹೋಗಿ ನಾನು ಶ್ರೀಗಳು ಎಲ್ಲ ಹೋಗಿ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಒಂದು ಗೋಷ್ಠಿಯನ್ನು ಮಾಡಿದ್ದೇನೆ. ಈಗ ಈ ವರ್ಷ ನಾವು ಕೆಂಪೇಗೌಡ ಲೇಔಟ್ನಲ್ಲಿ ಎಸ್ ಎಂ ಕೃಷ್ಣರವರು ಸ್ಥಾಪನೆ ಮಾಡಿದಂತ ಕೆಂಪೇಗೌಡ ಲೇಔಟ್ನಲ್ಲಿ ಅವರ ಹೆಸರಿನಲ್ಲಿ ಒಂದು ದೊಡ್ಡ ರಸ್ತೆಯನ್ನ, ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ರಸ್ತೆ ಯಾವುದೂ ಇಲ್ಲ, ಅಂತ ರಸ್ತೆಯನ್ನ ಅಗಲೀಕರಣ ಮಾಡಿದ್ದೇವೆ. ಅದನ್ನ ಅವರ ಹೆಸರಲ್ಲಿ ನಾಮಕರಣ ಕೂಡ ಈಗಾಗಲೇ ಮಾಡಬೇಕು ಅಂತ ಹೇಳಿ ಬಿಡಿಯವರು ತೀರ್ಮಾನ ಮಾಡಿದ್ದಾರೆ. ಅದು ಕೂಡ ಇವತ್ತು ಉದ್ಘಾಟನೆ ಇದಾದ್ಮೇಲೆ ಅದು ಉದ್ಘಾಟನೆ ಕೂಡ ಆಗ್ತಾ ಇದೆ. ಸೊ ಅದರಿಂದ ಇಡೀ ಪ್ರಪಂಚ ನಮ್ಮ ಬ್ರ್ಯಾಂಡ್ ಬೆಂಗಳೂರನ್ನ ಯಾವ್ದಿಟ್ಟಲಿಕ್ಕೆಂದ್ರೆ ಪ್ರತಿ ವರ್ಷ ಕೂಡ ಜನ ಆಕರ್ಷಣೆ ವಿಪರೀತ ಆಗ್ತಾ ಇದೆ. ಇಲ್ಲಿ ಹೋದ್ರೆ ವಿದ್ಯಾ ಸಿಗ್ತದೆ, ಆರೋಗ್ಯ ಸಿಗ್ತದೆ, ವೃತ್ತಿ ಸಿಗ್ತದೆ, ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಹಳ್ಳಿಗಳಿಂದ ಕೂಡ ಇವತ್ತು ಬರ್ತಾ ಇದ್ದಾರೆ. ಇದಕ್ಕೆ ನಾವು ಕಾಪಾಡಬೇಕು. ಹಿಂದೆ ಇದು ಸ್ಯಾಟಲೈಟ್ ಅನ್ನ ಆಯ್ತು, ಕೆಂಗೇರಿ ಸ್ಯಾಟಲೈಟ್ ಅನ್ನ ಆಯ್ತು, ಹಂಗೆ ಮುನ್ಮುಂದಕ್ಕೂ ಕೂಡ ಈ ಬೆಂಗಳೂರನ್ನ ಬೆಳೆಸಲಿಕ್ಕೆ ನಮ್ದೇ ಆದಂತ ಪ್ರಯತ್ನವನ್ನ ನಾವು ಮಾಡಲಿಲ್ಲ ಅಂತಂದ್ರೆ, ಯಾಕೆಂದ್ರೆ ಯಾರು ಕೂಡ ಬೆಂಗಳೂರು ಬರೋದನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವರ್ಟಿಕಲ್ ಗ್ರೋತ್ ಕೂಡ ಈಗಲೇ ನಾನು ಚಿಂತನೆಯನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಎಲ್ಲ ಜಾತಿಗಳಿಗೆ ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವರ ನಾವು ಈ ರೂಪವನ್ನ ಈ ಸಂದರ್ಭದಲ್ಲಿ ಕಟ್ಟಬೇಕಾಗಿದೆ. ನಾನು ಮುಂದಿನ ವರ್ಷದಿಂದ ಈಗ ಹೆಂಗೆ ಯಶವಂತಪುರದಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ, ಮುಂದಿನ ದಿನದಲ್ಲಿ ಈಗಾಗಲೇ ಪ್ರತಿ ವರ್ಷ ಕೂಡ ಒಂದೊಂದು 28 ಕ್ಷೇತ್ರ ಇದೆ, 28 ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ನಾನು ಆದೇಶವನ್ನು ನಾನು ಕೊಟ್ಟಿದ್ದೇನೆ. ಇಡೀ ರಾಜ್ಯದ 226 ಕ್ಷೇತ್ರದಲ್ಲಿ ಮತ್ತು ಬೆಂಗಳೂರು ನಗರದ 369 ವಾರ್ಡಲ್ಲೂ ಕೂಡ ಕಂಪಲ್ಸರಿಯಾಗಿ ಇವತ್ತು ಮಾಡಿದವರು ಚಿಂತೆ ಇಲ್ಲ, ಇನ್ನೊಂದು ದಿನ ಈ ತಿಂಗಳ ಒಳಗಡೆ ಇಡೀ ರಾಜ್ಯದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಂಪೇಗೌಡರನ್ನ ಸ್ಮರಿಸಿಕೊಳ್ಳುವಂತದ್ದು ಮಾಡಬೇಕು. ಬೆಂಗಳೂರು ನಮ್ಮೆಲ್ಲರೂ ಕೂಡ ಹೃದಯ ಹೆಂಗೆ ಮುಖ್ಯನೋ ಹಂಗೆ ಈ ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬೆಂಗಳೂರು ಇಲ್ಲ ಅಂತಂದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶಕ್ಕೆ ಬೆಂಗಳೂರನ್ನ ನೋಡ್ತಾ ಇದೆ. ನಾನು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು ಎಸ್ ಎಂ ಕೃಷ್ಣರವರ ಸಂದರ್ಭದಲ್ಲಿ, ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನಾ ಸಮಾರಂಭಕ್ಕೆ, ಭೂಮಿ ಪೂಜೆ ಸಮಾರಂಭಕ್ಕೆ ಬಂದಿದ್ರು. ಇಡೀ ಪ್ರಪಂಚದ ನಾಯಕರುಗಳು ಎಲ್ಲರೂ ಕೂಡ ದಿ ವರ್ಲ್ಡ್ ಲೀಡರ್ಸ್ ಆಗ 3-4 ಜನ ಬರೀ ಮೂರ್ತಿಗಳಲ್ಲಿ ಬಂದಿದ್ರು.

0: ದೆಹಲಿ ಬಂದು ಆಮೇಲೆ ಚೆನ್ನೈ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಕಲ್ಕತ್ತಾ ಹೋಗ್ಬೇಕು, ಬೆಂಗಳೂರು ಬರ್ಬೇಕು, ಮುಂಬೈ ಬರ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಆದ್ರೆ ಈಗ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ಪ್ರತಿಯೊಬ್ಬರು ಕೂಡ ಬೆಂಗಳೂರು ಬಂದು ಬೆಂಗಳೂರಿಂದ ದೆಹಲಿಗೆ ಬರುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಅಟಲ್ ಬಿಹಾರ್ ಅವರು, ಎಚ್ ಪಿ ಅವರು ಹೇಳಿದಂತ ಮಾತು ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಕೆಂಪೇಗೌಡರ ಹಾಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಈ ಬೆಂಗಳೂರು ನಗರದ ಎಲ್ಲ ಭೂ ಮಾಲೀಕರಿಗೆ ಈಗಾಗಲೇ ಅವರ ಆಸ್ತಿ ದಾಖಲೆಗಳನ್ನ ಕೊಟ್ಟು ಭೂ ಗ್ಯಾರಂಟಿಯನ್ನ ಕೊಟ್ಟು ಪ್ರತಿಯೊಬ್ಬರು ಕೂಡ ಯಾರು ಕಷ್ಟಪಟ್ಟು ಬದುಕನ್ನ ಕಟ್ಕೊಳ್ಳಿಕ್ಕೆ ಈಗ ಬಂದಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆ ಆಸ್ತಿ ದಾಖಲೆ ಇ ಖಾತೆ ಬಿ ಇಂದ ಎ ಖಾತೆ ಮಾಡಿಕೊಟ್ಟು ಎಲ್ಲರೂ ಕೂಡ ಅವರ ಬದುಕಿನಲ್ಲಿ ಅವರ ಮುಂದಕ್ಕೆ ಏಕೆಂದ್ರೆ ಕಷ್ಟಪಟ್ಟು ದುಡಿದಿರ್ತಾರೆ ಅವ್ರು ಕಟ್ಕೊಳ್ತಾ ಇದಾರೆ. ಅದಕ್ಕೆ ಅವ್ರಿಗೆಲ್ಲರೂ ಕೂಡ ದಾಖಲೆ ಮಾಡ್ಕೊಳ್ಳುವಂತ ವ್ಯವಸ್ಥೆ ಕೂಡ ಈಗಾಗಲೇ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಅನೇಕ ವಿಚಾರಗಳು ಗೋಷ್ಠಿಗಳು ಕೂಡ ಇನ್ನೇನ್ನ ಬೇಕಾದಷ್ಟು ಬಾಕಿ ಇದೆ. ಈಗಾಗಲೇ ಬೆಂಗಳೂರು ನಗರಕ್ಕೆ ಈಗಾಗಲೇ ಸುಮಾರು 1,25,000 ಕೋಟಿಯಷ್ಟು ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ನಾನು ರೂಪಿಸಿದ್ದೇನೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಸ್ಥಳೀಯ ನಮ್ಮ ಉತ್ತರ ತಾಲೂಕಿನ ಸಂಬಂಧಪಟ್ಟಂತ ಎಲ್ಲ ನಮ್ಮ ಒಕ್ಕಲಿಗ ಸಮಿತಿಯವರು ಇದನ್ನ ಮಾಡಿದ್ದೀರಿ. ನೀವು ತಲೆಯಲ್ಲಿರಲಿ, ಇದು ಒಕ್ಕಲಿಗರ ಆಸ್ತಿ ಅಲ್ಲ, ಎಲ್ಲ ಜಾತಿ ಧರ್ಮದವ್ರನ್ನ ವಿಶ್ವ ಮಾನವನಂತೆ ಎಲ್ಲರನ್ನೂ ಸೇರಿಸಿಕೊಂಡು ಈ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ತಾವು ರೂಪಿಸಿದಾಗ ಮಾತ್ರ ಕೆಂಪೇಗೌಡರ ಚಿಂತನೆ ಕೆಂಪೇಗೌಡರ ವಿಚಾರಕ್ಕೆ ಖಂಡಿತ ಅವರಿಗೆ ಗೌರವ ಸಿಗ್ತದೆ. ಆ ದಿಟ್ಟಲ್ಲಿ ತಾವೆಲ್ಲ ಮಾಡಬೇಕು. ಇನ್ ಮುಂದಕ್ಕೆ ನಾನು ಕೆಂಪೇಗೌಡ ಸ್ಟ್ಯಾಚು ಏನಿದೆ ವಿಧಾನಸೌಧ ಮುಂದಕ್ಕೆ ಹೋಗ್ಬೇಕಾಗಿದೆ. ಅದಾದ್ಮೇಲೆ ನಾನು ಶ್ರೀಗಳು ಎಲ್ಲ ಕೂಡ ಇದು ಕೆಂಪೇಗೌಡ ಬಡಾವಣೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಬಹಳ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ ನಿಮ್ಗೆ ಎಷ್ಟು ಗುರಿ ಬಿಸಿಲು ಬಂದಾಗ ಕೂಡ ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ಮೋಡ ಕೂಡ ನಿಮ್ಗೆ ರಕ್ಷಣೆ ಆಗಿ ಇವತ್ತು ಉಳ್ಕೊಂಡಿದೆ ಅಂತ ಅಂದ್ರೆ ನಿಮ್ಮ ಮೇಲೆ ಪ್ರಕೃತಿಯ ಆಶೀರ್ವಾದ ಕೂಡ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ವರ್ಷ ದೊಡ್ಡ ಕಳೆದ 3 ವರ್ಷ ಒಳ್ಳೆ ಮಳೆ ಬಂತು. ಈ ವರ್ಷ ದೊಡ್ಡ ಇಡೀ ಭಾರತದಲ್ಲೇ ದೊಡ್ಡ ಬರಗಾಲ ಬರುವಂತ ನಿರೀಕ್ಷೆ ಕೂಡ ಕಾಣ್ತಾ ಇದೆ. ಇದನ್ನ ನಾವು ಎದುರಿಸ್ಬೇಕು, ನಮ್ಮ ರೈತರ ಮಕ್ಕಳನ್ನ ಉಳಿಸ್ಬೇಕು. ಈಗಾಗಲೇ ನೀವು ನಿನ್ನೆ ಮೊನ್ನೆ ನೋಡಿದ್ರಿ, ನೀವು ಕರ್ನಾಟಕ ರಾಜ್ಯದಲ್ಲಿ ತುಂಗಭದ್ರಾ ಡ್ಯಾಮ್ಗೆ 3 ರಾಜ್ಯದ ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಕರ್ನಾಟಕ ರಾಜ್ಯದ ರೈತರನ್ನ ಉಳಿಸ್ಲಿಕ್ಕೆ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಪಾಟೀಲ್ ಅವರ ಸಮ್ಮುಖದಲ್ಲಿ ಮಾಡಿದ್ದೇವೆ. ಇದೊಂದು ಇತಿಹಾಸ. ಇಂದು ಇಂದಿರಾ ಗಾಂಧಿ ಅವರು ಕರ್ನಾಟಕ, ತಮಿಳುನಾಡು ಮತ್ತು ಪಕ್ಕದ ರಾಜ್ಯದವರು ಸೇರಿ ಕುಡಿಯುವ ನೀರಿನ ಬಗ್ಗೆ ಮದ್ರಾಸ್ ಚೆನ್ನೈ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಿದಂತೆ ಹಂಗೆ ಇವತ್ತು ನಾವು ಕೂಡ ನಿನ್ನೆ ಎಲ್ಲ ಮೊನ್ನೆ 3 ರಾಜ್ಯದ ನಾನು ಚಂದ್ರಬಾಬು ನಾಯ್ಡು ಸಾಹೇಬರು ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಮತ್ತು ಸಿ ಆರ್ ಪಾಟೀಲ್ ಅವರು ಸೇರಿ ಅಲ್ಲೇ ಮೀಟಿಂಗ್ ಮಾಡಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಅಂದ್ರೆ ನಮ್ಮಲ್ಲಿರುವಂತ ಜಲ ನೆಲ ನಾವು ಜಗಳ ಮಾಡ್ಕೊಳ್ಳೋದ್ರಿಗೆಲ್ಲ ಅರ್ಥ ಇಲ್ಲ. ನಾವೆಲ್ಲ ಭಾರತೀಯರು, ಮಣ್ಣಿನ ಮಕ್ಕಳು, ರೈತರನ್ನ ಕಾಪಾಡುವಂತ ಕೆಲಸ ಮಾಡಿದ್ವಿ. ಇವತ್ತು ಬೆಂಗಳೂರು ಬೆಳೆದಿದೆ ಅಂದ್ರೆ ಇವೆಲ್ಲ ರೈತರುಗಳು ತ್ಯಾಗ ಮಾಡಿದಂತ ಆಸ್ತಿಗಳಲ್ಲಿ ತಾವೆಲ್ಲ ಬೆಳೆದಿದ್ರಿ. ಈಗ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮತ್ತು ಗಂಟ್ಕಾಳೆ ಕೃಷ್ಣಪ್ಪ ಅವರು ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ. ಈ ಜಾಗ ಕೊಟ್ಟಿದ್ದೀವಿ, ನಮ್ಗೆ 10% ಅಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 3 ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಹೇಳಿ ಅವ್ರಿಗೆ ಹೌಸಿಂಗ್ ಬೋರ್ಡ್ ಅವರು ಕೊಟ್ಟಿದ್ದಾರೆ. ನಾನು ಇಲ್ಲೇ ಘೋಷಣೆ ಮಾಡ್ತಾ ಇದ್ದೇನೆ, ತಮ್ಮ ಮನವಿಯಂತೆ ಈ ಜಾಗವನ್ನ ಬರೀ 10%ಗೆ ನಾನು ಕೊಡಿಸುವಂತ ಕೆಲಸವನ್ನ ಮಾಡ್ತೇನೆ. ಒಳ್ಳೆಯದನ್ನ ಸರಿಯಾದ ರೀತಿಯಲ್ಲಿ ಒಂದು ಶಾಶ್ವತವಾಗಿ ಗುರುತಾದಂತ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಈ ರಸ್ತೆಯಲ್ಲಿ ಏನು ನಿಮ್ಮ ಏರ್ಪೋರ್ಟ್ ರೋಡಲ್ಲೇ ಬೆಂಗಳೂರು ಉತ್ತರದ ಕಾರ್ಪೊರೇಷನ್ ಆಫೀಸ್ ಅನ್ನ ಬಹಳ ವಿಜೃಂಭಣ ರೀತಿಯಲ್ಲಿ ಕಟ್ಟಬೇಕು ಅನ್ನೋದ್ರ ಕೂಡ ಈಗಾಗಲೇ ಜಾಗ ನಿಗದಿ ಮಾಡಿದ್ದಾರೆ, ನನ್ನ ಕರ್ಕೊಂಡು ತೋರಿಸಿದ್ದಾರೆ, ಅದು ಕೂಡ ನಡೀತದೆ. ಸೊ ಮುಂದಕ್ಕೆ ಈ ಬೆಂಗಳೂರು ಅಭಿವೃದ್ಧಿ ಎಲ್ಲರ ಆಸ್ತಿಗೆ ನಾವೆಲ್ಲ ಉಳಿಸ್ಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ. ಈ ಕಾರ್ಯಕ್ರಮವನ್ನ ಯಶಸ್ಸು ಮಾಡಲಿಕ್ಕೆ ಯಾರು ಹಗಲು ರಾತ್ರಿ ದುಡಿದಿದ್ದೀರಿ, ಸಂಘಟನೆ ಮಾಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಕೆಂಪೇಗೌಡರ ಜಯಂತಿಯ ಪರವಾಗಿ ಹಾಗೂ ಶ್ರೀಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಶುಭ ಹಾರೈಸ್ತೇನೆ. ಯಶಸ್ವಿಯಾಗಲಿ, ನಿಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಸರ್ಕಾರ ಯಾವಾಗಲೂ ಕೂಡ ಅನೇಕ ಚಿಂತೆಯನ್ನು ಮಾಡ್ತದೆ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೆದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.
1: ಇದುವರೆಗೆ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 2 ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿ

0: ಆತ್ಮೀಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮೆಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮೆಡಿದ ಕ್ಷಣಗಳು ಪ್ರಸಾರವಾಗಲಿದೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ಅವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೆ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34 ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಸಮಾಜ ಸುಧಾರಕರ ಮಹಾನ್ ಪರಂಪರೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆಯು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ದ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ

0: ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್ಮಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾಧು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್

ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ E20 ಇಂಧನವು ಭಾರತೀಯ ಮಾನಕ ಬ್ಯೂರೋ BIS ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು ಪೆಟ್ರೋಲ್ ಸಂಪೂರ್ಣವಾಗಿ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಇದು ಆಕಾಶವಾಣಿ.
1: ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ.
2: ಆತ್ಮಕತೆ ಹೊಸಗನ್ನಡ ಸಾಹಿತ್ಯದ ಒಂದು ಪರಿಣಾಮಕಾರಿಯಾದ ಅಭಿವ್ಯಕ್ತಿಯ ಪ್ರಕಾರ. ಬೇರೆ ಎಲ್ಲ ಸಾಹಿತ್ಯ ಪ್ರಕಾರಗಳಿಗಿಂತ ಈ ಆತ್ಮಕಥೆಯ ರಚನೆಯ ಕೆಲಸ ಸೃಜನಶೀಲತೆಗೆ ಬಹುದೊಡ್ಡ ಸವಾಲಿನ ಕೆಲಸ ಅಂಥೇಳಿ ನನಗೆ ಅನಿಸ್ತದೆ. ಯಾಕಂದರೆ ಅಲ್ಲಿ ಫಿಕ್ಷನ್ ಇಲ್ಲ, ಕೇವಲ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅನ್ವಯ ಮಾಡಿಕೊಂಡು ಬರಿಬೇಕು ಎಂಬುದು ಮಾತ್ರ ಸಮಸ್ಯೆ ಅಲ್ಲ. ಲೇಖಕ ತನ್ನ ಬದುಕಿನಿಂದ ತಾನು ಒಂದು ನಿರ್ದಿಷ್ಟ ದೂರದಲ್ಲಿ ಹೊರ ನಿಂತುಕೊಂಡು ಒಂದು ಉದಾತ್ತವಾದ ಸಮತೋಲನ ದೃಷ್ಟಿಯಲ್ಲಿ ತನ್ನನ್ನು ಮತ್ತೆ ತನ್ನ ಬದುಕನ್ನ ಮರು ನಿರ್ವಚನಕ್ಕೆ ಒಳಪಡಿಸಬೇಕಾದಂತಹ ಒಂದು ಪರಿಶ್ರಮದಾಯಕವಾದ ಕೆಲಸ ಈ ಆತ್ಮಕಥೆಯ ರಚನೆಯ ಕೆಲಸ. ಡಾಕ್ಟರ್ ವಿನಯ ಒಕ್ಕುಂದ ಒಂದ್ ಕಡೆ ಹೇಳ್ತಾರೆ, ಈ ಆತ್ಮಕಥೆ ರಚನೆಯ ಕೆಲಸ ಹೇಗೆಂದ್ರೆ ಒಂದು ರೀತಿಯ ಹಿಂಗಾಲಿನ ನಡಿಗೆ ಇದ್ದಂತೆ, ಅದು ಕಷ್ಟದಾಯಕ. ಅದರಲ್ಲೂ ಈ ಆತ್ಮಕಥೆಯ ರಚನೆಯ ಕೆಲಸ ಮಹಿಳೆಯರದ್ದಾದರೆ ಅದು ಇನ್ನೂ ಹೆಚ್ಚಿನ ತ್ರಾಸದಾಯಕ ಅಂತೇಳಿ. ಯಾಕೆಂದ್ರೆ ಮಹಿಳೆ ಮತ್ತು ಆತ್ಮಕಥೆ ಎನ್ನುವ ಈ ಪದ ಜೋಡಣೆಯೇ ಕೆಲವೊಮ್ಮೆ ಅಸಂಗತವಾಗಿ ಕಾಣ್ತದೆ. ಯಾಕೆಂದ್ರೆ ಮೊದಲು ಆಕೆ ಈ ಸಮಾಜದಲ್ಲಿ ಹೆಣ್ಣಾಗಿ ನಿಂತಿರುವುದು, ಯಾಕೆಂದ್ರೆ ಹೆಣ್ಣಿಗೆ ಮಾತು ಎಂಬುದು ನಿಷಿದ್ಧವಾದ ಜಗತ್ತು ನಮ್ಮದಾಗಿತ್ತು. ಮಾತು ಮಾತ್ರ ಅಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂತ ಸ್ವಾತಂತ್ರ್ಯನೂ ಕೂಡ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ರಂಗಭೂಮಿಯ ಕಲಾವಿದೆಯರು ತಮ್ಮ ಅನುಭವಗಳನ್ನ ಆತ್ಮಕಥೆಯ ಸ್ವರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದೇ ಒಂದು ರೀತಿಯ ಸೋಜಿಗದ ಕೆಲಸ. ಯಾಕೆಂದ್ರೆ ಅಲ್ಲಿ ಹೆಚ್ಚು ಹೆಣ್ಮಕ್ಳು ಓದ್ಕೊಂಡವರು ಇಲ್ಲ. ಬಹುತೇಕ ರಂಗನಟಿಯರಿಗೆ ಸಿಕ್ಕಿರುವುದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವನದ ಅನುಭವಗಳನ್ನ ದಾಖಲಿಸುತ್ತಿದ್ದಾರೆ ಎಂಬುದೇ ಒಂದು ರೀತಿಯ ವಿಶೇಷವಾದ ವಿಸ್ಮಯಕ್ಕೆ ಕಾರಣ ಆಗ್ತದೆ. ಯಾಕೆಂದ್ರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆಯಲ್ಲಿ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಸ್ವಲ್ಪ ವಿಭಿನ್ನವಾಗಿ ನಿಲ್ತಾವೆ. ಯಾಕೆಂದ್ರೆ ಅವರಿಗೆ ಒದಗಿ ಬಂದಂತ ಸಂಸ್ಕಾರ, ಅವರಿಗೆ ಸಿಕ್ಕಂತ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವು ಈ ಮಾತನ್ನ ಯೋಚನೆ ಮಾಡಬೇಕಾಗ್ತದೆ. ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ರಂಗಭೂಮಿ ಮತ್ತೆ ಹವ್ಯಾಸಿ ರಂಗಭೂಮಿಗಳು ಎರಡರಲ್ಲೂ

ಕೂಡ ಇಂದು ಸಾಕಷ್ಟು ಮಹಿಳೆಯರು ದುಡಿತಿದ್ದಾರೆ. ಕೇವಲ ಸಾಹಿತಿಗಳು ಅಥವಾ ಲೇಖಕರ ಆತ್ಮಕಥೆಗಳೇ ಹೆಚ್ಚಾಗಿ ಬಂದಿರುವುದರಿಂದ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂವೇದನೆ ಇರುತ್ತದೆ. ಹಾಗಾಗಿ ಅವು ಓದುಗರ ವಲಯದಲ್ಲಿ ಮಹತ್ವದಾಗಿ ಗುರುತಿಸಲ್ಪಡ್ತವೆ. ಆದರೆ ಸಾಹಿತ್ಯೇತರ ವ್ಯಕ್ತಿಗಳು ಕೂಡ ಕೆಲವರು ತಮ್ಮ ಆತ್ಮಕಥೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲೂ ಕೂಡ ವೈವಿಧ್ಯಮಯವಾದ ಅಧ್ಯಯನದ ಸಾಮಗ್ರಿ, ವಿಶಿಷ್ಟವಾದ ಸಂವೇದನೆಗಳು ಇರ್ತವೆ. ಹಾಗೆ ಅದೇ ಮಾತನ್ನ ಮುಂದುವರಿಸಿ ಈ ಮಾತನ್ನ ಕನ್ನಡ ರಂಗಭೂಮಿ ಮಹಿಳೆಯರಿಗೆ ಅನ್ವಯಿಸೋದಾದ್ರೆ, ಕರ್ನಾಟಕದ ರಂಗಭೂಮಿ ಚರಿತ್ರೆಗೆ ಶತಮಾನಗಳಷ್ಟು ದೀರ್ಘ ಇತಿಹಾಸ ಇದೆ. ಅನೇಕ ನಟ ನಟಿಯರು ಬದುಕಿನ ಏರಿಳಿತಗಳನ್ನ ಅಲ್ಲಿ ಅನುಭವಿಸಿದ್ದಾರೆ. ಬಹುಶಃ ಎಲ್ಲ ಕಲಾವಿದೆಯರ ಬದುಕಿನ ಅಭಿವ್ಯಕ್ತಿಯೇ ಹಿಂದೆ ವ್ಯಕ್ತಿಗತವಾದ ಅನೇಕ ಕತೆ ವ್ಯಥೆಗಳು ದಟ್ಟವಾಗಿರ್ತವೆ. ಯಾವುದೇ ರಂಗಕಲಾವಿದೆಯರ ಆತ್ಮಕಥೆಯನ್ನ ಓದುವಾಗ ಅದು ಕೇವಲ ಆ ಕಲಾವಿದೆಯೊಬ್ಬಳ ಆತ್ಮಕಥೆ ಮಾತ್ರ ಆಗಿರದೆ ಎಲ್ಲ ರಂಗಭೂಮಿ ಕಲಾವಿದೆಯರ ಬದುಕಿನ ಕಥೆಯೂ ಕೂಡ ಇದೇ ಆಗಿದೆ ಅನ್ನಿಸ್ತದೆ. ಇಡೀ ಮಹಿಳಾ ಆತ್ಮಕಥೆಗಳ ಚರಿತ್ರನಲ್ಲೇ ಆ ಅಂಶವನ್ನು ನಾವು ಗುರುತಿಸಬಹುದು. ರಂಗಭೂಮಿ ಕಲಾವಿದೆಯರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮ ಆತ್ಮಕಥೆಗಳನ್ನ ತಾವೇ ಬರೆದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬರೀದೇ ಇರುವಾಗ ಅವರ ಜೀವನದ ಅನುಭವಗಳು ಅವರೊಂದಿಗೆ ಕಣ್ಮರೆಯಾಗ್ತವೆ. ಆದರೆ ಅದೃಷ್ಟವಶಾತ್ ಕೆಲವು ಕಲಾವಿದೆಯರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿ ನಿಂತಿದೆ. ಮಳವಳ್ಳಿ ಸುಂದರಂನವರ ಆತ್ಮಕಥೆ ಅಭಿನಯ ವಿಶಾರದೆ, ಬಿ ಜಯಮ್ಮನವರ ಆತ್ಮಕಥೆ ಅಭಿನೇತ್ರಿ, ಚಿಂದೋಡಿ ಲೀಲರವರ ಆತ್ಮಕಥೆ ಚಿಂದೋಡಿ ಲೀಲಾ, ಅನ್ಪೂರ್ಣ ಸಾಗರರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ, ಪಂಡರಿ ಬಾಯಿಯವರ ಆತ್ಮಕಥೆ ಅಮ್ಮ, ಆರ್ ನಾಗರತ್ನಮ್ಮನವರ ಆತ್ಮಕಥೆ ಜೀವನವೆಂಬುದು ನಾಟಕವಲ್ಲ ಇದೇ ಬೇರೆ ಆಟ ಎಂಬುದು, ಭಾರ್ಗವಿ ನಾರಾಯಣರವರ ಆತ್ಮಕಥೆ ನಾನು ಭಾರ್ಗವಿ, ಉಮಾಶ್ರೀವರ ಆತ್ಮಕಥೆ ಬೆಂಕಿ ಬೆಡಗು, ಮಾಲ್ತಿಶ್ರೀ ಮೈಸೂರು ಅವರ ಆತ್ಮಕಥೆ ತೆರೆ ಸರಿಯಿತು, ಮಂಜಮ್ಮ ಜೋಗ್ತಿಯವರ ಆತ್ಮಕಥೆ ಮಂಜಮ್ಮ ಜೋಗತಿ, ಹಿರಿಯ ನಟಿ ಮೂಲತಃ ಗುಬ್ಬಿ ಕಂಪನಿಯಲ್ಲಿದ್ದು ನಂತರ ಮರಾಠಿ ಚಲನಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದಂಥವರು ಶಾಂತಾ ಹುಬ್ಳೀಕರ, ಇವರ ಆತ್ಮಕಥೆ ನಾಳಿನ ಚಿಂತ್ಯಾಕ, ಬಿ ಜಯಶ್ರೀಯವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ, ಪ್ರೇಮಾಕಾರಂತರ ಸೋಲಿಸಬೇಡ ಗೆಲಿಸಯ್ಯ, ಮರಿಯಂನಳ್ಳಿ ಕೆ ನಾಗರತ್ನಮ್ಮನವರ ಆತ್ಮಕಥೆ ಮರಿಯಂನಳ್ಳಿ ರಂಗಸಿರಿ ಎಂಬುದು, ಹಾಗೆ ಗಿರ್ಜಾ ಲೋಕೇಶ್ವರವರ ಆತ್ಮಕಥೆ ಗಿರ್ಜಾ ಪರಸಂಗ. ಇದಿಷ್ಟು ಆತ್ಮಕಥೆಗಳ ಜೊತೆಗೆ ಆತ್ಮಕಥೆಯ ಮಾದರಿಯಲ್ಲೇ ರಚನೆಯಾಗಿರುವಂಥದ್ದು, ಬಹುಶಃ ಅದನ್ನ ಜೀವನ ಚರಿತ್ರೆಯ ರೀತಿಯಲ್ಲಿ ದಾಖಲಾಗಿರುವ ಕೃತಿಗಳು ಅಂತ ಅನ್ಬೋದು. ರಂಗನಟಿ ಜಿ ಎನ್ ಅಂಜನೇಯಿ ದೇವಿ, ರಂಗ ಅಭಿನೇತ್ರಿ ರಹಿಮಾನವ್ವ ಕಲ್ಮನಿ, ಪ್ರಮೀಳಾ ಗುಡೂರು, ಕಲ್ಪನಾರವರ ಆತ್ಮಕಥೆ ಕಲ್ಪನಾ ವಿಲಾಸ, ಗಾನ ಕೋಗಿಲೆ ಅನುಪಮ ಅಭಿನೇತ್ರಿ ಸುಭದ್ರಮ್ಮ ಮನ್ಸೂರು, ಇಂಥವರ ಕೃತಿಗಳನ್ನು ಕೂಡ ನಾನು ಪ್ರಾಸಂಗಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಮೊದಲಿನಲ್ಲೂ ಇತಿಹಾಸವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇ ಕಡಿಮೆ. ಅಸಂಖ್ಯ ರಂಗಕಲಾವಿದೆಯರ ಬದುಕು ಇತಿಹಾಸ ಪುಟಗಳಲ್ಲಿ ಸೇರಿ ಕಾಲ ಕಳೆದಂತೆ ಮಸುಕ್ಕಾಗುತ್ತಾ ಹೋಗಿರುವುದು ಸಹಜ. ಈಗಲಾದರೂ ಕೂಡ ನಾವು ಲಭ್ಯವಿರುವ ಅವರ ವಿವರಗಳನ್ನು ಸಂಗ್ರಹಿಸಿ ಅವರ ಬದುಕಿನ ವರ್ಣಮಯ ನೆನಪುಗಳನ್ನು ಇತಿಹಾಸದ ಅರ್ಥಪೂರ್ಣ ಪುಟಗಳನ್ನಾಗಿ ಪರಿವರ್ತಿಸಲು ಯೋಚಿಸಬೇಕಾದ್ದು ತೀರಾ ಅಗತ್ಯ ಆಗಿದೆ. ಕರ್ನಾಟಕ ರಂಗಭೂಮಿಯ ಚರಿತ್ರೆಯಲ್ಲಿ ಹೀಗೆ ಅನೇಕ ರಂಗಕಲಾವಿದೆಯರು ತಮ್ಮ ಅನುಭವ ಮತ್ತು ವೃತ್ತಿಯಲ್ಲಿನ ಅನಿಸಿಕೆಗಳನ್ನು ಹಂಚಿಕೊಂಡಿರುವುದೇ ಬಹಳ ಅಪರೂಪ. ಇಂಥ ಸಮಯದಲ್ಲಿ ಕೆಲವು ಕಲಾವಿದೆಯರಾದರೂ ಕೂಡ ತಮ್ಮ ಆತ್ಮಕಥೆಗಳನ್ನು ನಿರೂಪಕರ ನೆರವಿನಿಂದ ದಾಖಲಿಸಿ, ಕೆಲವರು ಸ್ವತಃ ದಾಖಲಿಸುವ ಮೂಲಕ ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತುಂಬಿದ್ದಾರೆ ಎನ್ನುವುದೇ ಸಂತೋಷದ ವಿಷಯ. ಒಬ್ಬೊಬ್ಬ ಕಲಾವಿದೆಯರ ಆತ್ಮಕಥೆಗಳು ಕೂಡ ವಿಶಿಷ್ಟ, ವಿಭಿನ್ನ, ವಿಶೇಷ ಅನುಭವ ಹೆಪ್ಪುಗಟ್ಟಿರುವಂಥದ್ದು. ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತಲೂ ವಿಭಿನ್ನ. ಬಹುಶಃ ಕವಿತೆ, ಕತೆ, ಕಾದಂಬರಿ ಪ್ರಕಾರಗಳಲ್ಲಿ ಓರ್ವ ಮಹಿಳೆ ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೂ ಆತ್ಮಕಥೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಅನೇಕ ಜನರಿಗೆ ರಂಗನಟಿಯರು ಕೇವಲ ಕಲಾವಿದರಾಗೆ ಕಂಡಿರುತ್ತಾರೆ. ಆದರೆ ತೆರೆಯ ಹಿಂದೆ ಅವರು ಇಡೀ ಕಂಪನಿಯನ್ನು ಕಟ್ಟುವ ಕಂಪನಿ ಮಾಲೀಕರಿಗೆ ಹೆಗಲು ಕೊಟ್ಟು ದುಡಿದಿರುವಂತಹ ವಿವರಗಳನ್ನು ದಾಖಲಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಕಲಾಸಕ್ತರಿಗೆ ಅಧ್ಯಯನ ಯೋಗ್ಯ ಗ್ರಂಥಗಳಾಗಿದೆ. ಸುಮಾರು ಅರ್ಧ ಶತಮಾನಗಳ ಕಾಲ ಅಥವಾ ಆಯಾ ಕಾಲಘಟ್ಟದ ರಂಗಭೂಮಿಯ ಸ್ವರೂಪ ಸ್ಥಿತಿಗಳನ್ನು ಇವು ಪರಿಚಯ ಮಾಡಿಕೊಡ್ತವೆ. ಕನ್ನಡ ರಂಗಭೂಮಿಯ ವಸ್ತುವನ್ನ ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಆಕರ ಗ್ರಂಥಗಳಾಗಿ ನಿಂತಿದ್ದಾವೆ. ಉದಾಹರಣೆ, ಮಳವಳ್ಳಿ ಸುಂದರಂನವರ ಅಭಿನಯ ವಿಶಾರದ ಕೃತಿ ಇದೆಯಲ್ಲ, ಅದು ಮೈಸೂರು ಭಾಗದ ರಂಗಭೂಮಿಯ ಚರಿತ್ರೆಯನ್ನ ದಾಖಲಿಸ್ತದೆ. ಹಾಗೆ ಬಿ ಜಯಮ್ಮನವರ ಕೃತಿ, ಬಿ ಜಯಶ್ರೀಯವರ ಕಣ್ಣಾಮುಚ್ಚೆ ಕಾಡೇಗೂಡೆ ಎನ್ನುವ ಕೃತಿಗಳಿದೆಯಲ್ಲ, ಇದು ತಮ್ಮ ಆತ್ಮಕಥೆಯನ್ನ ಹೇಳ್ತಾ ಹೇಳ್ತಾ ಪರೋಕ್ಷವಾಗಿ ಗುಬ್ಬಿ ಕಂಪನಿಯ ಇತಿಹಾಸವನ್ನ ಕಟ್ಕೊಡ್ತದೆ ಓದುಗರಿಗೆ. ಅನೇಕ ರಂಗ ಕಲಾವಿದೆಯರು ರಂಗಭೂಮಿ ಒಳಗಿನ ಶೋಷಣೆಗಳ

ನೇರವಾಗಿ ಹೇಳದೆ ಆ ಬಗ್ಗೆ ದಿವ್ಯ ಮೌನವನ್ನ ವಹಿಸಿದ್ದಾರೆ. ಆದ್ರೆ ಅವರು ಹೆಚ್ಚು ಓದ್ಕೊಂಡವರಲ್ಲ, ಅವರಿಗಿದ್ದಂತಹ ಪರಿಮಿತಿಯಲ್ಲಿ ಇಷ್ಟು ಬರಿಲಿಕ್ಕೆ ಸಾಧ್ಯ ಆಗಿದ್ದೇ ಹೆಚ್ಚು ಅಂತೇಳಿ ಅನ್ನಿಸ್ತದೆ. ರಂಗಭೂಮಿಯಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸದಾ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಎಡತಾಕುತ್ತಾ ತಮ್ಮೊಳಗಿನ ಕಲಾವಿದೆಯನ್ನ ಸಾಯ್ಲಿಕ್ಕೆ ಬಿಡದೆ ಅದ್ಭುತವಾಗಿ ಕಲಾರಾಧನೆ ಮಾಡಿದ್ದಾರೆ. ನಮಗೆ ರಂಗಭೂಮಿಯಲ್ಲಿ ರಂಗದ ಮೇಲಿನ ಬಣ್ಣ ಬಣ್ಣದ ಮಾಯಾಲೋಕ ಮಾತ್ರ ಕಾಡುತ್ತದೆ, ಆದರೆ ತೆರೆಯ ಹಿಂದಿನ ಅವರ ಬದುಕಿನ ಕಟುವಾಸ್ತವಗಳೇನು ಎಂಬುದನ್ನು ಅವರ ಕೃತಿಗಳು ಪರಿಚಯಿಸುತ್ತವೆ. ನನ್ನ ಬದುಕಿನಲ್ಲಿ ಒದಗಿದ ಕಹಿ ಪ್ರಸಂಗಗಳಿಂದ ಬಣ್ಣದ ಬದುಕಿಗೆ ಕೊನೆಯ ನಮಸ್ಕಾರ ಹಾಕಬೇಕೆಂದು ತೀರ್ಮಾನಿಸಿದ್ದೆ, ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಬಣ್ಣದ ಬದುಕಿನಲ್ಲಿ ಸಾಗಿದ್ದೇನೆ ಎನ್ನುತ್ತಾರೆ ಹಿರಿಯ ಕಲಾವಿದೆ ಮಳವಳ್ಳಿ ಸುಂದರಮ್ಮ. ಮಾಲ್ತಿ ಮೈಸೂರು, ತಮಗೆ ಜನಿಸಿದಂತ ಎಳೆಯ ಮಗುವಿಗೆ ಆರೈಕೆ ಮಾಡಲಾಗದೆ ಮಗು ಕಾಯಿಲೆ ಬಂದು ತೀರ್ಕೊಂಡಿದ್ದನ್ನ ತಮ್ಮ ಕೃತಿಯಲ್ಲಿ ದಾಖಲಿಸುತ್ತಾರೆ. ಕೆಲವು ಸಾರ್ತಿಯ ಸ್ಟೇಜ್ ಮೇಲೆ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ತಾವು ಆಗ ತೊಟ್ಟಿರುವುದು ಪುರುಷ ವೇಷ. ಮತ್ತೊಬ್ರು ರಹಿಮಾನವ ಕಲ್ಮನಿ ಅಂತೇಳಿ ಕುಕನೂರ್ನವರು, ತಾನು ಮಗು ಹಡದ ಮೂರನೇ ದಿನಕ್ಕೆ ಹೋಗಿ ಪಾತ್ರ ಮಾಡುವಂತ ಅನಿವಾರ್ಯತೆ ಇರ್ತದೆ ಅವ್ರಿಗೆ. ನಾಟಕದ ಕ್ಯಾಂಪ್ ನಡೆಯುವಾಗ ಮಗುವಿಗೆ ಹಾಲು ಕೊಡಿಸದೆ ಇದ್ದಿದ್ರಿಂದ ಕೂಸು ಸತ್ತಿರುತ್ತದೆ. ನಾಟಕ ಶುರುವಾಗಿರ್ತದೆ, ನಾಟಕ ಮುಗಿಸುವವರೆಗೆ ಆ ಸಾವಿನ ವಿಷಯವನ್ನ ಪ್ರಸ್ತಾಪ ಮಾಡೋದಿಲ್ಲ. ಸೈಡ್ ವಿಂಗ್ ನಲ್ಲಿ ಮಗುವಿನ ಶವವನ್ನ ಇಟ್ಟು ನಾಟಕ ಮುಗಿದ ಮೇಲೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡದ ವಿವರಗಳನ್ನ ಅಲ್ಲಿ ದಾಖಲಿಸ್ತಾರೆ. ಮತ್ತೊಂದು ಸಾರ್ತಿ ತುಂಬು ಗರ್ಭಿಣಿ ತಾರಾಮತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೆರಿಗೆಗೆ ಅಂತೇಳಿ ರಜಾ ಹಾಕೋಂಗಿಲ್ಲ, ನಾಟಕ ಅಭಿನಯಿಸ್ತಾ ಅಭಿನಯಿಸ್ತಾ ಆಕೆಗೆ ಸುಸ್ತಾಗತ್ತೆ. ಗ್ರೀನ್ ರೂಮ್ ನಲ್ಲಿ ಹೋಗಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವರ ಮಗ ಬಾಬಣ್ಣ ಆ ತಾರಾಮತಿಯ ಪಾತ್ರವನ್ನ ಮುಂದುವರಿಸ್ತಾರೆ. ಇಂತ ಅನೇಕ ಹಸಿ ಹಸಿಯಾದ ವಿವರಗಳು ಅವರ ಕೃತಿನಲ್ಲಿ ದಾಖಲಾಗಿದ್ದಾವೆ. ರಂಗದ ಮೇಲೆ ಬಣ್ಣ ಹಚ್ಚಿಕೊಂಡು ಕಾಣುವ ವೈಭವ ಅವರ ಬದುಕಿನಲ್ಲಿಲ್ಲ. ತಮ್ಮ ಜೀವನದುದ್ದಕ್ಕೂ ನಿರಂತರ ಅಲೆಮಾರಿಗಳಂತೆ ಬದುಕಿದ್ದಾರೆ. ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಾ ವೃತ್ತಿರಂಗ ನಟಿಯರು ಒಂದು ಊರಿನ ಕ್ಯಾಂಪ್ನಿಂದ ಮತ್ತೊಂದು ಊರಿಗೆ ಅಲಿಯಬೇಕಂತ ಪ್ರಸಂಗ ಇರ್ತದೆ. ತಮ್ಮ ಮಕ್ಕಳನ್ನು ಅನಿವಾರ್ಯವಾಗಿ ಸಂಬಂಧಿಕರ ಸ್ನೇಹಿತರ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸಬೇಕಂತ ತುರ್ತು ಇರ್ತದೆ. ಮಾತ್ರ ಅಲ್ಲ, ತಮ್ಮ ನಿವೃತ್ತಿಯ ದಿನಗಳಿಗೆ ಸರಿಯಾದ ಆರ್ಥಿಕ ಯೋಜನೆಗಳನ್ನು ಅವರು ರೂಪಿಸಿಕೊಂಡಿಲ್ಲ. ಕಲಾಲೋಕದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ಶಾಂತ ಹುಬ್ಳಿಕರ್ ಎನ್ನುವ ಕಲಾವಿದೆ ತಮ್ಮ ಕೊನೆಯ ದಿನಗಳನ್ನ ವಸಾಯಿ ಎನ್ನುವ ಪ್ರದೇಶದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅಜ್ಞಾತವಾಗಿ ಕಳೀತಾರೆ. ಆಕೆ ಕಡೆಗೆ ಹೇಳುವಂತ ಒಂದು ಮಾತು, ನನಗೆ ಪುನರ್ಜನ್ಮ ಅನ್ನೋದಿದ್ರೆ ಮತ್ತೊಮ್ಮೆ ಕಲಾವಿದೆಯಾಗೆ ಹುಟ್ಟುತ್ತೀನಿ, ಯಾಕೆಂದ್ರೆ ಕಲಾವಿದೆಯಾಗಿ ನನಗೆ ಈ ಸಮಾಜ ಬೇಕಾದಷ್ಟನ್ನ ತುಂಬಿಕೊಟ್ಟಿದೆ, ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಮತ್ತೆ ಹುಟ್ಟಿ ಬರ್ತೀನಿ ಕಲಾವಿದೆಯಾಗಿ ಅಂತೇಳಿ ದಾಖಲಿಸ್ತಾರೆ. ಅವರ ಜೀವನ ಪ್ರೀತಿಯನ್ನು ನಾವು ಗಮನಿಸಬೇಕು. ಅನೇಕ ಕಲಾವಿದೆಯರಿಗೆ ಅನಾರೋಗ್ಯ ಪೀಡಿತರಾದಾಗ ಕಂಪನಿಗಳವರ ಸಹಾಯಹಸ್ತಕ್ಕೆ ಬಂದಿಲ್ಲ, ವೃದ್ಧಾಪ್ಯದ ದಿನಗಳಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ. ಮಳವಳ್ಳಿ ಸುಂದರಮ್ನವರು ದೀರ್ಘಕಾಲ ಕಲಾ ಸೇವೆ ಮಾಡಿಯೂ ಕಡೆಗೆ ಆರ್ಥಿಕ ಭದ್ರತೆ ಇಲ್ಲದೆ ಕಂಗಲಾಗಿರುವುದನ್ನು ದಾಖಲಿಸ್ತಾರೆ. ಮತ್ತೊಂದು ಈ ರಂಗ ಕಲಾವಿದರ ಆತ್ಮಕಥೆಗಳಲ್ಲಿರುವಂತಹ ಗುಣ ಏನು ಅಂತಂದ್ರೆ ಸ್ವಾಯತ್ತತೆಯ ಶೋಧ. ಅಂದ್ರೆ ತಾನು ಯಾರು, ತಾನು ಏಕೆ ಹೀಗಿದ್ದೀನಿ, ತನ್ನ ಅಸ್ಮಿತೆ ಏನು ಅನ್ನೋದನ್ನು ಹೇಳ್ತಾ ಅಲ್ಲಿಗೆ ವಿರಮಿಸದೆ ನಾನು ನಡೆಯಬೇಕಾದ ಮುಂದಿನ ದಾರಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡ ಪ್ರಜ್ಞಾವಂತಿಕೆಯ ಚಹರೆಗಳು ಈ ಎಲ್ಲ ಕಲಾವಿದೆಯರ ಆತ್ಮಕಥೆಗಳಲ್ಲಿ ಇದ್ದಾವೆ. ಯಾವುದೇ ರಂಗ ಕಲಾವಿದರ ಆತ್ಮಕಥೆಗಳು ತನ್ನನ್ನು ತಾನು ವೈಭವೀಕರಿಸಿಕೊಳ್ಳಬೇಕೆಂಬ ಯಾವುದೇ ಪ್ರಯತ್ನಗಳಿಲ್ಲ, ಯಾವುದೇ ಹುನ್ನಾರಗಳಿಲ್ಲದ ಮನಸ್ಥಿತಿಯಲ್ಲಿ ಇವು ಚಿತ್ರಿತ ಆಗ್ತವೆ. ಇವರ ಆತ್ಮಕಥೆಗಳ ವಿವರಗಳನ್ನು ಗಮನಿಸಿದಾಗ ಇವರ ಬದುಕಿನಲ್ಲಿ ಬೆಲ್ಲಕ್ಕಿಂತ ಬೇವಿನ ಅಂಶಗಳೇ, ಅಂದರೆ ಕಹಿಯ ಅಂಶಗಳೇ ಹೆಚ್ಚಾಗಿ ವ್ಯಾಪಿಸಿದ್ದಾರೆ. ಅದರ ನಡುವೆಯೂ ಕೂಡ ರಂಗ ಬದುಕಿನ ಎಲ್ಲ ಸಾಧ್ಯತೆಗಳನ್ನು ಸವಾಲುಗಳನ್ನು ಪ್ರೀತಿಸಿದ್ದಾರೆ. ಇದು ಇವರ ಬದುಕಿನ ಧನಾತ್ಮಕ ಅಂಶ. ಸ್ವಾಭಿಮಾನದಿಂದ ಬದುಕುವ ಅನೇಕ ಸಾಧ್ಯತೆಗಳು ಈ ಸಮಾಜದಲ್ಲಿ ಇದ್ದಾವೆ, ಆದರೆ ಸಾಧಿಸಲಿಕ್ಕೆ ಸ್ವಲ್ಪ ಸಹನೆ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಎದೆಗಾರಿಕೆ ಬೇಕು ಎನ್ನುವ ಧನಾತ್ಮಕ ನಿಲುವನ್ನ ಪ್ರಸ್ತುತ ಮಹಿಳೆಯರಿಗೆ ಸಾರಿ ಹೇಳ್ತವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುತೇಕ ರಂಗ ಕಲಾವಿದೆಯರಿಗೆ ಕಲೆಯಲ್ಲದ ಒಂದು ಸಾರ್ವಜನಿಕ ಬದುಕು ಅನ್ನೋದಿದೆ. ಉದಾಹರಣೆ ಮರಿಯಮ್ನಳ್ಳಿ ನಾಗರತ್ನಮ್ಮ, ಅವರ ಕಲಾ ಸೇವೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತಾರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ನಂತರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ ಅವರಿಗೆ ಒದಗಿ ಬಂದಂತ ಅವಕಾಶಗಳನ್ನು ಗಮನಿಸಿ. ರಹಿಮಾನವ ಕಲ್ಮನಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ದುಡಿತಾರೆ, ಸಾರ್ವಜನಿಕರ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಇವರು ಪಾತ್ರರಾಗ್ತಾರೆ, ಹಾಗಾಗಿ ಚುನಾವಣೆಗಳಲ್ಲಿ ಆಯ್ಕೆಗೊಳ್ತಾರೆ. ಚಿಂದೋಡಿ ಲೀಲಾ ಎನ್ನುವ ಕಲಾವಿದೆ ಮೊದಲ ಬಾರಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾರೆ. ಗುಬ್ಬಿ ಕಂಪನಿಯ ಮೇರು ನಟಿ ಬಿ ಜಯಮ್ಮ ಅವರು 1980ರಿಂದ 1986ರವರೆಗೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಬಿ ಜಯಶ್ರೀ ಅವರು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ನೇಮಕಗೊಂಡು ಸೇವೆ ಸಲ್ಲಿಸ್ತಾರೆ. ಇವರೆಲ್ಲರ ಕಲೆಯಲ್ಲದ ಸಾರ್ವಜನಿಕ ಬದುಕು
ಅಧ್ಯಯನಕ್ಕೆ ಯೋಗ್ಯವಾಗಿದೆ, ಈ ಬಗ್ಗೆ ಬಿಡಿ ಬಿಡಿ ಸಂಶೋಧನೆಗಳು ಆಗಬೇಕು ಎನ್ನುವ ಅಂಶವನ್ನು ಅವರ ಆತ್ಮಕಥೆಗಳು ಪ್ರಸ್ತಾಪ ಮಾಡುತ್ತವೆ.

0: ಮಾಡುತ್ತವೆ. ಅನೇಕ ರಂಗ ನಟಿಯರು ತಾವೇ ಸ್ವತಃ ನಾಟಕ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸ್ತಾರೆ. ಬಹುಶಃ ರಂಗಭೂಮಿಯಲ್ಲಿ ಸ್ತ್ರೀ ಕಾಲೂರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಬಹಳ ತಡವಾಗಿ. ಬಹಳಷ್ಟು ವರ್ಷಗಳ ಕಾಲ ಹೆಣ್ಣುಮಕ್ಕಳಿಗೆ ರಂಗಭೂಮಿಯಲ್ಲಿ ನಟಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬಂಡಾಯದ ಸ್ವರೂಪವಾಗಿ ಅನೇಕ ನಟಿಯರು ನಾಟಕದ ಕಂಪನಿಗಳನ್ನು ಕಟ್ಟಿ ಕಲಾವಿದರನ್ನ ನೇಮಕ ಮಾಡಿಕೊಂಡು ಮಹತ್ತರವಾದ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಬಂಡಾಯದ ಬೀಜವನ್ನು ಒಳಗಿಟ್ಕೊಂಡೇ ಕೆಲಸ ಮಾಡಿದ್ದಾವೆ ಅಂತೇಳಿ ಅನ್ನಿಸ್ತದೆ. ಪುರುಷ ಮಾಲೀಕರು ನಿರ್ವಹಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ಈ ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಮಾನವೀಯ ಅಂಶಗಳಿಗೆ ಒತ್ತನ್ನು ಕೊಡ್ತಾರೆ. ತಿಂಗಳಿಗೆ ಪೇಮೆಂಟ್ ಕೊಡುವ ಬದಲು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಕೆಲವೊಮ್ಮೆ ಆ ದಿನದ ಪೇಮೆಂಟ್ ಅನ್ನು ಅವತ್ತೇ ಕೊಡುವ ಮೂಲಕ ಅವರಿಗೆ ಕೈತುಂಬ ಹಣವನ್ನು ಸಂಪನ್ನ ಮಾಡುವ ದಾರಿಯನ್ನ ಕೊಡ್ತಾರೆ. ದುಡ್ಡಿದ್ದಾಗ ಪೇಮೆಂಟ್ ಕೊಡ್ತಾರೆ, ದುಡ್ಡಿಲ್ಲದೇ ಇರುವಂತಹ ಸಂದರ್ಭಗಳಲ್ಲಿ ಕೇವಲ ಪುರಿ ಚರ್ಮರಿತಿರುವಂತಹ ವಿವರಗಳನ್ನು ಕೂಡ ದಾಖಲಿಸ್ತಾರೆ. ಹಾಗಾಗಿ ಈ ಕಂಪನಿಗಳನ್ನ ಕಟ್ಟಿ ಮುನ್ನಡೆಸಿರುವಂತಹ ಈ ರಂಗ ಕಲಾವಿದೆಯರ ಬದುಕಿನ ವಿವರಗಳಿದ್ದಾವಲ್ಲ, ಅವುಗಳನ್ನ ವಿಶೇಷವಾದ ದೃಷ್ಟಿನಲ್ಲಿ ರಂಗಭೂಮಿಯ ಚರಿತ್ರೆಯನ್ನು ಕಟ್ಟುವಾಗ ಆ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬೇಕು, ಗಮನಿಸಬೇಕು ಎನ್ನುವ ಒತ್ತಾಯವನ್ನ ಇವು ತರ್ತಾವೆ. ಇವುಗಳಲ್ಲದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಕಲಾವಿದೆಯರು ತಮ್ಮನ್ನ ಪರೋಕ್ಷವಾಗಿ ತೊಡಗಿಸಿಕೊಂಡಿರುವಂತಹ ವಿವರಗಳನ್ನ ಪ್ರಾಸಂಗಿಕವಾಗಿ ದಾಖಲಿಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ಈ ಕುರಿತು ಮಾತನಾಡಿದವರು ರವಿ ಎನ್ಸಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರ.

ಸ್ಟುಡಿಯೋ ಸಮಯ ಸರಿಯಾಗಿ 8:15. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: യുവവാണി ಆಕಾಶವಾಣಿ ಭದ್ರಾವತಿ ಯುವವಾಣಿ ಕಾರ್ಯಕ್ರಮ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ನಮಸ್ಕಾರ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕ್ರೀಡಾಪಟು ಸಿಂಧುಶ್ರೀ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಂ ಕೆ ಶಿವಕುಮಾರ್.
1: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಭದ್ರಾವತಿಯ ಸಿಂಧುಶ್ರೀ ಅವರಿದ್ದಾರೆ. ಸಿಂಧು ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಏನ್ ಮಾಡ್ತಿದ್ದೀರಿ ತಾವು?
2: ನಾನು ಸ್ಪೋರ್ಟ್ಸ್ ಎಲ್ಲ ಇವಾಗ ಫುಲ್ ಬರೀ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸ್ಟಡೀಸ್ ಎಲ್ಲ ಇವಾಗ ಕಂಪ್ಲೀಟ್ ಆಗಿದೆ, ಅದರಿಂದ ಬರೀ ಸ್ಪೋರ್ಟ್ಸ್ ಪೋಲ್ ವಾಲ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದೆ, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ ಸರ್.
1: ಓಕೆ, ಇದು ಓದೆಲ್ಲ ಮುಗಿದಿದೆ ಅಂತ ಹೇಳಿದ್ರಿ, ಯಾವ ಓದು ಏನು?
2: ಬಿಕಾಂ ಮಾಡಿದ್ದೀನಿ ಸರ್.
1: ಬಿಕಾಂ ಮಾಡಿದ್ರಿ, ಎಲ್ಲಿ?
2: ಬ್ಯಾಂಗ್ಳೂರಲ್ಲಿ ಸರ್, ಕೆಂಪೇಗೌಡ ಕಾಲೇಜಲ್ಲಿ.
1: ಬೆಂಗಳೂರಲ್ಲಿ, ಭದ್ರಾವತಿನಲ್ಲಿ?
2: ಭದ್ರಾವತಿನಲ್ಲಿ, ಇಲ್ಲೇ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ. ಇಲ್ಲಿ 10th ವರೆಗೂ ಸತ್ಯಸಾಯಿ ಸ್ಕೂಲ್ ಅಲ್ಲಿ ಓದಿದ್ದು. ಇಲ್ಲಿಂದ ಸ್ಪೋರ್ಟ್ಸ್ ಇಂದ ಸಾಯಿ ಸ್ಪೋರ್ಟ್ಸ್ ಸೆಲೆಕ್ಟ್ ಆದೆ 10th ಆದ್ಮೇಲೆ. ಅಲ್ಲಿ ಹೋಗಿ ಅಲ್ಲೇ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಮಾಡಿದ್ದು. ಅಲ್ಲೇ ಸ್ಪೋರ್ಟ್ಸ್ ಕೆರಿಯರ್ ಫುಲ್ ಬರೀ ಸ್ಪೋರ್ಟ್ಸ್ ಜಾಸ್ತಿ.
1: ನಿಮ್ಗೆ ಈ ಸಾಯಿಗೆ ಸೆಲೆಕ್ಷನ್ ಆಗಿದೆ ಹೇಗೆ ಅಂತ ತಿಳ್ಕೊಬಹುದಾ?
2: ಇಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಶಿವಮೊಗ್ಗ ಅಲ್ಲಿ ಡೇವಿಡ್ ಸರ್ ಅಂತ ಇದ್ದಾರೆ, ಅವ್ರ ಹತ್ರ ನಾನು ಕೋಚಿಂಗ್ ತಗೊಂತಾ ಇದ್ದೆ. 2 ವರ್ಷ ಅವ್ರ ಹತ್ರ ಕೋಚಿಂಗ್ ಮಾಡಿದೆ. ಸ್ಟೇಟ್ ಅಲ್ಲಿ ಮೆಡಲ್ ಆಯ್ತು ಸರ್. ಅದಾದ್ಮೇಲೆ ನನಗೆ ಆ ಸರ್ಟಿಫಿಕೇಟ್ ಇಂದ ಸಾಯಿಯಲ್ಲಿ ಟ್ರಯಲ್ಸ್ ಕರೆದ್ರು. ಅಲ್ಲೋಗಿ ಟ್ರಯಲ್ಸ್ ಕೊಟ್ಟೆ, ಅಲ್ಲಿ ಸೆಲೆಕ್ಟ್ ಆಯ್ತು, ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ.
1: ಈ ರೀತಿ ಸೆಲೆಕ್ಟ್ ಆಗ್ಲಿಕ್ಕೆ ನಿಮ್ಮ ಒಂದು ಅಭ್ಯಾಸ ಯಾವ ತರ ಇತ್ತು?
2: ನಾನು ಸ್ಟಾರ್ಟ್ ಮಾಡುವಾಗ ಸರ್ ನಾರ್ಮಲ್ ಜೋನಲ್ ಸ್ಕೂಲ್ ಮೀಟ್ಸ್ ಎಲ್ಲ ಇರುತ್ತಲ್ಲ, 5th 6th ಅಲ್ಲೆಲ್ಲ ಅದನ್ನ ಮಾಡ್ತಾ ಇದ್ದೆ ಸರ್. ಅವಾಗ ಒಂದು 100 ಮೀಟರ್ ರೇಸ್ ಅಲ್ಲಿ 3rd ಬಂದೆ. ಅದನ್ನ ಬೇರೆ ಪಿ ಟಿ ಸರ್ ಬೇರೆ ಹುಡುಗರನ್ನ ಅವ್ರು 3rd ಬಂದಂತ ನನಗೆ ಆ ಚಾನ್ಸ್ ಕೊಡ್ಲಿಲ್ಲ. ನನ್ 3rd ಇತ್ತು, ಬಟ್ ಅವ್ರು ಮೋಸ ಮಾಡಿ ಬೇರೆಯವ್ರಿಗೆ 3rd ಕೊಟ್ಬಿಟ್ರು. ಅವಾಗ ನನಗೆ ಬೇಜಾರಾಗಿ ಅಲ್ಕೊಂಡು ಕೂತಿದ್ದೆ. ಆಮೇಲೆ ಅದೇ ಸಿಟ್ಟಲ್ಲಿ 400 ಹೊಡೆದೆ, ಫಸ್ಟ್ ಮಾಡಿದೆ. 800 ಹೊಡೆದೆ, ಫಸ್ಟ್ ಮಾಡಿದೆ. ಲಾಂಗ್ ಜಂಪ್ ಮಾಡಿದೆ, ಫಸ್ಟ್ ಮಾಡಿದೆ. ಅದರಲ್ಲಿ ನಾನೇ ಚಾಂಪಿಯನ್, 3 ಗೋಲ್ಡ್ ಮಾಡಿದ್ರೆ ಚಾಂಪಿಯನ್, ಆ ಲೆವೆಲ್ ಚಾಂಪಿಯನ್ ಆದೆ. ಅದಾದ್ಮೇಲಿಂದನೇ ನನ್ನ ಸ್ಪೋರ್ಟ್ಸ್ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲಿಂದ ನಮ್ಮಪ್ಪನ ತುಂಬಾ ಇಂಟ್ರೆಸ್ಟ್ ಸ್ಪೋರ್ಟ್ಸ್ ಮೇಲೆ. ಅವರಿಗೆ ಡೈಲಿ ನನ್ನ ಬೆಳಗ್ಗೆನೆ ಬೇಗ ಎಬ್ಬಿಸಿ ಅವರೇ ಕರ್ಕೊಂಡು ಹೋಗ್ತಾ ಇದ್ರು. ನಾನೇ ಎದ್ದೋಣಕ್ಕೆ ಸ್ವಲ್ಪ ಅಸೆಂಬ್ಲಿ ಮಾಡ್ಕೊಂಡ್ರು, ಅವ್ರು ನನ್ನ ಎಬ್ಬಿಸಿ ಡೈಲಿ ಕರ್ಕೊಂಡೋಗಿ VSL ಸ್ಟೇಡಿಯಂ ಅಲ್ಲಿ ಡೈಲಿ

0: ಡೈಲಿ ಓಡಿಸ್ತಾ ಇದ್ರು, ಲಾಂಗ್ ಜಂಪ್ ಮಾಡಿಸ್ತಾ ಇದ್ರು, ಹೈ ಜಂಪ್ ಮಾಡಿಸ್ತಾ ಇದ್ರು, ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು.
1: ಚಾಂಪಿಯನ್ ಅದ್ರಲ್ಲ ಅದು ಯಾವ್ದ್ರಲ್ಲಿ?
0: ಲಾಂಗ್ ಜಂಪ್, 800, 400 ಮೂರಲ್ಲೂ ಫಸ್ಟ್ ಬಂದ್ರೆ ಓವರ್ಆಲ್ ಚಾಂಪಿಯನ್ ಅಂತ ಕೊಡ್ತಾರೆ.
1: ಲಾಂಗ್ ಜಂಪ್ ಅಂದ್ರೆ ಎಷ್ಟು ದೂರ?
0: ಅವಾಗೆಲ್ಲ ಸರ್ ಎಷ್ಟು ದೂರ ಅಂತೆಲ್ಲ ಗೊತ್ತಿಲ್ಲ, ಅವಾಗ ಅದನ್ನ ಮಾಡ್ತಾ ಇದ್ದೆ ಅಷ್ಟೇ.
1: ಒಟ್ಟು ಚಾಂಪಿಯನ್ ಆಗ್ಬಿಟ್ರಿ. ಹತ್ತಿದ್ದ ಸೈಡಲ್ಲಿ ಅಲ್ಲಿ
0: ತಿರ್ಸ್ಕೊಂಡ್ಬಿಟ್ಟು.
1: ಓಕೆ ಆಯ್ತು. ಈಗ ಸ್ಪೋರ್ಟ್ಸ್ ತುಂಬಾ ಇದೆ, ಈಗ ನೀವೇ ಹೇಳಿದ್ರಿ ಲಾಂಗ್ ಜಂಪ್, ಹೈ ಜಂಪ್, ರನ್ನಿಂಗ್ ರೇಸ್ ಎಲ್ಲ ಹೇಳಿದ್ರಿ. ಆದ್ರೆ ಪೋಲ್ ವಾಲ್ಟರ್ ಅಲ್ಲಿ ನಿಮ್ಗೆ ತುಂಬಾ ಆಸಕ್ತಿ ಬಂತು, ಅದರಲ್ಲಿ ನ್ಯಾಷನಲ್ ಲೆವೆಲ್ ತನಕ ಹೋಗ್ಬಿಟ್ರಿ, ಹೆಂಗೆ ಇದಕ್ಕೆ ನೀವು ಆಕರ್ಷಣೆ ಆಗಿದ್ದು?
0: ಅದು ಸಾಯಿಯಲ್ಲಿ ನಾನು 400 ಮಾಡ್ತಿರುವಾಗ ನನಗೆ ಶೋಲ್ಡರ್ ಸ್ಟ್ರೆಂತ್ ಚೆನ್ನಾಗಿದೆ ಅಂತ ಕೋಚ್ ಒಬ್ರಿದ್ರು, ಅವರು ನನಗೆ ಪೋಲ್ ವಾಲ್ಟಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಪೋಲ್ ವಾಲ್ಟ್ ಅಲ್ಲಿ ಅದು ಮೇಲಿಂದ ಬೀಳದಲ್ವಾ, ಕೆಳಗಡೆ ಬೆಡ್ ಮೇಲೆ, ಅದ್ ಮೇಲಿಂದ ಬೀಳದೆ ನನಗೊಂಥರ ಇನ್ನ ಕಲಿಬೇಕು, ಅದೊಂಥರ ಎಂಜಾಯ್ ಮಾಡ್ತಾ ಇದ್ದೆ ನಾನು ಪೋಲ್ ವಾಲ್ಟ್ನ. 400 ಪೋಲ್ ವಾಲ್ಟ್ನ ನಾನು ಎಂಜಾಯ್ ಮಾಡ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದರಿಂದ ಅದು ಇಂಟ್ರೆಸ್ಟ್ ಜಾಸ್ತಿ ಆಗೋಯ್ತು, ಇನ್ನ ಕಲಿಬೇಕು ಕಲಿಬೇಕು ಅನ್ನೋದು ಜಾಸ್ತಿ ಆಯ್ತು, ಹಂಗೆ ಕಲ್ತಿದ್ದೆ ಪೋಲ್ ವಾಲ್ಟ್.
1: ಸೊ ನೀವಿದ್ದ ಸ್ಪೋರ್ಟ್ಸ್ ಅಂತ ತಗೊಳ್ಳಿಲ್ಲ, ಅದೊಂಥರ ಖುಷಿ. ಮನೆಯಲ್ಲಿ ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಗೆ ಅಂತ ಹೇಳಿದ್ರೆ ತುಂಬಾ ಪೇರೆಂಟ್ಸ್ ಏ ಬೇಡ ಬೇಡ ಓದ್ಬೇಕು ನೀನು, ಚೆನ್ನಾಗಿ ಓದು, ಆ ಸ್ಪೋರ್ಟ್ಸ್ ಎಲ್ಲ ಬೇಡ ಅಂತೆಲ್ಲ ಹೇಳ್ತಾರೆ. ನಿಮ್ ಮನೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ಯಾವ ತರ?
0: ನಮ್ಮ ಮನೆಯಲ್ಲೂ ಹಂಗೆ ಇದ್ರು, ಅವ್ರಿಗೂ ಹೆಣ್ಮಗು ಅಷ್ಟು ದೂರ ಹೋಗಿರೋದು ಬೇಡ. ನಮ್ಮನೇಲಿ ಯಾರು ಸ್ಪೋರ್ಟ್ಸ್ ಮಾಡಿಲ್ಲ, ನಾನೇ ಫಸ್ಟ್ ಸ್ಪೋರ್ಟ್ಸ್ ಮಾಡ್ತಾ ಇರೋದು. ಅವರು ಕಳ್ಸಕ್ ಸ್ವಲ್ಪ ಇದ್ ಮಾಡಿದ್ರು, ಆಮೇಲೆ ಅಪ್ಪ ಎಲ್ಲರ ಹತ್ರ ಜಗಳ ಮಾಡಿ ಎಲ್ಲರನ್ನು ಎದುರಾಕೊಂಡು ನನಗೆ ಸಾಯಿ ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ಬಿಟ್ರು.
1: ಅಪ್ಪನಿಗೆ ಏನಾದ್ರೂ ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ?
0: ಅವರು ಕಬಡ್ಡಿ ಆಡ್ತಾ ಇದ್ರಂತೆ, ಅದರಿಂದ ಸ್ವಲ್ಪ ಸ್ಪೋರ್ಟ್ಸ್ ಅಂದ್ರೆ ಅವ್ರಿಗೂ ಇಷ್ಟ.
1: ಮತ್ತೆ ಅಮ್ಮ, ತಾಯಿ ಅಟ್ಯಾಚ್ಮೆಂಟ್ ಜಾಸ್ತಿ ಹೆಣ್ಮಕ್ಳಿಗೆ?
0: ನನಗೆ ತಂದೆನೇ ಅಟ್ಯಾಚ್ಮೆಂಟ್ ಜಾಸ್ತಿ ಸರ್.
1: ಓಕೆ, ಅಮ್ಮ ಪ್ರೋತ್ಸಾಹ ಕೊಟ್ರ ಆಮೇಲೆ?
0: ಆಮೇಲೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು. ನಾನು ಸ್ಟೇಟ್ ಮೆಡಲ್ ಮಾಡಿದ್ಮೇಲೆ ಅವರು ನನಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಜ್ಜಿ ತಾತ ಎಲ್ಲ ಸ್ವಲ್ಪ ಪೋಸ್ ಮಾಡ್ತಾ ಇದ್ರು. ಇವಾಗ ನ್ಯಾಷನಲ್ ಮೆಡಲ್ ಮಾಡ್ಕೊಂಡು ನ್ಯಾಷನಲ್ ರೆಕಾರ್ಡ್ ಎಲ್ಲ ಮಾಡಿದ್ಮೇಲೆ ಅವ್ರಿಗೂ ಇವಾಗ ಇದ್ರಲ್ಲೂ ನೇಮ್ ಮಾಡ್ಬೋದು ಅಂತ ಎಲ್ರು ಬಂದು ಮನೆ ಹತ್ರ ಅಂದ್ರೆ ಅವ್ರಿಗೆ ಎಲ್ಲಿ ಸಿಕ್ಕಿದ್ರು, ನಿಮ್ ಮೊಮ್ಮಗಳು ನಿಂಗ್ ನೋಡ್ದೆ ಅಂತ ಹೇಳಿದ್ರೆ ಅವ್ರಿಗೆ ಖುಷಿ ಆಗುತ್ತಲ್ಲ, ಅದರಿಂದ ಇವಾಗ ಅವರು ನನಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು.
1: ಅಂದ್ರೆ ಮೊದಲು ಇದ್ದಂತ ಪರಿಸ್ಥಿತಿ ಈಗ ಇಲ್ಲ. ಈಗ ಸಾಯಿಗೆ ಸೇರ್ಬೇಕು ಅಂತ ಹೇಳಿ ತುಂಬಾ ಜನ ನಮ್ ಕೇಳಿದ್ರಿಗೆ ಆಸಕ್ತಿ ಇರಬಹುದು. ಸೊ ಅದರದ್ದು ಸೆಲೆಕ್ಷನ್ ಎಲ್ಲ ಯಾವ ತರ ಇರುತ್ತೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ?
0: ಸರ್ ಮುಂಚೆ ಆದ್ರೆ ಅದಕ್ಕಂತ ವರ್ಷಕ್ಕೊಂದ್ಸತಿ ಟ್ರಯಲ್ಸ್ ಇಡ್ತಾ ಇದ್ರು. ಇವಾಗ AFI ಡೈರೆಕ್ಟ್ ಆಗಿ ಸೆಲೆಕ್ಷನ್ ತಗೊಂಡ್ಬಿಡ್ತಾರೆ. ಇವಾಗ ನ್ಯಾಷನಲ್ ಮೆಡಲ್ ಮಾಡಿದವರಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವರೇ ಆಟೋಮೆಟಿಕ್ ಆಗಿ ತಗೊಂತಾರೆ.
1: ಇದಕ್ಕೆಲ್ಲ ಅರ್ಜಿ ಹಾಕೋದು ಆತರದ ಏನಿರೋದಿಲ್ಲ?
0: ಇಲ್ಲ ಸರ್, ವರ್ಷಕ್ಕೊಂದ್ಸತಿ ಒಂದೊಂದ್ಸತಿ ಅಪ್ಲಿಕೇಶನ್ ಬಿಡ್ತಾರೆ, ಆತರ ಅವಾಗ ಅಪ್ಲೈ ಮಾಡ್ಕೊಬಹುದು.
1: ಈಗ ಸಾಯಿಗೆ ಹೋಗಿ ನೀವು ಅಡ್ಮಿಷನ್ ಎಲ್ಲ ಮಾಡ್ಕೊಂಡ್ಬಿಟ್ರಿ, ಸೊ ಅಲ್ಲಿಂದ ಮತ್ತೆ ಕಾಲೇಜಿಗೆಲ್ಲ ಹೋಗೋದು. ಈಗ ಅಭ್ಯಾಸಕ್ಕೆ ಅಂತೇಳಿ ಎಷ್ಟು ಸಮಯ ವ್ಯಯ ಮಾಡ್ಬೇಕಾಗುತ್ತೆ?
0: ಬೆಳಗ್ಗೆ ಒಂದು 6 ಗಂಟೆಯಿಂದ ಒಂದೊಂದ್ಸತಿ 8 ಗಂಟೆನೂ ಆಗುತ್ತೆ, 9 ಗಂಟೆನೂ ಆಗ್ಬೋದು. ಅದು ವರ್ಕೌಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಈವ್ನಿಂಗ್ 3:00 ಇಂದ 6-7 ಆಗುತ್ತೆ, ವರ್ಕೌಟ್ ಮೇಲೆ ಟೈಮಿಂಗ್ ಡಿಪೆಂಡ್ ಆಗುತ್ತೆ.
1: ಈ ಸಮಯದಲ್ಲಿ ನೀವು ಜೊತೆ ಓದ್ತಾ ಇರ್ತೀರಿ ಕೂಡ ಅಲ್ವಾ?
0: ಹೌದು ಸರ್.
1: ಸಮಯದ ಹೊಂದಾಣಿಕೆ ಹೇಗೆ? ಕಾಲೇಜಿಗೆ ಹೋಗ್ಬೇಕು ಆತರದ ಏನಿರಲ್ವಾ?
0: ಇಲ್ಲ ಸರ್,
1: ಕಾಲೇಜಿಗೆ
0: ಹೋಗ್ಬೇಕು, ಬಟ್ ನಮಗೆ ಅಂತ ಅವ್ರ ಟೈಮ್ ಕನ್ಸೆಷನ್ ಕೊಡ್ತಾರೆ ಸ್ಪೋರ್ಟ್ಸ್ ಅವರು ಅಂತ ಅಂದ್ರೆ ಅವ್ರ ಹತ್ರ ಫಸ್ಟ್ ನಾವು ಮಾತಾಡ್ಬೇಕು, ಈ ತರ ಅಥ್ಲೀಟ್ ಅದಕ್ಕೆ ಸ್ವಲ್ಪ ಪರ್ಮಿಷನ್ ಬೇಕು ಅಂತ ತಗೊಂಡು ಸ್ವಲ್ಪ ಲೇಟ್ ಆಗಿ ಹೋಗಿ ಸ್ಟಡೀಸ್ ಮಾಡಿ ಬರಬಹುದು.
1: ಈ ಸಂದರ್ಭದಲ್ಲಿ ನೀವು ಹೆಚ್ಚು ಆಟಕ್ಕೆ ಒತ್ತು ಕೊಡೋದ್ರಿಂದ ಓದೋದಕ್ಕೆ ತೊಂದರೆ ಅನ್ಸೋದಿಲ್ವಾ?
0: ತೊಂದರೆ ಆಗುತ್ತೆ, ಬಟ್ ಮ್ಯಾನೇಜ್ ಮಾಡ್ಬೋದು ಸರ್.
1: ಮ್ಯಾನೇಜ್ ಮಾಡ್ಬೋದು, ಕಷ್ಟ ಅಂತ ಆಗೋದಿಲ್ಲ. ಓಕೆ, ಈಗ ನಿಮ್ಮ ಪೋಲೋ ವಾಲ್ಟ್ರಿಗೆ ಸ್ವಲ್ಪ ಬರೋಣ. ಎಲ್ಲೆಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಕೊಟ್ರಿ ಪೋಲೋ ವಾಲ್ಟ್ರಿಗೆ ಸಂಬಂಧಪಟ್ಟಂತೆ?
0: ಈ ವರ್ಷ ಅಂತ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಒಂದು ಕಾಂಪಿಟೇಷನ್ ನಡೀತು, ಅಂಜುಬಾಬಿ ಅಕಾಡೆಮಿಯಲ್ಲಿ, ಅಲ್ಲಿ 2nd ಪ್ಲೇಸ್ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಚೆನ್ನೈಯಲ್ಲಿ ಒಂದು ನಡೀತು, ಅಲ್ಲಿ 2nd ಆಗಿತ್ತು. ಫೆಡರೇಷನ್ ಅಲ್ಲಿ 4th ಆಗಿತ್ತು. ನನ್ನ ಹತ್ರ ಪೋಲ್ ಇರ್ಲಿಲ್ಲ, 2 ಪೋಲ್ ಇತ್ತು. ಆ ಪೋಲ್ ಫುಲ್ ನನಗೆ ಸಣ್ಣದಾಗೋಗಿದೆ, ಅಂದ್ರೆ ಹೈಯರ್ ಹೈಟ್ಸ್ ಬೇಕಂದ್ರೆ ಒಳ್ಳೆ ಪೋಲು, ಅಂದ್ರೆ ನೆಕ್ಸ್ಟ್ ಹೈಟಿಗೆ ಪೋಲ್ ಬೇಕು, ಆ ಪೋಲ್ ಇರ್ಲಿಲ್ಲ ನಂಗೆ. ಅದಕ್ಕೆ ಇವಾಗ ಮಾಡಕ್ ಆಗ್ತಾ ಇರ್ಲಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಕಾಂಪಿಟೇಷನ್, ಸೀನಿಯರ್ ಇಂಟರ್ಸ್ಟೇಟ್ ಇವಾಗ ಮೆಡಲ್ ಆಯ್ತಾ, ಆ ಕಾಂಪಿಟೇಷನ್ ಹೋಗಕ್ ಮುಂಚೆ ನನ್ನ ಕೋಚ್ ಹತ್ರ ಒಬ್ಬ ಹುಡುಗ ಬಂದು ಜಾಯ್ನ್ ಆದ, ಹೊಸಬ್ಬ, ಅವನು ಬೈ ಮಿಸ್ಟೇಕ್ ಆಗಿ ಒಂದ್ ಪೋಲ್ ತಗೊಂಡಿದ್ದ. ಅವನಿಗೆ ಆ ಪೋಲ್ ಯೂಸ್ ಆಗಲ್ಲ, ಬೈ ಮಿಸ್ಟೇಕ್ ಆ ಪೋಲ್ ತಗೋಬಿಟ್ಟಿದ್ದಾನೆ, ಅವನಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾರೋ ಮಿಸ್ಗೈಡ್ ಮಾಡಿ ಅಂದ್ರೆ ಚಿಕ್ಕ ಪೋಲ್ ತರಿಸ್ಬಿಟ್ಟಿದ್ದಾರೆ, ಆ ಪೋಲ್ ನನಗೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಆ ಹುಡುಗ ಬಂದು ಜಾಯ್ನ್ ಆಗಿದ ತಕ್ಷಣ ನನಗೆ ಆ ಪೋಲ್ ಸಿಕ್ಬಿಡ್ತು, ಅಂದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇಸ್ಕೊಂಡೆ. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಪೋಲ್ ಇಸ್ಕೊಂಡೋಗಿ ನಾನಲ್ಲಿ ಜಂಪ್ ಮಾಡಿದ್ದು.

0: ಆ ಪೋಲ್ ಸಿಕ್ಕಿದಕ್ಕೇನೆ ನಾನು ಇವತ್ತು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದು, ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದು.
1: ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ತುಂಬಾ ಕಾಂಪಿಟೇಟರ್ಸ್ ಇರ್ತಾರಲ್ಲ, ನಿಮ್ಮ ಅನುಭವ ಹೇಳಿ, ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಹೇಗಿತ್ತು, ಯಾವ್ಯಾವ ಭಾಗದಿಂದ ಬಂದಿದ್ರು, ಅದರಲ್ಲಿ ನಿಮ್ಗೆ ಯಾವ ರೀತಿ ಒಂಥರ ಪ್ರೋತ್ಸಾಹ ಸಿಕ್ಕಿತ್ತು, ಅದನ್ನೆಲ್ಲ ಸ್ವಲ್ಪ ವಿವರವಾಗಿ ಹೇಳ್ಬೋದಾ?
0: ಅಲ್ಲಿಂದ 11 ಜನ ಬಂದಿದ್ರು ಕೇರಳ,

0: ಮಾಡಬೇಕು, ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಮಾಡಬೇಕು ಅನ್ನೋದು ನನಗೆ ಒಂದು ಏಮ್ ಇದ್ದಿದ್ದು ಈ ಕಾಂಪಿಟೇಷನ್ ಅಲ್ಲಿ. ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಯ್ತು, ರೆಕಾರ್ಡ್ ನನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರೆಕಾರ್ಡ್ ಆಗುತ್ತೆ ಅಂತ. ಅದು ಆ ಪೋಲಿಂದ ನಾನು ರೆಕಾರ್ಡ್ ಆಗೋಯ್ತು. ಅದು
1: ಎಷ್ಟು ಹೈಟ್ ಇತ್ತು?
0: 4.25 meters.
1: 4.25 meter. ಸೊ ಅದನ್ನ ಕ್ಲಿಯರ್ ಮಾಡ್ಬಿಟ್ರೆ?
0: ಹೌದು ಸರ್,
1: 11 ಜನದಲ್ಲಿ ಕ್ಲಿಯರ್ ಮಾಡಿದ ನೀವು?
0: ಹೌದು.
1: ಓಕೆ, ಆ ಕ್ಲಿಯರ್ ಮಾಡಿದಾಗ ತಕ್ಷಣಕ್ಕೆ ಏನ್ ಅನಿಸ್ತು ನಿಮಗೆ?
0: ನನಗೆ ನಂಬಕ್ಕೆ ಆಗಿಲ್ಲ, ಕನ್ಸು ಅನ್ಸ್ಬಿಡ್ತು ನಂಗೆ. ಅದು ಎರಡು ದಿನ ನನಗೆ ಅದು ಒಂದು ನಂಬಕ್ಕೆ ಆಗ್ತಿರ್ಲಿಲ್ಲ. ಅದು ಅದಾದ್ಮೇಲೆ ನನಗೆ ಸ್ವಲ್ಪ ನಾನು ಮಾಡಿದೀನಿ ಅಂತ ಅನ್ಸಿದ್ದೆ. ಯಾಕಂದ್ರೆ ನಾನು ಫಸ್ಟ್ ಮಾಡ್ತಾ ಇದ್ದು 4 meters ಅಷ್ಟೇ, ಅದಕ್ಕಿಂತ ಮೇಲೆ ನಾನು ಮಾಡೇ ಇಲ್ಲ ಇದುವರೆಗೂ ಲೈಫ್ ಅಲ್ಲೇ. ಸಡನ್ ಆಗಿ 25 centimeters ಜಾಸ್ತಿ ಮಾಡಿದ್ನಲ್ಲ, ಅದು ನನಗೆ ನಂಬಕ್ ಆಗಿಲ್ಲ. ಒಬ್ರೊಬ್ರು 10 centimeter ಇಲ್ಲ, 5 centimeter ಇಂಪ್ರೂವ್ ಮಾಡೋಕು ತುಂಬಾ ಕಷ್ಟ ಪಡಬೇಕು, ತುಂಬಾ ಇದಾಗ. ನನಗೆ ಸಡನ್ ಆಗಿ 25 centimeters ಎಕ್ಸ್ಟ್ರಾ ಮಾಡಿದ್ನಲ್ಲ, ಅದೇ ನನಗೆ ಶಾಕ್ ಆಯ್ತು, ನನಗೆ ನಂಬಕ್ ಆಗಿಲ್ಲ.
1: ನೀವು ಸಾಮಾನ್ಯ ಅಭ್ಯಾಸ ಮಾಡ್ತಾ ಇದ್ರಲ್ಲ, ಅಭ್ಯಾಸ ಮಾಡ್ಬೇಕಾದ್ರೆ ಎಷ್ಟು ಹೈಟ್ ಹಾರ್ತಾ ಇದ್ರಿ?
0: ಅಭ್ಯಾಸ ಮಾಡ್ಬೇಕಾದ್ರೆ 4 meters ಮಾಡ್ತಾ ಇದ್ದೆ.
1: 4 meters ಅಷ್ಟೇ? ನೀವು ಅಷ್ಟೇ ಅನ್ಕೊಂಡು ಹೋಗಿದ್ರಿ?
0: ಹೌದು, ನಂತರ ಪೋಲ್ ಇರಲಿಲ್ಲ, ಅದೇ ಚಿಕ್ಕ ಪೋಲ್ ಅಲ್ಲಿ ಅಷ್ಟೇ ಮಾಡ್ಕೊಂಡಿರ್ತಿದ್ದೆ ನಾನು ಪೋಲ್ ಇಂದಲೇ. ಆ ಪೋಲ್ ಡೈರೆಕ್ಟ್ ನಾನು ಕಾಂಪಿಟೇಷನ್ ಗೆ ತಗೊಂಡೋಗಿದ್ದು, ಅಲ್ಲೇ ಮಾಡಿದ್ ನಾನು, ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ಪೋಲ್ ಅಲ್ಲಿ, ಆ ಪೋಲ್ ಇಂದಾನೆ ಮಾಡಿದ್ದು.
1: ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಇವೆಲ್ಲ ಆಟಕ್ಕೆ ಪರಿಕರಗಳು ತುಂಬಾ ಮುಖ್ಯ ಅಲ್ವಾ?
0: ಅದು ಪೋಲ್ ವಾಲ್ಟಿಂಗ್ ಮೇನ್ ಬೇಕಾಗಿರೋದು ಎಕ್ವಿಪ್ಮೆಂಟ್. ಎಕ್ವಿಪ್ಮೆಂಟ್ ಕರೆಕ್ಟ್ ಆಗಿದ್ರೆ ಜಂಪ್ ಬರುತ್ತೆ, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ.
1: ಏನೇನು ಐಟಮ್ಸ್ ಬೇಕಾಗುತ್ತೆ ನಿಮಗೆ ಈ ಪೋಲ್ ವಾಲ್ಟಿಂಗ್?
0: ಸ್ಪೈಕ್ಸ್ ಬೇಕಾಗುತ್ತೆ, ಪೋಲ್ ಬೇಕಾಗುತ್ತೆ ಸರ್, ಮೇನ್ ಅದೆರಡು.
1: ಸ್ಪೈಕ್ಸ್ ಅಂದ್ರೆ ಏನು?
0: ಸ್ಪೈಕ್ಸ್ ಅಂದ್ರೆ ಶೂಸ್ ತರ ಇರುತ್ತೆ, ಕೆಳಗಡೆ ಮುಳ್ಳು ತರ ಇರುತ್ತೆ ಗ್ರಿಪ್ಪಿಗೋಸ್ಕರ.
1: ಗ್ರಿಪ್ಪಿಗೆ? ನೀವು ತುಂಬಾ ದೂರದಿಂದ ಓಡ್ ಬಂದು ಹಾರಬೇಕಾಗುತ್ತೆ, ಗ್ರಿಪ್ ಬೇಕು. ಇದಕ್ಕೆ ನಿಮಗೆ ನಿಮ್ಮ ಗುರುಗಳು ಯಾರು, ಹೇಗೆ ಹೇಳ್ಕೊಡ್ತಾರೆ?
0: ಅವರು ವಿಜೀಶ್ ಅಂತ, ಅವರು ಕೇರಳದವರು. ಅವರು ಸಾಯಿಯಲ್ಲಿ ಕೋಚ್ ಆಗಿದ್ದಾರೆ. ಅವರು ನಮಗಿಂತ ಜಾಸ್ತಿ ಅವರು ಕಷ್ಟಪಡ್ತಾರೆ ಸರ್. ಒಂದೊಂದು ಟೆಕ್ನಿಕ್ನು ಡೈಲಿ ವರ್ಕೌಟ್ ಅವರೇ ಪ್ರಿಪೇರ್ ಮಾಡಬೇಕು, ಎಲ್ಲ ಅವರೇ ಮಾಡಬೇಕು.
1: ಪ್ರತಿ ದಿವಸ ಅವರು ಹೇಳ್ತಾರೆ ನೀವು ಮಾಡಬೇಕು. ಈ ಪೋಲ್ ಇವೆಲ್ಲ ತಗೊಳ್ಬೇಕಲ್ಲ, ಇದಕ್ಕೆಲ್ಲ ಹಣಕಾಸಿಂದು ವ್ಯವಸ್ಥೆ?
0: ನಾನು ಎರಡು ಪೋಲ್ ತಗೊಂಡಿದ್ದೆ ಸರ್, ಅಂದ್ರೆ ಅಪ್ಪ ಏನೋ ಇದ್ ಮಾಡಿ ಕೊಡಿಸಿದ್ರು. ಇವಾಗ ಪೋಲ್ ತಗೊಳಕ್ಕೆ ಅಂದ್ರೆ ನಂಗಪ್ಪ ಇವಾಗ 2022 ಅಲ್ಲಿ ಅವ್ರ ಡೆತ್ ಆಯ್ತು, ಇವಾಗ ಪೋಲ್ ತಗೊಳಕ್ಕೆ ಆಗ್ತಾ ಇಲ್ಲ, ಅದರಿಂದಾನೆ ಬೇರೆಯವ್ರ ಪೋಲ್ ಇಸ್ಕೊಂಡು ನಾನು ಜಂಪ್ ಮಾಡಿದ್ದಲ್ಲ.
1: ಎಷ್ಟಾಗುತ್ತೆ ಇದು? ತುಂಬಾ ಕಾಸ್ಟ್ಲಿ ನಮ್ಮ ಪೋಲ್ ಇದು.
0: ಹೌದು ಸರ್, ಒಂದ್ ಪೋಲಿಗೆ 1,15,000 ಹಂಗಾಗುತ್ತೆ. ಅದು ನಮ್ ಕಂಟ್ರಿಯಲ್ಲಿ ತಯಾರಿಸಲ್ಲ, ನಾವು ಬೇರೆ ಕಂಟ್ರಿಯಿಂದಾನೆ ತರಿಸ್ಬೇಕು. ಆ ಶಿಪ್ಪಿಂಗ್ ಚಾರ್ಜ್, ಟ್ಯಾಕ್ಸ್ ಅದೆಲ್ಲ ಜಾಸ್ತಿ ಆಗಿ ಇಲ್ಲಿ ಬರೋದು.
1: ಈ ರೀತಿ ಪರಿಕರಗಳನ್ನ ಸರ್ಕಾರದಿಂದ ಕೊಡಿಸಲುವಂತದ್ದು ಸೌಲಭ್ಯಗಳಿಲ್ವಾ?
0: ಇಲ್ಲ ಸರ್, ಇವಾಗ ಪೋಲ್ ವಾಲ್ಟ್ ಇಂಪ್ರೂವ್ ಆಗ್ತಿದೆ, ಬಟ್ ಪೋಲ್ ವಾಲ್ಟ್ಗೆ ಯಾರು ಸಪೋರ್ಟ್ ಮಾಡೋದೇ ಇಲ್ಲ. ಯಾಕಂದ್ರೆ ಕರ್ನಾಟಕ ಅಲ್ಲಿ ಪೋಲ್ ವಾಲ್ಟ್ ಯಾರು ಮಾಡಲ್ಲ. ಕರ್ನಾಟಕ ಅಲ್ಲಿ ಇವಾಗ ನಾನ್ ಪೋಲ್ ವಾಲ್ಟ್ ಮಾಡ್ತಾರೆ ಅಂದ್ರೆ ನಾನು ಒಬ್ಳೆ. ಮುಂಚೆ ಒಬ್ರು ಖ್ಯಾತಿ ವಕಾರಿ ಅಂತ ಅವರು ಡಾಕ್ಟರ್, ಅವರು ಇವಾಗ ಡಾಕ್ಟರ್ ಆಗಿದ್ದಾರೆ, ಅವರು ಪೋಲ್ ವಾಲ್ಟ್ ಮಾಡ್ತಾ ಇದ್ರು, ಅವರು ಕರ್ನಾಟಕದವರೇ. ಅವ್ರಿಗೇನೋ ನೀ ಪ್ರಾಬ್ಲಮ್, ಸರ್ಜರಿ ಆಯ್ತು ಅಂತ ಅವರು ಪೋಲ್ ವಾಲ್ಟ್ ಬಿಟ್ಬಿಟ್ರು, ಸ್ಟಾಪ್ ಮಾಡಿದ್ರು. ಇವಾಗ ಅವ್ರು ಬಿಟ್ರೆ ನಾನೇ ಒಬ್ಳೆ ಇರೋದು ಪೋಲ್ ವಾಲ್ಟ್ ಮಾಡ್ತಾರೆ.
1: ಇದು ಸರ್ಕಾರಕ್ಕೆ ಏನಾದ್ರೂ ಸಹಾಯಧನ ಬೇಕು ಆ ತರದ್ದು ಏನಾದ್ರೂ ನೀವು ಅಪ್ರೋಚ್ ಮಾಡಲ್ವಾ?
0: ಯಾರು ಸಪೋರ್ಟ್ ಮಾಡಲ್ಲ ಅಂತಾನೆ ಮಾಡಲ್ಲ ಸರ್, ಯಾರು ಸಪೋರ್ಟ್ ಮಾಡಿಲ್ಲ. ಅಪ್ರೋಚ್ ಮಾಡಿದಾಗ ಸಪೋರ್ಟ್ ಮಾಡಿಲ್ಲ, ಅದಕ್ಕೆ ಓಡಾಡಿಸ್ತಾರೆ ತುಂಬಾ. ಓಡಾಡಿಸಿದ್ರು ಮಾಡ್ಲಿಲ್ಲ ಸಪೋರ್ಟ್, ಅದಕ್ಕೆ ಮತ್ತೇನು ಕೇಳೋದು ಅಂತ ಸುಮ್ಮನಾಗ್ಬಿಟ್ಟೆ.
1: ಓಕೆ, ಈಗ ನೀವು ಏಷ್ಯನ್ ಗೇಮ್ಸ್ ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರಿ. ಸೊ ಇದಕ್ಕೆಲ್ಲ ಹಣಕಾಸಿನ ವ್ಯವಸ್ಥೆ ತುಂಬಾ ಬೇಕು ಅಂತ ಅನ್ಸಲ್ವಾ?
0: ಏಷ್ಯನ್ ಗೇಮ್ಸ್ ಆದ್ರೆ AFI ಎಲ್ಲ ನೋಡ್ಕೊಂತಾರೆ ಸರ್, ಫ್ಲೈಟ್ ಅಲ್ಲಿ ಸ್ಟೇ ಎಲ್ಲ ಅವರೇ ನೋಡ್ಕೊಂತಾರೆ, ಇದರಿಂದ ಏನ್ ಪ್ರಾಬ್ಲಮ್ ಇಲ್ಲ.
1: ಮತ್ತೀಗ ಪೋಲ್ ಅಲ್ಲಿಗೆ ತಗೊಂಡ್ ಹೋಗ್ಬೇಕಾ?
0: ಅಲ್ಲಿ ತಗೊಂಡ್ ಹೋಗ್ಬೇಕು ಪೋಲ್, ಬಟ್ ನಾನು ಇವಾಗ ಪೋಲ್ ತಗೋಬೇಕು. ಅದಕ್ಕೆ ಎಲ್ಲರ ಹತ್ರ ಇವಾಗ ನ್ಯಾಷನಲ್ ರೆಕಾರ್ಡ್ ಮಾಡಿದೀನಲ್ಲ, ಸ್ವಲ್ಪ ಎಲ್ಲರಿಗೂ ಗೊತ್ತಾಗಿದೆ, ಅದರಿಂದ ಹೆಲ್ಪ್ ಕೇಳ್ತಾ ಇದೀನಿ, ಅದೇನ್ ಮಾಡ್ತಾರ ನೋಡೋಣ.
1: ಈಗ ನ್ಯಾಷನಲ್ ರೆಕಾರ್ಡ್ ಮಾಡಿದಾಗ ನಿಮ್ಗೆ ಸಾಕಷ್ಟು ಕಡೆ ಗೌರವ ಸಮರ್ಪಣೆ ಆ ತರದ ಕಾರ್ಯಕ್ರಮಗಳು ನಡೆದಿರ್ಬೇಕಲ್ಲ?
0: ಇಲ್ಲ ಸರ್,
1: ನಡೆದಿಲ್ಲ, ಆ ತರದ ಏನು ನಡೆದಿಲ್ಲ. ಸರ್ಕಾರನು ಗುರುತಿಸಿಲ್ಲ ನಿಮ್ಮನ್ನ?
0: ಇಲ್ಲ ಸರ್.
1: ಈ ತರದ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಬಹಳ ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರಿ, ಈ ಸಂದರ್ಭದಲ್ಲಿ ಯಾಕಪ್ಪ ಬೇಕು ಈ ತರ ಆಟ ಅಂತ ಏನಾದ್ರೂ ಯಾವತ್ತಾದ್ರೂ ಅನ್ಸಿದ್ದುಂಟ?
0: ಅನ್ಸಿದೆ ಸರ್, ಪರ್ಫಾರ್ಮೆನ್ಸ್ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಪೋಲ್ ಇಲ್ದಲೇ ಪರ್ಫಾರ್ಮೆನ್ಸ್ ಬರ್ತಾ ಇರ್ಲಿಲ್ಲ. ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಎಷ್ಟು ಕಷ್ಟಪಡ್ತಾನೆ ಅಂದ್ರೆ ಕಷ್ಟಪಡ್ತಾನೆ. ಏನಾದ್ರೂ ಅದರಿಂದ ನಮಗೆ ರಿಟರ್ನ್ ಸಿಕ್ಕಿದ್ರೆ ಅಲ್ವಾ ನಮಗೂ ಸ್ವಲ್ಪ ಇನ್ನ ಮಾಡ್ಬೇಕು ಅಂತ ಅನ್ಸೋದು. ನನ್ ಮೆಡಲ್ ಮಾಡಕ್ ಆಗ್ತಾ ಇಲ್ಲ, ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಸೇಮ್ ಪ್ರಾಕ್ಟೀಸ್ ಮಾಡ್ತಾನೆ ಇದೀನಿ, ಏನು ನನಗೆ ಪರ್ಫಾರ್ಮೆನ್ಸ್ ಇಲ್ದಲೇ ಇದ್ರೆ ಮಾಡ್ಬೇಕು ಅಂತ ಅನ್ಸಲ್ಲ ಅಲ್ಲ, ಸುಮ್ನೆ ಬಿಟ್ಬಿಡಲ್ಲ ಏನಕ್ಕೆ ಅಂತ ಅನ್ಸಿದೆ ತುಂಬಾ ಸರ್.
1: ಈಗ ಸಾಯಿಯಿಂದ ಬೇರೆ ಇನ್ನೇನು ನಿಮ್ಗೆ ಸಹಾಯ ಅದು ಸಿಗತ್ತೆ ಅಂತ, ಈಗ ಬೇಕಾಗಿರೋದು ಪರಿಕರಗಳನ್ನೇ ನಿಮ್ಗೆ ಅಲ್ಲಿ ನೀಡಲ್ಲ ಅಂತ ಹೇಳಿದ್ರೆ, ಇದು ಬಿಟ್ಟು ಬೇರೆ ಇನ್ನೇನು ಸೌಲಭ್ಯಗಳಿದೆ ಅಲ್ಲಿ
0: ಸರ್? ಸಾಯಿ

0: ಇವಾಗ ಸಾಯಿಯಲ್ಲಿ ಕಮ್ಮೆಂಟ್ ಪ್ಲೇ ಸ್ಕೀಮ್ ಅಲ್ಲಿ ಇದ್ದೆ, ಅಂದ್ರೆ ಬರೀ ಗ್ರೌಂಡ್ ಯೂಸ್ ಮಾಡ್ಬೋದು ಅಷ್ಟೇ, ನಾನು ಬೇರೆ ಏನು ಇರ್ಲಿಲ್ಲ ನಂಗಲ್ಲಿ. ಇವಾಗ ನಾನು ರೆಕಾರ್ಡ್ ಮಾಡಿದ್ಮೇಲೆ ಅವರೇ ಕರೆದಿದ್ದಾರೆ ಸಾಯಿಗೆ, ಇವಾಗ ನೆಕ್ಸ್ಟ್ ವೀಕ್ ಹೋಗಿ ಜಾಯಿನ್ ಮಾಡಬೇಕು ಸಾಯಿ.
1: ಈಗ ಯಾವಾಗ ಇದೆ ಏಷ್ಯನ್ ಗೇಮ್ಸ್?
0: ಏಷ್ಯನ್ ಗೇಮ್ಸ್ ಸೆಪ್ಟೆಂಬರ್ ಅಲ್ಲಿ ಇದೆ ಸರ್.
1: ಸೆಪ್ಟೆಂಬರ್ ನಲ್ಲಿ ಇದೆ. ಸೆಪ್ಟೆಂಬರ್ ಅಂದ್ರೆ ಅಲ್ಲಿ ತನಕ ನೀವು ತೀವ್ರ ತರದಲ್ಲಿ ಅಭ್ಯಾಸದಲ್ಲಿ?
0: ಹೌದು ಸರ್.
1: ಏನ್ ಮಾಡ್ಕೊಂಡಿದ್ರಿ ವ್ಯವಸ್ಥೆ?
0: ಇವಾಗ ಸ್ವಲ್ಪ ಎಂ ಎಲ್ ಎ ಎಲ್ಲ ಮೀಟ್ ಆಗ್ಬೇಕು ಅಂತ ಇಲ್ಲಿ ಕರೆದ್ರು, ಅದೇ ಅವ್ರೇನ ಹೆಲ್ಪ್ ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇದೀನಿ. ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದೀನಿ, ಇಲ್ಲಿಂದ ಹೋಗಿ ನೆಕ್ಸ್ಟ್ ವೀಕ್ ಇಂದ ಸಾಯಿ ಜಾಯ್ನ್ ಆಗಿ ಅಲ್ಲಿಂದ ಪ್ರಾಪರ್ ವರ್ಕ್ ಔಟ್ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಸಂಜೆ.
1: ಭದ್ರಾವತಿನಲ್ಲಿ ಆತರದ್ದು ಗ್ರೌಂಡ್ಸ್ ಇದೆಯಾ ಪೋಲ್ ವಾಲ್ಟ್?
0: ಪೋಲ್ ವಾಲ್ಟ್ ಮಾಡ್ಲಿಕ್ಕಿಲ್ಲ, ಬರೀ ಫಿಟ್ನೆಸ್ ಮಾಡ್ಕೊಬಹುದು ಅಷ್ಟೇ. ಜಿಮ್ ಹೋಗ್ಬೋದು ಮತ್ತೆ ಗ್ರೌಂಡ್ ಇವಾಗ ಸ್ವಲ್ಪ ಫಿಟ್ನೆಸ್ ಮಾತ್ರ ಮೇಂಟೈನ್ ಮಾಡ್ಕೊಬಹುದು ಅಷ್ಟೇ. ಇಲ್ಲಿ ಪೋಲ್ ವಾಲ್ಟ್ ಎಲ್ಲ ಮಾಡಕ್ಕೆ ಪಿಟ್ ಇಲ್ಲ, ಕರೆಕ್ಟ್ ಗ್ರೌಂಡ್ ಇಲ್ಲ.
1: ಸೊ ನಿಮ್ಗೆ ಸಾಯಿನಲ್ಲಿ ಆತರದ ವ್ಯವಸ್ಥೆ ಮಾತ್ರ ಸಿಗತ್ತೆ. ಈಗ ನಿಮ್ಗೆ ಕಲಿಸ್ತಾರಲ್ಲ ಕೋಚರ್, ಅವ್ರಿಗೆ ಏನ್ ಹೇಳ್ತಾರೆ? ಕೋಚ್ ಅಂತಾರೆ. ಕೋಚ್ ನಿಮ್ಗೆ ಈಗ ಕಲಿಸೋ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಏನಾದ್ರು ನೆರವು ಅಥವಾ ಹೆಲ್ಪ್ ಆತರ ಅವ್ರಿಗೆ ಹೇಳ್ಕೊಡ್ತಷ್ಟೇ?
0: ಹೇಳ್ಕೊಡ್ತಾರೆ ಸರ್. ಅವ್ರೇನ್ ಮಾಡಕಾಗುತ್ತೆ ಸರ್, ತುಂಬಾ ಜನ ಅಥ್ಲೀಟ್ಸ್ ಇರ್ತೀವಿ, ಅವ್ರಿಗೂ ಫ್ಯಾಮಿಲಿ ಅಂತ ತಂದೆ ಎಲ್ಲರದ್ದು ನೋಡ್ಕೊಳಕ್ ಆಗಲ್ಲ.
1: ಅವ್ರಿಗೆ ತುಂಬಾ ಕಾಂಟ್ಯಾಕ್ಟ್ ಇರ್ಬೋದೇನ ಅಂತ ಕೇಳಿದೆ ನಾನು, ಈಗ ಹೊರಗಡೆ ಸ್ಪಾನ್ಸರ್ಶಿಪ್ ಗೆ ಅದಕ್ಕೆಲ್ಲ.
0: ಸರ್ ಇವಾಗ ಮಾತಾಡಬಹುದು, ಅವ್ರು ಮಾತಾಡಿದ್ದಾರೆ, ಇನ್ನು ಅವ್ರನ್ನ ರೆಸ್ಪಾನ್ಸ್ ಮಾಡಿಲ್ಲ.
1: ನೀವು ವಿದೇಶಕ್ಕೆ ಹೋಗ್ಬೇಕಂದ್ರೆ ಸರ್ಕಾರದ ಸೌಲಭ್ಯ
0: ಬಿಟ್ಬಿಡೋಣ,
1: ನಿಮ್ಗೆ ವೈಯಕ್ತಿಕವಾಗಿ ಎಷ್ಟು ಅಂತ ಖರ್ಚು ಬರ್ಬೋದು?
0: ನಮಗೆ ಅಲ್ಲೋಗಿ ನಾವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಅಷ್ಟೇ ನಮಗೆ ಖರ್ಚು.
1: ಹೋಗ್ಲಿಕ್ಕೆ ನಾನು ಕೇಳ್ತಾರ, ಈಗ ಪೋಲ್ ಅಂತ ಬೇಕೇ ಬೇಕು, ಆಮೇಲೆ
0: ಬಿಟ್ರೆ ನಾನು ಅಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು, ಫ್ಲೈಟ್ ಅಲ್ಲಿ ಹೋಗ್ಬೇಕು, ಪೋಲ್ ಎಲ್ಲ ತಗೊಂಡು ಅದಕ್ಕೆ ಖರ್ಚಾಗುತ್ತೆ.
1: ಮತ್ತೆ ವೀಸಾ ಪಾಸ್ಪೋರ್ಟ್ ಅತ್ತರದ ಏನು ಮಾಡಿಸ್ಬೇಕಾ?
0: ಅದೆಲ್ಲ ಅವರೇ ಮಾಡಿಸ್ತಾರೆ ಸರ್, ಎಸ್ ವೈನ ಮಾಡಿಸ್ತಾರೆ.
1: ಓಕೆ, ಆಯ್ತು. ಸಿಂಧು, ಮತ್ತೆ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ?
0: ಅಮ್ಮ, ತಂಗಿ, ಅಜ್ಜಿ, ತಾತ.
1: ತಂಗಿ ಏನ್ ಮಾಡ್ತಿದ್ದಾರೆ?
0: ತಂಗಿ ಡಿಗ್ರಿ ಕಂಪ್ಲೀಟ್ ಆಯ್ತು. ಹೌದು.
1: ತಂಗಿಗೆ ಏನು ಫ್ಯೂಚರ್ ಕಲ್ಪಿಸ್ಬೇಕು ಅಂತಿದ್ರಿ ನೀವು ಅಕ್ಕ ಆಗಿ?
0: ನೆಕ್ಸ್ಟ್ ಅವಳು ಇವಾಗ ಎಂ ಬಿ ಎ ಮಾಡ್ತಾ ಇದ್ದಾಳೆ, ಹಂಗೆ ಅವಳಿಗೆ ಜಾಬ್ ಎಂ ಬಿ ಎರಡು ಒಟ್ಟಿಗೆ, ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಎಂ ಬಿ ಎ ಮಾಡ್ಸೋಣ ಅಂತ.
1: ಓಕೆ. ಈಗ ಸರ್ಕಾರದ ಒಂದು ಕೆಲಸಗಳನ್ನ ಕಾಲ್ ಮಾಡಿದಾಗ ಸ್ಪೋರ್ಟ್ಸ್ ಕೋಟ ಅಂತಲೂ ತುಂಬಾ ಇರುತ್ತೆ. ನೀವು ಇಲ್ಲಿ ತನಕ ಯಾವ್ದಕ್ಕೂ ಟ್ರೈ ಮಾಡ್ಲಿಲ್ವಾ?
0: ಮಾಡಿದೀನಿ ಸರ್.
1: ಯಾವ್ದಕ್ಕೆ ಮಾಡಿದ್ರಿ?
0: ರೈಲ್ವೆಸಿಂಗ್ ಮಾಡಿದೀನಿ ಸರ್.
1: ರೈಲ್ವೆಸಿಂಗ್ ಮಾಡಿದ್ರಿ ಯಾವಾಗ?
0: 2024 ಅಲ್ಲಿ ಮಾಡಿದ್ದೆ ಸರ್.
1: ಯಾವ ಪೋಸ್ಟ್ಗೆ?
0: ಸಿ ಪೋಸ್ಟ್ಗೆ.
1: ಓಕೆ, ಏನಾಯ್ತು?
0: ಅದು ಸರ್ ಟ್ರಯಲ್ಸ್ ಎಲ್ಲ ಕೊಟ್ಟಿದ್ದೀನಿ ಸರ್, ಲಾಸ್ಟ್ ಮೂಮೆಂಟ್ ಅಲ್ಲಿ ಮೆಡಿಕಲ್ ಒಂದ್ ಆಗ್ಬೇಕಿತ್ತು, ಟ್ರಯಲ್ಸ್ ಅಲ್ಲೂ ಚೆನ್ನಾಗಿ ಮಾಡಿದ್ದೆ, ಎಲ್ಲ ಆಗ್ಬಿಡುತ್ತೆ ಅಂತಾನೆ ಹೇಳಿದ್ರು ಅವರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಜಿ ಎಂ ಚೇಂಜ್ ಆದ್ರು ಅಂತ ಕ್ಯಾನ್ಸಲ್ ಮಾಡ್ಬಿಟ್ರು ಸರ್. ನಾನು ಅದನ್ನ ಒಂದನೇ ನಂಬ್ಕೊಂಡಿದ್ದೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಹಿಂಗ್ ಕ್ಯಾನ್ಸಲ್ ಅಂತ ಹೇಳ್ಬಿಟ್ರು, ಅದರಿಂದ ನಂಗ್ ಪ್ರಾಬ್ಲಮ್ ಆಗಿತ್ತು.
1: ಬೇರೆ ಬೇರೆ ಇನ್ನೂ ಅವಕಾಶ ತುಂಬಾ ಇದೆ ಅಲ್ಲ ನಿಮ್ಗೆ?
0: ಅದು ಸರ್, ಪೋಲ್ ವಾಲ್ಟ್ ನ ಅಷ್ಟು ಈಸಿಯಾಗಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ತಗೊಳಲ್ಲ. ಪೋಲ್ ವಾಲ್ಟ್ ಅಂದ್ರೆ ಹಂಗೆ.
1: ಬೇರೆ ಯಾವುದು ಸ್ಪೋರ್ಟ್ಸ್ ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ?
0: 400 ಕೊಡ್ತಾರೆ, 100 ಕೊಡ್ತಾರೆ, 800 ಕೊಡ್ತಾರೆ, ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ಇವೆಂಟ್ಸ್ ಗೂ ಕೊಡ್ತಾರೆ ಆಲ್ಮೋಸ್ಟ್, ಬಟ್ ಪೋಲ್ ವಾಲ್ಟ್ ಕಮ್ಮಿ.
1: ಯಾತಕ್ಕೆ ಅಂತ ಅನ್ಸುತ್ತೆ ನಿಮ್ಗೆ?
0: ಪೋಲ್ ವಾಲ್ಟ್ ಯಾರು ಮಾಡಲ್ಲ ಅಂತ, ಯಾರು ಇಲ್ಲೂ ಇಲ್ಲ ಅಲ್ಲ ಕರ್ನಾಟಕ ಅಲ್ಲಿ ಇವಾಗ ಪೋಲ್ ವಾಲ್ಟ್ ಮಾಡೋರು, ನಾನೊಬ್ಳು ಬಿಟ್ರೆ. ಪೋಲ್ ವಾಲ್ಟ್ ಅಂದ್ರೆ ಹಂಗೆ ಅಷ್ಟೇ, ಯಾರು ಪರ್ಫಾರ್ಮೆನ್ಸ್ ಮಾಡಲ್ಲ ಅನ್ನೋದೇ ಎಲ್ಲರ ಮೈಂಡ್ ಅಲ್ಲಿ.
1: ಬಟ್ ಆತರ ಒಂದು ಪರಿಸ್ಥಿತಿನಲ್ಲಿ ನೀವು ಇದನ್ನೇ ಮಾಡ್ಕೊಂಡು ನಿಜವಾಗ್ಲೂ ನ್ಯಾಷನಲ್ ರೆಕಾರ್ಡ್ ಮಾಡಿರೋದು ತುಂಬಾ ಖುಷಿ. ಮತ್ತೆ ನಿಮ್ಗೆ ಇದ್ರಲ್ಲೂ ಕೂಡ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಅಲ್ಲೂ ಕೂಡ ಗುರಿ ಇಟ್ಕೊಂಡಿದ್ದೀರಿ. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ತುಂಬಾ ಮಾನಸಿಕವಾಗಿ ಧೈರ್ಯ ಕೊಡೋದು ಮತ್ತೆ ಸಪೋರ್ಟ್ ಮಾಡೋದು ಇದೆಲ್ಲ ಬೇಕು, ಹೆಂಗಿದೆ ಮನೆಯಲ್ಲಿ ಮತ್ತೆ ನಿಮ್ಮ ಸಾಯಿ ಅಲ್ಲೆಲ್ಲ?
0: ಇವಾಗ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ, ಎಲ್ಲರೂ ಫೋನ್ ಮಾಡ್ತಾ ಇದಾರೆ ಇವಾಗ ನನಗೆ, ಅಂದ್ರೆ ಎಲ್ಲ ಕಡೆ. ಇವಾಗ ಸಾಯಿ ನನಗೆ ಸಪೋರ್ಟ್ ಮಾಡ್ತಾ, ಅಂದ್ರೆ ನೆಕ್ಸ್ಟ್ ಅವರು ನನಗೆ ಕರೆದಿದ್ದಾರೆ, ಫುಡ್ ಎಲ್ಲ ಅವ್ರದಾಗತ್ತೆ, ಫುಡ್ ಮತ್ತೆ ಅಲ್ಲೆಲ್ಲ ಡಯಟ್ ಎಲ್ಲ ಅವರ ನೋಡ್ಕೊಂತಾರೆ ಇವಾಗ, ಅದರಿಂದ ಒಳ್ಳೆ ಸಪೋರ್ಟ್ ಸಿಗ್ತದೆ.
1: ಈಗ ಆಟದಲ್ಲಿ ನೀವೇ ಹೇಳ್ದಂಗೆ ಡಯಟ್, ಊಟ ಈ ತರದ್ರೇನಾದ್ರೂ ಬೇರೆ ತರ ಮಾಡ್ಬೇಕಂತ ಇರುತ್ತ?
0: ಹೌದು ಸರ್, ನಾವು ಜಾಸ್ತಿ ಆಚೆ ಜಂಕ್ ಫುಡ್ ಅದೆಲ್ಲ ತಿನ್ಬಾರ್ದು, ಒಳ್ಳೆ ಫ್ರೂಟ್ಸ್, ವೆಜಿಟೇಬಲ್ಸ್ ಈ ತರ ಒಳ್ಳೆ ಪ್ರೋಟೀನ್ ವಿಟಮಿನ್ ಇರೋ ಫುಡ್ ತಗೋಬೇಕು, ಅವಾಗ ನಮಗೆ ಚೆನ್ನಾಗಿ ರಿಕವರಿ ಆಗುತ್ತೆ, ಅವಾಗ ಚೆನ್ನಾಗಿ ವರ್ಕ್ಔಟ್ ಮಾಡೋಕ್ಕಾಗುತ್ತೆ.
1: ಓಕೆ, ಸೊ ಇದ್ರದ್ದೆಲ್ಲ ಜವಾಬ್ದಾರಿ ಸಾಯಿ ನೋಡ್ತಾ?
0: ಹೌದು ಸರ್.
1: ಆಮೇಲೆ ಈಗ ಮನೆಗೆ ಬಂದ್ಬಿಟ್ಟಿದ್ದೀರಿ, ಮನೆಯಲ್ಲಿ ಅಲ್ಲಿ ಕಾಲೇಜಿಗೆ ಹೋದ್ಮೇಲೆ ನಂಗೆ ತಿನ್ನಕ್ಕಾಗಲ್ಲ ಅಂತ ಹೇಳಿ, ಇಲ್ಲಿ ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅಂತ ಹೇಳಿ ಅನ್ಸುತ್ತೆ ನಿಮ್ಗೆ ಹೇಗೆ?
0: ಹಂಗೇನಿಲ್ಲ ಸರ್.
1: ಹತ್ರ ಏನಿಲ್ಲ, ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಕೆಲವರು ಬಾಯಿ ಕಟ್ಟೋದು ಅಂತ ಹೇಳ್ತಾರೆ, ಈ

0: ಫಿಲ್ಮ್ ಸ್ಟಾರ್ಸ್ ನೋಡ್ತಾ ಇರ್ಬೋದು, ಅವ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ ಒಂಥರ ಇರ್ತಾರೆ, ಆಮೇಲೆ ಆಚೆ ಬಂದ ಮೇಲೆ ಒಂಥರ ಆಗ್ಬಿಡ್ತಾರೆ. ಸೊ ಆ ಥರದ್ದೇನಾದ್ರೂ ನಿಮ್ಗೆ ಇದೆಯಾ ಮನಸ್ಸಲ್ಲಿ ಅಂತ ಕೇಳಿದೆ ನಾನು.
1: ಹಂಗೇನಿಲ್ಲ ಸರ್.
0: ಆ ಥರ ಏನಿಲ್ಲ. ಓಕೆ, ಈಗ ನಾವು ಈ ತರ ಒಂದು ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಏಕಾಗ್ರತೆ ಇರಬೇಕು. ಯಾವಾಗ್ಲೂ ಕೂಡ ಮಾನಸಿಕವಾಗಿ ಡೈವರ್ಟ್ ಆಗೋದು ಆ ತರದ್ದೆಲ್ಲ ಇರಬಾರ್ದು. ನಿಮ್ಮ ಮನಸ್ಥಿತಿ ಹೇಗಿದೆ ಮತ್ತೆ ಮನೇಲಿ ಸಪೋರ್ಟ್ ಹೇಗಿದೆ?
1: ಇವಾಗ ಮನೆ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ರು, ಅದರಿಂದ ನಾನು ಏನು ಯೋಚನೆ ಮಾಡುವೆ ಬರೀ ಸ್ಪೋರ್ಟ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕೂ ನಂಗೆ ಚೆನ್ನಾಗಿ ಅನಿಸ್ತಾ ಇದೆ.
0: ಈಗ ನೀವು ಹೇಳಿದ್ರಿ ಈ ಫೀಲ್ಡ್ ಬರ್ಲಿಕ್ಕೆ ನನಗೆ ಅಪ್ಪ ತುಂಬಾ ಮುಖ್ಯ ಅಂತ. ಅಪ್ಪ ಇದ್ರ ಈ ನ್ಯಾಷನಲ್ ಲೆವೆಲ್?
1: ಇಲ್ಲ ಇಲ್ಲ ಸರ್, ಅವ್ರು 2022 ಅಲ್ಲೇ ಎಕ್ಸ್ಪೈರ್ಡ್ ಆದ್ರು. ಅದೇ ಅವ್ರು ಇದ್ದಿದ್ರೆ ಖುಷಿ ಪಡ್ತಾ ಇದ್ದೆ.
0: ಓಕೆ, ನಿಮ್ ತರನೇ ಬಹಳಷ್ಟು ಜನ ಸ್ಪೋರ್ಟ್ಸ್ ಪರ್ಸನ್ ಆಗ್ಲಿಕ್ಕೆ ಇಷ್ಟಪಡ್ತಾ ಇರಬಹುದು. ನಾನು ಕೂಡ ಆಟದಲ್ಲಿ ಈ ತರದ ಆಟದಲ್ಲಿ ಹೆಸರು ಮಾಡ್ಬೇಕು ಅಂತ ಅಂತವ್ರಿಗೆ ಏನ್ ಹೇಳಿದ್ವಿ ಸರ್? ನೀವು
1: ಏನ್ ಮಾಡ್ಬೇಕು ಅಂದ್ರು ಗುರಿ ಇಟ್ಕೊಂಡ್ಬೇಕು, ಹೇಮ್ ಇಟ್ಕೊಂಡ್ರೆ ನಾವ್ ಅದನ್ನ ಮಾಡ್ಲೇಬೇಕು ಅಂತ ಇರ್ಬೇಕು. ಮಧ್ಯದಲ್ಲಿ ಮಾತ್ರ ಬಿಟ್ಟು ಹೋಗ್ಬಾರ್ದು. ಮಧ್ಯದಲ್ಲಿ ಬಿಟ್ರೆ ಈ ಕಡೆ ಮಾಡೋದನ್ನು ಮಾಡಕ್ ಆಗಲ್ಲ, ಬೇರೆದು ಸಿಗಲ್ಲ. ಅದಕ್ಕೆ ಯಾವಾಗ ಒಂದ್ ಹೇಮ್ ಇಟ್ಟಿದ್ರೆ ಅದನ್ನೇ ಮಾತ್ರ ಮಾಡ್ಬೇಕು
0: ಅಂದ್ರೆ ಗುರಿ ಬಹಳ ಮುಖ್ಯ.
1: ಹೌದು.
0: ಈಗ ನೀವು ಏಷ್ಯನ್ ಗೇಮ್ಸ್ ಅಲ್ಲಿ ವಿನ್ ಆಗ್ತೀರಿ ಅಂತ ಅಂದ್ಕೊಳ್ಳೋಣ, ತುಂಬಾ ಇಲಾಖೆಗಳು ನಿಮ್ಮನ್ನ ಕರಿಬಹುದು, ನಮ್ಮಲ್ಲಿ ಕೆಲ್ಸಕ್ಕೆ ಬನ್ನಿ, ನಮ್ಮಲ್ಲಿ ಕೆಲ್ಸಕ್ಕೆ ಬನ್ನಿ, ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ. ಈ ರೀತಿ ಕರೆದಾಗ ಯಾವ ಡಿಪಾರ್ಟ್ಮೆಂಟ್ ನಿಮ್ಗೆ ಆಯ್ಕೆ ಮಾಡ್ಕೋತೀರಿ?
1: ನಾನು ಇನ್ನ ಆಯ್ಕೆ ಮಾಡಿಲ್ಲ ಸರ್, ಕರ್ದಿದ್ದಾರೆ. ನಾನು ಏಷ್ಯನ್ ಗೇಮ್ಸ್ ಆದ್ಮೇಲೆ ಏನಿದ್ರು ಡಿಸೈಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ.
0: ಈಗ ಆಲ್ರೆಡಿ ಕರ್ದಿದಾರ?
1: ಹೌದು ಸರ್.
0: ಯಾವ ಇಲಾಖೆ?
1: ರೈಲ್ವೇಸ್ ಅಲ್ಲಿ ಕರ್ದಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕರ್ದಿದ್ದಾರೆ. ನನಗೆ ಪೊಲೀಸ್ ಜಾಯ್ನ್ ಆಗ್ಬೇಕಂತ ತುಂಬಾ ಆಸೆ.
0: ಈಗ ನಿಮ್ಗೆ ನಾನು ಅಂದ್ಕೊಂಡ ಹಾಗೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟಿದೆ ಅಲ್ವಾ, ಯಾಕೆ ಇವೆರಡು ಇಲಾಖೆಯಲ್ಲಿ ಸೇರ್ಕೊಂಡ ಮೇಲೆ ಮತ್ತೆ ಮಾಡ್ಬೋದಲ್ಲ?
1: ಇಲ್ಲ ಸರ್, ಇವಾಗ್ಲೇ ಜಾಯ್ನ್ ಆದ್ರೆ ನನಗೆ ಇವಾಗ ಜಾಯ್ನಿಂಗು ಅದು ಇದು ಓಡಾಡ್ಕೊಂಡು ಅದೇ ನಂಗೆ ಸರಿ ಹೋಗ್ಬಿಡುತ್ತೆ. ನಂಗೆ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ. ಏಷ್ಯನ್ ಗೇಮ್ಸ್ ಮೆಡಲ್ ಮಾಡ್ಬೇಕಂದ್ರೆ ಒಳ್ಳೆ ಟ್ರೈನಿಂಗ್ ಮಾಡ್ಬೇಕು. ಹೆಂಗಿದ್ರು ಬಂದ್ಮೇಲೂ ಮಾಡ್ಕೊಬೋದು ಇದನ್ನ, ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ಸರ್.
0: ಓಕೆ, ಅಂದ್ರೆ ನಿಮಗೆ ಕೆಲಸದ ಒಂದು ಆಸಕ್ತಿ ಇದೆ ಮತ್ತೆ ಆಫರ್ ಕೂಡ ಇದೆ, ಆದ್ರೆ ನೀವು ಇದರಲ್ಲಿ ತುಂಬಾ ಡೆಡಿಕೇಶನ್ ಮಾಡ್ಕೋಬೇಕು.
1: ಇದುವರೆಗೂ ಇಂಡಿಯಾ ಅಲ್ಲಿ ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ಯಾರು ಮಾಡೇ ಇಲ್ಲ ಪೋಲ್ ವಾಲ್ಟ್ ಅಲ್ಲಿ, ಅದರಿಂದ ಮಾಡಬೇಕು ಅಂತ ಆಸೆ.
0: ಇದು ನಿಮ್ಮ ಆಟದ ಜರ್ನಿ ಬಗ್ಗೆ ಆಯ್ತು. ಸ್ವಲ್ಪ ನಿಮ್ಮ ವೈಯಕ್ತಿಕವಾಗಿ ನಾವು ಮಾತಾಡೋದಾದ್ರೆ ಏನ್ ಹಾಬೀಸ್ ಇದೆ?
1: ನನಗೆ ಸ್ಪೋರ್ಟ್ಸ್ ಬರೀ ಅದೇ ಒಂದು ರೂಮ್ ಅಲ್ಲಿ ಕುತ್ಕೊಂಡು ಸ್ಟ್ರೆಂಥನಿಂಗ್ ಮಾಡ್ತಾ ಇರ್ತೀನಿ ಬ್ಯಾಂಡ್ ಅಲ್ಲಿ, ಇಲ್ಲ ಏನಾದ್ರೂ ಆಟ ಆಡ್ತಾ ಇರ್ತೀನಿ ಬಾಲ್ ಅಲ್ಲಿ. ಆತರ ಪ್ರಾಕ್ಟೀಸ್ ಅಲ್ಲೂ ಅಷ್ಟೇ, ರೆಸ್ಟ್ ಇದ್ರೆ ಹೋಗಿ ವಾಲಿಬಾಲ್ ಆಡೋದು, ಏನಾದ್ರೂ ಗೇಮ್ಸ್ ಆಡ್ತಾ ಇರ್ತೀನಿ. ನಂಗೆ ಆಟ ಆಡೋದು ಅಂದ್ರೆ ಇಷ್ಟ.
0: ಬೇರೆ ಓದುದು, ಕತೆ, ಕಾದಂಬರಿ, ಸಾಹಿತ್ಯ, ಹಾಡೋದು?
1: ಹಾಡೋದೆಲ್ಲ ಇಲ್ಲ, ಕಾಂಪಿಟೇಷನ್ ಹೋದ್ರೆ ಮಾತ್ರ ಮೋಟಿವೇಶನ್ ಬುಕ್ಸ್ ಓದ್ತಾ ಇರ್ತೀನಿ ಅಷ್ಟೇ.
0: ಸುಮ್ನೆ ಒಟ್ಟು
1: ಸುಮ್ನೆ ಅದೊಂದು ಲೈನ್ಸ್ ಇರುತ್ತಲ್ಲ ಒಂದೊಂದು ಪ್ಯಾರ, ಅದು ತುಂಬಾ ಮೋಟಿವೇಶನ್ ಇರುತ್ತೆ, ಅದಷ್ಟೇ ನಾನು ಓದೋದು. ಫುಲ್ ಬುಕ್ ಅಲ್ಲ ಓದೋಣ.
0: ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ?
1: ಬೆಳಗ್ಗೆ 6:00 ಪ್ರಾಕ್ಟೀಸ್ ಇದ್ರೆ 5:00 ಎದ್ದೇಳ್ತೀನಿ. ಎದ್ದ ತಕ್ಷಣ ರೆಡಿ ಆಗಿ ಡ್ರೈ ಫ್ರೂಟ್ಸ್ ಅದೇನಾದ್ರು ತಿಂದು ಪ್ರಾಕ್ಟೀಸ್ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಮೆಡಿಟೇಷನ್ ಮಾಡಿಸ್ತಾರೆ, ಅಲ್ಲೇ ಎಲ್ಲರೂ ನಾವು ಮೆಡಿಟೇಷನ್ ಮಾಡ್ತೀವಿ, ಅದಾದ್ಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀವಿ.
0: ಓಕೆ, ಆಯ್ತು ಸಿಂಧು ಅವರೇ. ಒಬ್ಬ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಪರ್ಸನ್ ಆಗಿ ನಮ್ಮ ಆಕಾಶವಾಣಿ ಭದ್ರಾವತಿಗೆ ಬಂದು ನಿಮ್ಮೆಲ್ಲ ಅನುಭವಗಳನ್ನ ಹಂಚಿಕೊಂಡ್ರಿ, ಹಾಗೇನೆ ಏಷ್ಯನ್ ಗೇಮ್ಸ್ ಕೂಡ ತಾವು ಸೆಲೆಕ್ಟ್ ಆಗಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಆಕಾಶವಾಣಿ ಭದ್ರಾವತಿ ಕೇಳಿದ್ರ ಪರವಾಗಿ ನಿಮ್ಗೆ ಯಶಸ್ಸು ಸಿಕ್ಕಲಿ ಅಂತೇಳಿ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
2: ಇದುವರೆಗೂ ಭದ್ರಾವತಿಯ ಕ್ರೀಡಾಪಟು ಸಿಂಧುಶ್ರೀ ಅವರೊಂದಿಗೆ ನಡೆದ ಮಾತುಕತೆಯನ್ನ ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು MK ಶಿವಕುಮಾರ್. ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು. ಇದು ಇಂದಿನ ಯುವವಾಣಿ.

ಶಂಕರ್ ಮಹಾದೇವನವರ ಸ್ವರದಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಚಪ್ಪಾಳೆ ಚಿತ್ರದಿಂದ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಕ್ಕೂ ಮುಂಚೆ ಈ ಸಂಜೆ ನಾವು ಕೇಳಿದಂತಹ ಪ್ರಶ್ನೆ ಕಡೆಯ ಗೀತೆಯ ಕಡೆಯ ಪ್ರಶ್ನೆ ಆಗಿತ್ತು, ಯಾವ ಚಿತ್ರದ ಗೀತೆಯನ್ನು ನಾವು ಕೇಳಿದ್ವಿ ಅಂತ ಹೇಳಿ. ಸೊ ಉತ್ತರಗಳನ್ನು ಕಳಿಸಿದ್ದಾರೆ. ಮೊದಲನೇದಾಗಿ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಹಾಗೆಯೇ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆ ಸದಾಶಿವಪ್ಪ ಮಂಡ್ಘಟ್ಟದಿಂದ, ಹಾಗೆ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಂ ಎಸ್ ಹಾಗೂ ಪ್ರಜ್ವಲ್ ಎಂ ಆರ್, ಹಾಗೆಯೇ ರಾಘವಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಅವರು ಬೆಟ್ಟಂಪಾಡಿ ದುಬೈನಿಂದ, ಹಂಪಣ್ಣ ನ್ಯಾಮ್ತಿಯವರ ಉತ್ತರ ಕೂಡ ತಲುಪಿದೆ, ಹಾಗೆಯೇ ಮಹೇಶ್ ಕುಮಾರ್ ಹೊನ್ನಾಳಿಯಿಂದ ಸರಿಯಾದಂಥ ಉತ್ತರ, ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿ ಹೆಚ್ ರೋಡ್ ಭದ್ರಾವತಿಯಿಂದ, ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ವೀಣಾ ಅವರು ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರಿನಿಂದ, ಯಾರಿದು ಹೆಸರು ಗೊತ್ತಾಗ್ತಾ ಇಲ್ಲ, ಹೆಸರು ದಿವ್ಯ ಅಂತ ಹೇಳಿದ್ದಾರೆ. ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಇರಬೇಕು, ಓಕೆನಾ. ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ, ಹಾಗೆಯೇ ರಾಜು ಶಂಕರ್ ಘಟ್ಟ ಅವರ ಉತ್ತರ, ಹಾಗೆಯೇ ಒಂದು ಸಂದೇಶ, ಯುವವಾಣಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಭದ್ರಾವತಿಯ ಕ್ರೀಡಾಪಟು ಸಿಂಧುಶ್ರೀ ಅವರ ಮಾತುಕತೆ, ಹಾಗೆಯೇ ಎಂ ಕೆ ಶಿವಕುಮಾರ್ ಅವರ ನಿರೂಪಣೆ ಚೆನ್ನಾಗಿ ಮಾತನಾಡಿಸಿದರು ಅಂಥೇಳಿ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಓಕೆ ಓಕೆ ಎಲ್ಲರ ಉತ್ತರಗಳನ್ನ ತಗೊಂಡಿದ್ದೀನಿ. ಎಸ್, ನಾವು ಕಡೆಯದಾಗಿ ಕೇಳಿದಂತಹ ಗೀತೆ ಲಾಲಿ ಹಾಡು ಚಿತ್ರದಿಂದ ಮೂಡಿಬಂದಂತಹ ಗೀತೆ ಆಗಿತ್ತು. ದರ್ಶನ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದಂತಹ ಚಿತ್ರ. ಓಕೆ, ಸಂದೇಶವನ್ನು ಕಳಿಸಿದಂತಹ ಉತ್ತರಗಳನ್ನು ಕಳಿಸಿದಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಕಿಂದರ ಜೋಗಿ ಚಿತ್ರದಿಂದ ಈ ಗೀತೆಯ ಒಂದು ವಿಶೇಷ ಏನಪ್ಪ ಅಂತಂದರೆ ಸಾಹಿತ್ಯ, ಸಂಗೀತ ಹಾಗೆ ಗಾಯನ ಈ ಮೂರನ್ನೂ ಕೂಡ ಹಂಸಲೇಖ ಅವರೇ ಮಾಡಿರುವಂಥದ್ದು. ಬನ್ನಿ, ಹಂಸಲೇಖ ಅವರ ಧ್ವನಿಯಲ್ಲಿ, ಅವರ ಸಂಗೀತದಲ್ಲಿ ಮತ್ತು ಅವರ ಸಾಹಿತ್ಯದ ಮೂಲಕ ಮೂಡಿಬಂದಂತಹ ಈ ಒಂದು ವಿಶೇಷವಾದಂಥ ಗೀತೆಯನ್ನು ಕೇಳಿಬರೋಣ. ಕಿಂದರ ಜೋಗಿ ಚಿತ್ರದಿಂದ

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜ್ಯೇಷ್ಠ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ, ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಕಾರ್ಯಕ್ರಮದ ಕಡೆಯಾಗಿದ್ದೇನೆ ಕೇಳೋಣ. ಚೆಲ್ಲಿದರು ಸಂಪಿಗೆಯ ಚಿತ್ರದಿಂದ ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ್, ಗೀತೆಯ ಗಾಯಕರು ಕುಮಾರ್ ಸಾನು ಹಾಗೂ ಚಿತ್ರ ಅವರು.

ವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: three gold at under 23 athletic championships in China. And in Wimbledon tennis, men's singles final between top seed Yannick Sinner and second seed Alexander Zverev underway in London. And that's all in the news at 9. Good night.
1: ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕೆಸಿ ಶಿವಪ್ಪ ವಿರಚಿತ ಈ ಒಂದು ಕವನ. ಗೀತ ಸಂಗೀತದಲ್ಲಿ ನಾಡಿ ಸಮ್ಮಿಳಿತದಲ್ಲಿ ನಾದವಿದೆ, ತಾಳವಿದೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ವಿರಚಿತ ಈ ಒಂದು ಕವನ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ, ಸಮಯ 9:30 ಇನ್ನೀಗ ರಾಷ್ಟ್ರೀಯ ರೂಪಕ

ನಾಲ್ಕು ಮೆಗಾಹರ್ಟ್ಸ್ಗಳಲ್ಲಿ. ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:30.